ಆಕಾಶವಾಣಿ ಕಾರವಾರ. ಇಂದು ಶನಿವಾರ 2026 ಇಸ್ವಿ, ಜುಲೈ ತಿಂಗಳ 18 ತಾರೀಕು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಗಾಯತ್ರಿ ಹರಿಕಾಂತ್ ಹೇಳುವ ನಮಸ್ಕಾರಗಳು. ಸಮಯ 5:59

ಆಕಾಶವಾಣಿ ಕಾರವಾರ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಈ ಬೆಳಿಗ್ಗೆ 6:10 ಕರುಣಾಳುವ ಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಮಂಜುಳಗಾನ ಕಾರ್ಯಕ್ರಮ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ವಚನ ವೈಭವ ಕಾರ್ಯಕ್ರಮ. 9:30 ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅವರ ಸರೋತ್ವಾದನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ. 10:02 ಬೆಂಗಳೂರು ವಿದ್ಯಾಭಾರತಿ ಕೇಂದ್ರದ ಕಾರ್ಯಕ್ರಮ. 11:30 ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ. ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಪಡ್ನೀಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆಯ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳು. ಚೈತ್ರವನ 1:30 ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಕ್ಕಿಯ ಬಳಗ. ಗುರು ಪೂರ್ಣಿಮಾ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಎಲ್ಲಕ್ಕಿಂತ ಮಿಗಿಲು ನಮ್ಮ ಗುರುಗಳು. ಪ್ರಸ್ತುತಿ ಶ್ರೀಲಕ್ಷ್ಮೀ ಪಬ್ಲಿಕ್ ಶಾಲೆಯ ಮಕ್ಕಳು. ನಿರ್ಮಾಣ ಆಶಾ. 3:00 ಸಂಜೆ 5:00 ಮುಂಬೈ ವಿದ್ಯಾಭಾರತಿ ಕೇಂದ್ರದ ಕಾರ್ಯಕ್ರಮ. ಸಂಜೆ 5:00 ಯಕ್ಷಲಹರಿ. ಯಕ್ಷಗಾನ ತಾಳಮದ್ದಲೆ. ಪ್ರಸಂಗ ಮಾತಂಗ ಕನ್ನೆ. ನಡೆಸಿಕೊಡುವವರು ಯಕ್ಷ ಸಿಂಧೂರು ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ ಭಾಗವತರು ರಾಜಾರಾಮ್ ಹೊಳ್ಳ ಕೈರಂಗಳ. 6:30 ವಿಜ್ಞಾನದ ಮುನ್ನಡೆ. 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಕುರಿತು ಶಿರಸಿ ಬೈರುಂಬೆಯ ವಿಘ್ನೇಶ್ವರ ಭಟ್ ಅವರೊಂದಿಗಿನ ಸಂದರ್ಶನ. ನಂತರ ಆಹಾರದಿಂದ ಆರೋಗ್ಯ, ಸ್ವಚ್ಛ ಜೀವನಕ್ಕೆ ಪೂರಕ ಸಲಹೆಗಳು. 7:20 ಕಮಲಾಕ್ಷಿ ಎಸ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 7:45 ಸಮಾಚಾರ ದರ್ಶನ. 8:00 ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. 8:15 ಕಾವ್ಯಯಾನ. ಕವಿ ಮುತ್ತಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಣ್ಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾಯ. 8:30 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ 10:00 ಪ್ರಸಾರವಾಗಲಿದೆ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ
2: ಆಕಾಶವಾಣಿ
0: ಕರುಣ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಮೂಲ್ಚಂದ್ ಅನ್ನೋನು ಒಬ್ಬ ವ್ಯಾಪಾರಿ. ಅವನು ಕಬೀರರ ಕಡೆ ಹೋದ. ಸ್ವಾಮಿ, ನನ್ನ ಮನಸ್ಸಿಗೆ ಶಾಂತಿನೇ ಇಲ್ದಂಗಾಗಿದೆ. ಶಾಂತಿ ದೊರಿಬೇಕಾದ್ರೆ ಸನ್ಯಾಸವೂ ಆಗ್ಬೇಕಾ? ಸನ್ಯಾಸ ಬಿಟ್ಟರೆ ಬೇರೆ ಹಾದಿ ಇಲ್ವಾ ಅಂತ ಕೇಳಿದ. ಕಬೀರ್ ಹೇಳ್ದ, ಇಲ್ಲಪ್ಪ, ನೀನು ಸನ್ಯಾಸ ತಗೋಬೇಕು ಅಂತೇನಿಲ್ಲ. ನೀನು ಮನೆಯನ್ನೇ ನಂದನವನವಾಗಿ ಮಾಡ್ಕೋಬಹುದಲ್ಲೋ. ಆದರೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನಿನಗೆ ಅನುರೂಪಳಾದಂಥ, ನಿನ್ನ ಮಾತಿಗೆ ಹೊಂದಿಕೊಂಡಿರುವಂಥ ಹೆಂಡತಿ ಇದ್ರೆ ಮಾತ್ರ ಸಾಧ್ಯ ಅಂದರು ಕಬೀರ್. ಮೂಲ್ಚಂದನ ಹಣೆ ಮೇಲೆಲ್ಲ ನೀರಿಗೆ ಮೂಡಿಬಿಡ್ತು. ಯಾಕೋ ಮೂಲ್ಚಂದ, ಸಂಶಯ ಬಂತ ನಿನಗೆ? ನಂಬಿಕೆ ಬರಲಿಲ್ವಾ? ತೋರಿಸ್ತೀನಿ ಬಾ. ಮನೆ ಕರ್ಕೊಂಡು ಹೋದರು ಕಬೀರ್. ನೇಕಾರ ತಾನೆ ಕಬೀರ್, ಅವ್ರ ಹೆಂಡತಿ ಬಟ್ಟೆ ನೇಯ್ತಾ ಕೂತ್ಕೊಂಡಿದ್ರು. ಕಬೀರ್ ಕರೆದ್ರು, ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು. ಆಕೆ ಬಂದ್ಲು. ಒಂದು ಹಿಡಿ ಮಣ್ಣು ತಗೊಂಡು ಬಾ ಹೊರಗಡೆ ಹೋಗಿ ಅಂದ್ರು. ಆಕೆ ಏನೂ ಕೇಳಲಿಲ್ಲ, ಮಾತು ಆಡಲಿಲ್ಲ. ಹೋಗಿ ಒಂದಿಷ್ಟು ಮಣ್ಣು ತಂದು ಕೊಟ್ಲು. ನಂತರ ಒಂದಿಷ್ಟು ತುಪ್ಪ ತಗೊಂಡು ಬಾ ಅಂದ್ರು. ಆಕೆ ತುಪ್ಪನ್ನು ತಂದು, ಆಮೇಲೆ ಆಕೆ ಹೇಳಿದ್ರಂತೆ, ಅಮ್ಮ ಇಲ್ಲುಡು, ಈ ಮಣ್ಣದೇ ಅಲ್ಲ, ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ ನಾದು, ಮುದ್ದೆ ಮಾಡು ಅಂದ್ರು. ಆಕೆ ಅದು ಮಾಡಿದ್ಲು. ಏಕೆಂದ್ ಕೇಳಲೇ ಇಲ್ಲ. ಆ ನಾದಿದ ಮುದ್ದೆ, ಮಣ್ಣು ಮುದ್ದೆ ಆಯ್ತಲ್ಲ, ಹೆಂಡತಿ ಹೇಳಿದ್ರು, ಇಲ್ಲುಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕು, ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸು, ಕಾಯಿಸಿ ಈ ಮಣ್ಣಿನ ಮುದ್ದೆ ಇದಾವಲ್ಲ ಅದನ್ನ ಕರಿ, ಕರೆದು ಬಿಡು ಅಂತ. ಆಕೆ ಕರೆದ್ಲು, ತಟ್ಟೆಯಲ್ಲಿ ಹಾಕಿದ್ಲು. ಇನ್ನಿ ಹೋಗಪ್ಪ, ಹೆಂಡತಿ ಹೋದ್ರು. ಒಂದು ಪ್ರಶ್ನೆ ಕೇಳಲಿಲ್ಲ, ಆಕೆ ಹೋಗ್ಬಿಟ್ರು. ಮೂಲ್ಚಂದ ಇದನ್ನೆಲ್ಲ ಬಾಯಿ ತಕ್ಕೊಂಡು

0: ಹೋಗ್ತಾನೆ ಇದ್ದ. ಕಬೀರ್ನ ಕೇಳಿದ್ದಂತೆ, ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡೋ ವಿಧಿ ಹೇಗೆ ಅಂತ, ನೀನು ಮನೆಯಲ್ಲಿ ಮಾಡು ಅರ್ಥ ಆಗ್ತದೆ ಎಂದ್ರು ಕಬೀರ್. ಇದ್ರಲ್ಲೇನು ವಿಶೇಷ, ಇದೇನು ಮಣ್ಣಿನ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಕರೆಯೋದು ಎಂದು ಹೊಡೆದು, ನಾನು ಮಾಡ್ತೀನಿ ಅಂತ ಮೂಲ್ಚಂದ ಕುಣ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ಹೆಂಡತಿ ತನ್ನ ಸ್ನೇಹಿತೆಯರ ಜೊತೆಗೆ ಹಾಡು ಹಾಡ್ಕೊಂಡು ಕೂತಿದ್ಲು. ಮೂಲ್ಚಂದ ತೋರಿಸ್ಬೇಕಲ್ಲ ತಂದು ಬಂದ ಹೇಳ್ದ, ಏ ಬಾಯಿಲಿ, ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ. ಒಂದು ಕೆಲಸ ಮಾಡು, ಬೇಗ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣು ತಗೊಂಡು ಬಾ ಅಂದ. ಯಾಕಂದ್ರೆ ಈ ಬೇಡ, ಈಗ ನನ್ನ ಸ್ನೇಹಿತರಿದ್ದಾರೆ, ಹೋದ್ನಲ್ಲಿ ನೋಡೋಣಂತೆ ಅಂತ ಹೊರಟೇ ಬಿಟ್ಲ. ನಿಂತ್ಕೊಳ್ಳೇ ಇಲ್ಲ, ಇವನು ಕೋಪ ಬಂತು, ಕಿರ್ಚಿಕೊಂಡ, ಏಯ್ ಬಾಯಿಲಿ, ಹೇಳಿದ್ ಕೇಳಿಸಲ್ಲ ನಿನಗೆ ಅಂತ ಕೂಗಿದ. ಆಕೆ ಮುಖ ಗಂಟಿಕೊಂಡು ಬಂದು ದರ ದರ ದರ ಹೊರಗಡೆ ಹೋಗಿ ಒಂದ್ ಮುಷ್ಟಿ ಹಿಡಿ ಮಣ್ಣು ತಂದು ಇವನ್ ಮುಂದೆ ಸುರಿದ್ಲು. ತಗೋ ಅಂತ ಇವನ್ ಹೇಳಿದ, ಒಂದ್ ಮೇಳೆ ತುಪ್ಪ ತಗೊಂಡ್ ಬಾ ಅಂದ. ಯಾಕೆ ಅಂತ ಕೇಳಿದ್ಲಕ್ಕೆ, ಪ್ರಶ್ನೆ ಮಾಡಬೇಡ, ಬಾಯಿ ಮುಚ್ಕೊಂಡು ಹೇಳದಷ್ಟು ಮಾಡು ಅಂದ. ಆಕೆ ಗೊಣಕೊಂಡು ಹೋಗಿ ಒಂದ್ ತುಪ್ಪದ ಮೇಳೆ ತಂದು ಇವನ್ ಮುಂದೆ ಕುಕ್ಕಿದ್ಲು. ಕೂಡು ಹೋಗ್ಬೇಡ, ಕೈ ಹಿಡಿದು ಕೂಡಿಸಿದ ಆಕೆನ, ಕುಡಿಲಿ, ಈಗ ಈ ಮಣ್ಣನ್ನ ತುಪ್ಪದಲ್ಲಿ ಕಲಸಿ ಒಂದ್ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆಯಲ್ಲಿ ಕರೆದು ಬಿಡಿ ಇವನ್ನ ಉಂಡೆ ಮಾಡಿ ಅಂದ. ಆಕೆ ಕಣ್ಣು ಕೆಂಪಾಗ್ಬಿಡ್ತು. ಏ ಹುಚ್ಚಿರ್ದಿದೆ ನಿನಗೆ, ನಿನ್ ಗುರು ಒಬ್ಬ ಮೂರ್ಖ, ನೀ ಮಹಾಮೂರ್ಖ, ಈಗೆಲ್ಲ ತುಪ್ಪ ಮಣ್ಣಲ್ಲಿ ಹಾಕಿ ಕರೆಸೋದಾದನ, ಮಕ್ಕಳಿಗೆ ಅಂತಿಟ್ಟು ತುಪ್ಪ ಮಣ್ಣಲ್ಲಿ ಹಾಕ್ತೀಯನೋ ನೀನು ಅಂತ ಜೋರಾಗಿ ಕೂಗಾಡಿದ್ದು. ಇವನು ಕೂಗಾಡಿದ, ಕೋಪ ಹೆಚ್ಚಾಗಿ ಮೂಲ್ಚಂದ ಹೆಂಡತಿಯನ್ನು ಹೊಡೆದು ಹಾಕಿದ. ಮನೆ ಇದ್ದವರೆಲ್ಲ ಹೆಂಗಸರೆಲ್ಲ ಓಡೋಗ್ಬಿಟ್ರು. ಇವನು ಸ್ವರ್ಗ ಮಾಡಬೇಕು ಅಂತ ಹೋದಂತ ಮನೆ ನರಕಾಗಿ ಹೋಯ್ತು. ಕಬೀರ್ ಮನೆಗೆ ಬಂದ ಮತ್ತೆ ಇವನು ಹಿಂಗಾಯ್ತು ಅಂತ ಹೇಳ್ದ. ಶಿಷ್ಯನಿಗೆ ಹೇಳಿದ್ರು, ಸಮಾಧಾನ ಹೇಳಿದ್ರು, ನೋಡಪ್ಪ ಹೆಂಡತಿ ವಿಧೇಯ ಆಗೋದು ಆಜ್ಞೆಯಿಂದಲ್ಲ, ನಿನ್ ಹೆಂಡತಿ ವಿಧೇಯಳಾಗಿಲ್ಲ ಅಂತ ನಿನ್ ಕೋಪ ಬಂತಲ್ಲ, ಹೆಂಡತಿ ವಿಧೇಯಳಾಗಿ ನಡ್ಕೊಳ್ಳೋದು ಎದರಿಂದ ಗೊತ್ತಾ, ಪತಿಯ ನಡತೆಯಿಂದ, ಅವನ ಪ್ರೀತಿಯಿಂದ, ಅವನ ಸಹನೆಯಿಂದ, ತಿಳುವಳಿಕೆಯಿಂದ. ಅದರಿಂದ ಅವಳು ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕಪ್ಪ, ಅಧಿಕಾರದಿಂದ ಅಲ್ಲ. ನೀನು ನಡವಳಿಕೆಯಿಂದ ಆಕೆಗೆ ಎಂಥ ನಂಬಿಕೆ ಬರಬೇಕು ಅಂದ್ರೆ, ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆಗೆ ವಿಶ್ವಾಸ ಬರುತ್ತದೆ. ನೀನು ಕಾರಣ ಇಲ್ಲದೆ ಏನು ಹೇಳಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ. ಯಾಕಂದ್ರೆ ನಿನ್ನ ನಡವಳಿಕೆ ಆಗಿದೆ, ನಿನ್ನ ಪ್ರೀತಿ ಆಗಿದೆ, ಸಹನೆ ಆಗಿದೆ, ತಾಳ್ಮೆ ಇದೆ. ಹಾಗಾದಾಗ ಆಕೆ ನೀ ಏನು ಹೇಳಿದ್ರು ಕೂಡ ಯಾವುದೂ ಒತ್ತಡ ಇಲ್ಲದೆ ನಿನ್ನ ಮಾತನ್ನು ಕೇಳ್ತಾಳೆ. ಎಲ್ಲಿ ಗಂಡ ಹೆಂಡತಿಯರಿಬ್ರು ಪರಸ್ಪರ ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಪಿಕೊಳ್ಳುವಷ್ಟು ಪ್ರೀತಿ ಇದ್ದಾಗ ಆ ಮನೆ ಸ್ವರ್ಗ ಆಗುತ್ತೆ. ಚಂದದ ಮಾತಲ್ವಾ, ಎಲ್ಲ ಗಂಡಂದ್ರು ಹೆಂಡದ್ರು ತಮ್ಮ ವಿಧೇಯರಾಗಿರ್ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಆದ್ರೆ ಅವರು ಆಗಬೇಕಾದ್ರೆ ತಾವೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಬ್ರು ಚಿಂತೆ ಮಾಡಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಬರೀ ದೋಷಗಳನ್ನೇ ಕಂಡು ಹಿಡ್ಕೊಳ್ಳೋ ಬದಲು ಅವರಿರೋ ಒಳ್ಳೇದನ್ನ ಎತ್ತಿ ಆಡಿ ಸಂತೋಷವಾಗಿದ್ರೆ ಅದೇ ಮನೆ ಸ್ವರ್ಗ ಆಗುತ್ತಲ್ವಾ. ಅದೇ ಕಬೀರ್ ನಮ್ ಕಲಿಸಿದಂತ ಪಾಠ, ಮನೆಯನ್ನ ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅಂತ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿ ಗೀತೆಗಳು.
4: ನೋಡು ಇದೇ ನಮ್ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ ಕೈಗೆ ಬ್ಯಾಂಡೇಜು?
6: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಧಾ ಜಯಲಕ್ಷ್ಮಿ ಅವರು ಹಾಡಿದ ಪುರಂದರದಾಸರ ಕೃತಿ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
0: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಎಂಎಲ್ ವಸಂತಕುಮಾರಿಯವರು ಹಾಡಿದ ಪುರಂದರದಾಸರ ಕೃತಿ.

ಇದುವರೆಗೂ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:30. ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
1: ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಎಂಬ ಗೋಪಾಲಕೃಷ್ಣ ಅಡಿಗರ ಸಾಲುಗಳು ಮಾನವನ ಬದುಕಿನ ಪಯಣದ ಚಿತ್ರವನ್ನು ನೀಡುತ್ತದೆ. ಮನುಷ್ಯನು ಎಷ್ಟೇ ಸಂಪತ್ತನ್ನು, ಅಧಿಕಾರವನ್ನು, ಕೀರ್ತಿಯನ್ನು ಗಳಿಸಿದರೂ ಅವನಿಗೆ ಸಂತೃಪ್ತಿ ಎಂಬುದಿಲ್ಲ. ತನ್ನಲ್ಲಿ ಇನ್ನೇನಿಲ್ಲ ಎಂಬುದನ್ನು ನಿರಂತರ ಹುಡುಕುತ್ತಿರುತ್ತಾನೆ. ಸಂತೃಪ್ತಿ ಎಂಬುದು ಮಾನವ ಬದುಕಿನ ಅತ್ಯಂತ ಆರಾಮದಾಯಕ ಸ್ಥಿತಿ, ತನ್ನಲ್ಲಿರುವುದನ್ನು ಒಪ್ಪಿಕೊಂಡು ಕೃತಜ್ಞತೆಯಿಂದ ಬದುಕುವ ಮನೋಭಾವ. ಅತಿಯಾದ ಬಯಕೆಗಳು, ಹೋಲಿಕೆಗಳು ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ. ತನ್ನ ಪರಿಶ್ರಮದಿಂದ ದೊರೆತ ಫಲದಲ್ಲಿ ಖುಷಿಪಟ್ಟು ಜೀವನವನ್ನು ಅನುಭವಿಸಿದಾಗ ಅವನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ. ತೃಪ್ತಿ ಎಂಬುದು ಒಂದು ಮಾನಸಿಕ ಸ್ಥಿತಿ. ಮಾನವ ಬಯಕೆಗಳು ಅಪರಿಮಿತ, ಸಂತೃಪ್ತಿ ಎಂಬುದು ಪೂರ್ಣ ವಿರಾಮವಿಲ್ಲದ ಸ್ಥಿತಿ. ಮನುಜನಿಗೆ ಉಣ್ಣುವ ಬಯಕೆ ಈಡೇರಿದರೆ ಉಡುವ ಬಯಕೆ, ಉಡುವ ಬಯಕೆ ಈಡೇರಿದರೆ ಉಳಿದುಕೊಳ್ಳುವ ಬಯಕೆ, ಹೀಗೆ ಬಯಕೆಗಳ ಬೆನ್ನತ್ತಿ ಸಾಗುವವನಿಗೆ ಎಲ್ಲವೂ ಬೇಕು. ತೃಪ್ತಿ ಎಂಬ ಪದವೇ ಅವನಿಗೆ ಬೇಡ ಎನ್ನುವಷ್ಟು ಅತೃಪ್ತಿ ಅವನನ್ನು ಕಾಡುತ್ತಿರುತ್ತದೆ. ಇಂದು ಇಡೀ ಜಗತ್ತು ಪ್ರೀತಿ ವಿಶ್ವಾಸಕ್ಕಾಗಿ ಹಪಹಪಿಸುತ್ತದೆ. ರಕ್ತ ಮೂಳೆ ಮಾಂಸಗಳಿಂದ ತುಂಬಿದ ಮನುಷ್ಯನನ್ನು ಯಂತ್ರಗಳು ಆಳುತ್ತಿರುವುದು ವಿಪರ್ಯಾಸ. ಮಹಾನಗರಗಳಲ್ಲಿ ಪ್ರತಿ 10 ಜನರಲ್ಲಿ ಒಬ್ಬ ಮಾನಸಿಕವಾಗಿ ಖಿನ್ನನಾದ ಸ್ಥಿತಿಯಲ್ಲಿದ್ದಾನೆ. ಅದಕ್ಕೆ ಕಾರಣ ಅವನಲ್ಲಿ ಜೀವನ ಪ್ರೀತಿ, ಸಂತೃಪ್ತಿಯ ಭಾವ ಇಲ್ಲದಿರುವುದೇ ಆಗಿದೆ. ತನ್ನ ಬಂಧು ಬಳಗದ ಮಧ್ಯೆಯೇ ಬದುಕಿದ್ದರೂ ಬೇರು ಕಿತ್ತ ಭಾವ ಆತನನ್ನು ಕಾಡುತ್ತಿದೆ. ಬರೇ ಹಣ ಹಣ ಎಂದು ಹಾತೊರೆದರೆ ಅಮೂಲ್ಯವಾದ ಸುಂದರ ಬದುಕನ್ನು ಅದು ಕಸಿದುಕೊಳ್ಳುತ್ತದೆ. ನಾವೆಲ್ಲರೂ ನಮ್ಮ ನಮ್ಮ ಬದುಕಿನಲ್ಲಿ ಹಲವಾರು ಸ್ಥಾನಮಾನ, ಧ್ಯೇಯ, ಧೋರಣೆಗಳ ಬಗ್ಗೆ ಯೋಚಿಸುತ್ತಿರುತ್ತೇವೆ. ಏನೇನೋ ಆಗಬೇಕೆಂದು ಕನಸು ಕಂಡಿದ್ದೇವೆ. ಈ ತರದ ಕನಸುಗಳು ಗಗನ ಕುಸುಮಗಳಾದದ್ದನ್ನೂ ಕಂಡಿದ್ದೇವೆ. ಹಾಗೆಂದು ಕನಸು ಕಾಣುವುದು ತಪ್ಪಲ್ಲ. ಕನಸುಗಳು ಮನಸ್ಸಿಗೆ ಅವ್ಯಕ್ತ ಬಯಕೆಗಳನ್ನು ವ್ಯಕ್ತ ರೂಪದಲ್ಲಿ ಮೂಡಿಸಿ ಯಾವುದೋ ರೀತಿಯಲ್ಲಿ ಸಂತೃಪ್ತಿಯನ್ನು ನೀಡುತ್ತದೆ. ಸಾಮಾನ್ಯವಾಗಿ ಸುಖ ಬಂದಾಗ ಸಂತಸ ಪಡುವುದು ಮತ್ತು ಕಷ್ಟ ಬಂದಾಗ

0: ದುಃಖಿಸುವುದು ಮನುಷ್ಯನ ಸಹಜ ಪ್ರವೃತ್ತಿ. ಆದರೆ ಬುದ್ಧಿವಂತನಾದ ಮಾನವನು ಕೆಲವೊಮ್ಮೆ ಅಕಾರಣವಾಗಿ ದುಃಖಿಸುವುದೂ ಇದೆ. ಇಲ್ಲಿ ಅವನ ಭಾವನೆಗಳೇ ಇಂತಹ ದುಃಖಕ್ಕೆ ಕಾರಣವಾಗಿ ಬಿಡುತ್ತದೆ. ಕೆಲವರಿಗೆ ಕೆಲವೊಂದು ವಸ್ತುಗಳ ಕೊರತೆಯೇ ದುಃಖಕ್ಕೆ ಕಾರಣವಾಗಿ ಕಾಡುವುದಿದೆ. ಅತೃಪ್ತತೆಗೆ ಕಾರಣ ಹುಡುಕುತ್ತಾ ಹೋದಾಗ ಅವು ವಿಭಿನ್ನವಾಗಿರುತ್ತದೆ. ವಿಶೇಷವಾಗಿ ಆರ್ಥಿಕತೆಯ ವಿಚಾರದಲ್ಲಿ ಹೀಗಾಗುವುದಿದೆ. ಒಬ್ಬ ಬಡವನಿಗೆ ಹಣದ ಕೊರತೆ ಕಾಡುತ್ತಿದ್ದರೆ ಅತಿಯಾಗಿ ಹಣವನ್ನು ಸಂಗ್ರಹಿಸಿಟ್ಟುಕೊಂಡವನಿಗೆ ಕಳ್ಳಕಾಕರ ಭಯ, ಆದಾಯ ತೆರಿಗೆ ಇಲಾಖೆಯಿಂದ ದಾಳಿ ಇಡುತ್ತಾರೆ ಎಂಬ ಅಂಜಿಕೆಯಿಂದ ನಿದ್ದೆಗೆಟ್ಟು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೆ. ಇನ್ನು ಕೆಲವು ಮನಸ್ಥಿತಿ ಹೇಗೆಂದರೆ, ತಮಗಿಂತ ಹೆಚ್ಚು ಸಂಪತ್ತು ಇನ್ನೊಬ್ಬರಲ್ಲಿದೆ ಎಂದು ಇವರಿಗೆ ಜೀರ್ಣಿಸಿಕೊಳ್ಳಲಾಗದೆ ಕೊರಗುತ್ತಾರೆ. ಈ ತೆರನಾದ ಈರ್ಷೆ ಮತ್ಸರ ಅತ್ಯಂತ ಅಪಾಯಕಾರಿಯಾದುದು. ತನ್ನಲ್ಲಿರುವ ಸಂಪತ್ತಿನಿಂದ ಸಂತೃಪ್ತರಾಗದೆ ಇತರರೊಂದಿಗೆ ತನ್ನನ್ನು ಹೋಲಿಸಿಕೊಂಡು ದುಃಖಿಸುವವರ ಮಾನಸಿಕ ವ್ಯಾಧಿಗೆ ಮದ್ದಿಲ್ಲ ಎನ್ನಬಹುದು. ಈ ಮಣ್ಣಿನಲ್ಲಿ ಮನುಜ ತಾನು ಮಾಡಿದ ಕರ್ಮಗಳಿಗನುಸಾರವಾಗಿ ಫಲವನ್ನು ಪಡೆಯುತ್ತಾನೆ ಎಂದು ಬಲವಾಗಿ ನಂಬಿದವರು ನಾವು. ಅಂತೆಯೇ ಸತ್ಕಾರ್ಯಗಳನ್ನು ಮಾಡಿದರೆ ಬದುಕಿನಲ್ಲಿ ಸತ್ಫಲಗಳನ್ನು ಪಡೆದು ಸಂತೃಪ್ತಿಯ ಜೀವನ ಸಾಗಿಸುತ್ತಾನೆ. ಹೀನ ಕೃತ್ಯಗಳಿಂದ ಹೀನ ಬದುಕನ್ನು ಅನುಭವಿಸುತ್ತಾನೆ. ದುಃಖಿತರಿಗೆ ನೆರವು, ಬಡಬಗ್ಗರಿಗೆ ದಾನ ಧರ್ಮ, ಪರೋಪಕಾರ ಇತ್ಯಾದಿಗಳಿಂದ ಪುಣ್ಯ ಸಂಪಾದನೆಯಾಗುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿ ಗಾಢವಾಗಿದೆ. ಉತ್ತಮ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋದಂತೆ ದೊರೆಯುವ ಸತ್ಫಲಗಳು ಸಂತೃಪ್ತ ಜೀವನಕ್ಕೆ ಹಾದಿಯಾಗುತ್ತದೆ, ಆತ್ಮಾನಂದಕ್ಕೆ ದಾರಿಯಾಗುತ್ತದೆ. ಇರಲಿ ಆದ್ಯತೆ ಪಟ್ಟಿ ದಿನದಾಗು ಹೋಗಿನಲಿ, ಯಾವುದನುಚಿತವೋ ಅದು ಬರೀ ಕಾಲಹರಣ. ಮಾಡಬೇಕಾದುದನ್ನು ಮೊದಲು ಪಟ್ಟಿಯ ಮಾಡು, ಅದನ್ನು ವರ್ಗೀಕರಿಸು, ಆದ್ಯತೆಯ ಮೇಲೆ ಕೈಗೆತ್ತಿಕೊಂಡದನ್ನು ಮುಗಿಸು ಅತಿನಿಷ್ಠೆಯಲ್ಲಿ, ಬಿಡು ಹಗಲ ಕನಸ ಎಂಬ ಕವಿಯ ಸಾಲುಗಳು ಸಂತೃಪ್ತಿಯ ಕಡೆಗೆ ಸಾಗಬೇಕಾದವನು ಯಾವ ಮಾರ್ಗದಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ನಿಷ್ಠೆ, ಪ್ರಾಮಾಣಿಕತೆ, ಸತತ ಪ್ರಯತ್ನ ಬದುಕನ್ನು ಖುಷಿಯಾಗಿಡುತ್ತದೆ. ಯೋಚಿಸಿದಂತೆ ಎಲ್ಲವನ್ನೂ ಕಾರ್ಯರೂಪಕ್ಕೆ ತರುವುದು ಜಾಣತನ. ಹಾಗಾದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚೋಣ ಅಲ್ಲವೇ?
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ರೈತರಿಗೆ ಸಲಹೆ.
2: ಮಣ್ಣು ಮತ್ತು ನೀರು ಪ್ರಕೃತಿ ದತ್ತವಾಗಿ ಬಂದಿರುವ ಎರಡು ನಿರ್ದಿಷ್ಟ ಪ್ರಮಾಣದ ಶ್ರೇಷ್ಠವಾದ ಮತ್ತು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳು. ಈ ಸಂಪನ್ಮೂಲ ಎಲ್ಲರಿಗೂ ಬೇಕಾಗುವ ಪ್ರಮಾಣದಲ್ಲಿ, ನಿಗದಿತ ಸಮಯದಲ್ಲಿ, ನಿಖರವಾದ ಸ್ಥಳದಲ್ಲಿ ಲಭ್ಯವಾಗುವುದಿಲ್ಲ. ಇವುಗಳು ಅನೇಕ ಕಾರಣಗಳಿಂದ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದೆ. ಅಲ್ಲದೆ ಏರುತ್ತಿರುವಂತಹ ಜನಸಂಖ್ಯೆ, ಔದ್ಯೋಗೀಕರಣ, ಬರಗಾಲ ಮತ್ತು ಭೂಮಿಯಲ್ಲಿರುವಂತಹ ಅಂತರ್ಜಲವನ್ನು ಕೃಷಿಗೆ, ದಿನಬಳಕೆಗೆ ಹಾಗೂ ಇನ್ನೂ ಅನೇಕ ಅನೇಕ ಚಟುವಟಿಕೆಗಳಿಗೆ ವಿಪರೀತವಾಗಿ ಬಳಕೆ ಮಾಡ್ತಾ ಇರುವುದರಿಂದ ಸುಸ್ಥಿರವಾದಂತಹ ಅಭಿವೃದ್ಧಿಗೆ ಮಾರಕವಾಗಿದೆ. ಈ ಅಮೂಲ್ಯವಾದ ನಿಸರ್ಗದ ಕೊಡುಗೆಯನ್ನು ಸಂರಕ್ಷಿಸಿ ವ್ಯವಸ್ಥಿತ ಪದ್ಧತಿಯಲ್ಲಿ ಉಪಯೋಗಿಸುವುದು ಇಂದಿನ ಅವಶ್ಯಕತೆಯೂ ಹಾಗೂ ಅನಿವಾರ್ಯವೂ ಆಗಿದೆ. 2030 ವೇಳೆಗೆ ಆಹಾರ ಉತ್ಪಾದನೆಯ ಅಂದಾಜು 400 ಮಿಲಿಯನ್ ಟನ್ ಆಗಬಹುದೆಂದು ಅಂದಾಜಿಸಲಾಗಿದೆ. ಕೃಷಿಗೆ ಲಭ್ಯವಿರುವ ನೀರಿನ ಪ್ರಮಾಣವು ಸದ್ಯ ಲಭ್ಯವಿರುವ ಶೇಕಡ 85% ಮುಂದಿನ 25 ವರ್ಷಗಳಲ್ಲಿ ಶೇಕಡ 70% ಇಳಿಯಬಹುದು ಎಂದು ಅಂದಾಜಿಸಲಾಗಿದೆ. ಭಾರತವು ಕೃಷಿ ಪ್ರಧಾನವಾದ ರಾಷ್ಟ್ರ. ಶೇಕಡ 70%ಕ್ಕಿಂತಲೂ ಅಧಿಕ ಜನರು ತಮ್ಮ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ದೇಶದ ಒಟ್ಟು ಸಾಗುವಳಿ ಕ್ಷೇತ್ರವಾದ 143.9 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ 105 ಮಿಲಿಯನ್ ಹೆಕ್ಟೇರ್ ಪ್ರದೇಶವು ಒಣಭೂಮಿಯೆಂದು ವರ್ಗೀಕರಿಸಲಾಗಿದೆ. ಅಲ್ಲಿ ಮಾಡುವ ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ಮಳೆಯನ್ನೇ ಅವಲಂಬಿಸಿದೆ. ಇಂತಹ ಪ್ರದೇಶದಲ್ಲಿ ಬೀಳುವ ಮಳೆಯು ಕೇವಲ 2-3 ತಿಂಗಳುಗಳಲ್ಲಿ ಅತ್ಯಂತ ವೇಗವಾಗಿ ಸುರಿದು ಕೆರೆ ಹಳ್ಳಗಳನ್ನು ಸೇರಿ ಹರಿದು ಹೋಗುತ್ತವೆ. ಗ್ರಾಮಾಂತರ ಪ್ರದೇಶಗಳು ಅಥವಾ ಪಟ್ಟಣಗಳಲ್ಲಿ ಮತ್ತು ಅವುಗಳ ಸಮೀಪ ಇರುವ ಜಲಾನಯನ ಪ್ರದೇಶಗಳಲ್ಲಿ ನೀರನ್ನು ಶೇಖರಿಸಬಹುದಾಗಿದ್ದು, ಈ ತರಹ ಶೇಖರಿಸಿದ ನೀರು ಸ್ಥಳೀಯ ಅಗತ್ಯತೆಗಳನ್ನು ಪೂರೈಸಲು ಅನುಕೂಲವಾಗುತ್ತೆ. ಈ ದಿಸೆಯಲ್ಲಿ ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕಾಗಿದೆ. ಲಭ್ಯವಿರುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲಕ್ಕೆ ಮರುಪೂರಣ ಮಾಡುವ

0: ಎಂಬುದು ತುಂಬಾ ಅವಶ್ಯಕವಾಗಿದೆ. ಮಣ್ಣಿನ ಸವಕಳಿ, ಹಳ್ಳ ಕೆರೆ ಕೊಳ್ಳ ಜಲಾಶಯಗಳಲ್ಲಿ ಹೂಳಿನ ಸಂಗ್ರಹ, ಬೆಳೆಗಳಿಗೆ ಹಾಕಿರುವ ರಸಗೊಬ್ಬರದ ನಷ್ಟ, ಭೂಕುಸಿತ, ಅರಣ್ಯನಾಶ, ಪ್ರವಾಹ ಮತ್ತು ಬರಗಾಲದಂತಹ ನೈಸರ್ಗಿಕ ವಿಕೋಪಗಳಿಗೆ ಮುಖ್ಯ ಕಾರಣವು ಸರಿಯಾಗಿ ಮಳೆ ನೀರಿನ ಸಂರಕ್ಷಣೆ ಮಾಡದೇ ಇರುವುದು ಆಗಿದೆ. ಒಂದು ಅಂದಾಜಿನ ಪ್ರಕಾರ 1 ಇಂಚು ಮಣ್ಣು ಉತ್ಪಾದನೆಯಾಗಲು ಸರಿಸುಮಾರು 800 ರಿಂದ 1,000 ವರ್ಷಗಳು ಬೇಕಾಗುತ್ತೆ. ಆದರೆ ಪ್ರತಿ ವರ್ಷ ಸರಾಸರಿ ಪ್ರತಿ ಹೆಕ್ಟೇರ್ ಪ್ರದೇಶದಿಂದ 5-6 ಟನ್ ಫಲವತ್ತಾದ ಮಣ್ಣು ಮಳೆ ನೀರಿನಿಂದ ಕೊಚ್ಚಿ ಹೋಗುವುದರಿಂದ ಕಳೆದುಕೊಳ್ತಾ ಇದ್ದೇವೆ. ಈ ಮಳೆ ನೀರು ಕೊಯ್ಲಿನಿಂದ ಆಗುವಂತಹ ಲಾಭಗಳು ತುಂಬಾನೇ ಇವೆ. ಈ ಮಳೆ ನೀರು ಕೊಯ್ಲು ಪರಿಸರ ಸ್ನೇಹಿ ಮತ್ತು ಸರಳ ತಂತ್ರಜ್ಞಾನವಾಗಿದೆ. ಮಳೆ ನೀರು ಕೊಯ್ಲು ಮಾಡೋದ್ರಿಂದ ಬರಗಾಲದಲ್ಲಿ ಇದು ನೆರವಾಗುತ್ತೆ, ಅಂತರ್ಜಲವನ್ನು ಹೆಚ್ಚಿಸುತ್ತೆ, ಮಣ್ಣಿನ ಕೊಚ್ಚಣೆ ತಡೆಯುತ್ತೆ, ತಗ್ಗಿನ ಪ್ರದೇಶಗಳಿಗೆ ಬರುವ ನೆರೆ ಪ್ರವಾಹವನ್ನು ತಡೆಗಟ್ಟುತ್ತೆ, ಕಡಿಮೆ ಖರ್ಚಿನಲ್ಲಿ ನಿರ್ವಹಿಸಬಹುದು, ನೀರಿನ ಉಳಿತಾಯ ಕೂಡ ಆಗುತ್ತೆ. ಅದಲ್ಲದೆ ಎಲ್ಲರೂ ಕೂಡ ಈ ಮಳೆ ನೀರನ್ನು ಸಂಗ್ರಹಿಸಬಹುದು, ನಿಖರವಾದ ಸ್ಥಳಗಳಲ್ಲಿ ಸಮಯದಲ್ಲಿ ನೀರಿನ ಪೂರೈಕೆಯಾಗುತ್ತೆ, ಸಮುದ್ರದ ನೀರು ಅಂತರ್ಜಲದಲ್ಲಿ ಸೇರುವುದನ್ನು ತಡೆಗಟ್ಟಬಹುದು ಹಾಗೂ ನೀರನ್ನು ಮೇಲೆತ್ತುವಲ್ಲಿ ವಿದ್ಯುತ್ತಿನ ಬಳಕೆ ಕಡಿಮೆಯಾಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ ಕಾರವಾರ ಕಾರ್ಯಕ್ರಮ ಗಾನ ಸುದೆ
4: ಬೆಂಗಳೂರು. ದೇಶಭಕ್ತಿ ಗೀತೆ ಎಂಎನ್ ವ್ಯಾಸರಾವ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ರಜನಿ ಪಿ ಎಸ್ ಅವರು ಹಾಡಿದ ಕನಕದಾಸರ ಕೃತಿ.

0: ಮೈಸೂರ್ ಸ್ಯಾಂಡಲ್
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಶಿಶುನಾಳ ಶರೀಫರ ಕೃತಿ, ಹಾಡಿದವರು ಶ್ಯಾಮಲಾ ಕುಲಕರ್ಣಿ.
5: ಒಳಗೆ ಬರ್ತಾ ಇದ್ದಾರೆ, ಕೌಳ್ಚಿಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಯ್ತು ಅಂದಿದ ತಕ್ಷಣ ನಾವು ಒಂದು ಇಂಜೆಕ್ಷನ್ಸ್

ಇದುವರೆಗೂ ಗಾನಸುದಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೇ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಧಾರವಾಡ ಜಿಲ್ಲೆಯಲ್ಲಿ ಶೇಕಡ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ, ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ, ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಈಗ ವಾರ್ತೆಗಳ ವಿವರ. ದಶಕದ ಹೊಸ್ತಿಲಲ್ಲಿರುವ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ 7ನೇ ಘಟಿಕೋತ್ಸವ ಇಂದು ಮಧ್ಯಾಹ್ನ 3 ಗಂಟೆಗೆ ಆಯೋಜಿತವಾಗಿದೆ. ಧಾರವಾಡ ಐಐಟಿಯ ಮೊದಲ ಗೌರವ ಡಾಕ್ಟರೇಟ್ ರಾಜ್ಯಸಭಾ ಸಂಸದರಾದ ಇನ್ಫೋಸಿಸ್ ಪ್ರತಿಷ್ಠಾನದ ಧರ್ಮದರ್ಶಿ ಡಾ ಸುಧಾಮೂರ್ತಿ ಅವರಿಗೆ ಪ್ರದಾನಿಸಿ ಗೌರವಿಸಲಾಗುತ್ತಿದೆ. ಹೊಸದಿಲ್ಲಿಯ ಅನುಸಂಧಾನ ರಾಷ್ಟೀಯ ಸಂಶೋಧನಾ ಪ್ರತಿಷ್ಠಾನದ ಪ್ರೊಫೆಸರ್ ಭೀಮಸಿಂಗ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಘಟಿಕೋತ್ಸವದಲ್ಲಿ 2 ಚಿನ್ನದ ಪದಕ 10 ಬೆಳ್ಳಿ ಪದಕಗಳನ್ನು ನೀಡಲಾಗುವುದು ಎಂದು ಧಾರವಾಡ ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಮತಗಟ್ಟೆ ಅಧಿಕಾರಿಗಳ ಮೂಲಕ ಗಣತಿ ನಮೂನೆಗಳನ್ನು ವಿತರಿಸಿ ಶೇಕಡ 96.99% ಗುರಿ ಸಾಧಿಸಲಾಗಿದೆ ಎಂದು ಧಾರವಾಡ ಜಿಲ್ಲೆ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶೇಕಡ 46.67% ಅರ್ಜಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದರು.
1: ಮತಗಟ್ಟೆ ವ್ಯಾಪ್ತಿಯ ಮತದಾರರ ಪಟ್ಟಿ ಏನಿದೆ ಅದು ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಇದ್ದಾಗೆ, ಇದು ಎಲ್ಲಾನು ಕೂಡ ಆನ್ಲೈನ್ ನಲ್ಲಿ ಲಭ್ಯ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇಲ್ಲ.

0: ಅರ್ಜಿದಾರರು ಏನಾದರೂ ಮಾಹಿತಿಯನ್ನು ಸರಿಯಾಗಿ ಫಿಲ್ ಮಾಡಿಲ್ಲ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅಂದ್ರೆ ಆ ಮತದಾರರಿಗೆ ನಾವು ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ ಪೀರಿಯಡ್, ನಮ್ಮ ಬಿಎಲ್ಒಗಳು 8 ಆಗಸ್ಟ್ ವರೆಗೂ ಮನೆ ಮನೆಗೆ ಹೋಗಿ ಫಾರ್ಮ್ಸ್ ಗಳನ್ನ ಕೊಟ್ಟು ಅದನ್ನ ವಾಪಸ್ ಕೂಡ ತೆಗೆದುಕೊಳ್ತಾರೆ. ಆದರೆ ಈ ಫಾರ್ಮ್ಸ್ ಗಳು ಏನವರು ಫಿಲ್ ಮಾಡಿ ಕೊಟ್ಟಿರ್ತಾರಲ್ಲ ಅವುಗಳ ಪರಿಷ್ಕರಣೆ ಆಗಿ ಡ್ರಾಫ್ಟ್ ಮತದಾರರ ಪಟ್ಟಿ 17 ಆಗಸ್ಟ್ಗೆ ಪಬ್ಲಿಷ್ ಆಗುತ್ತೆ. 17 ಆಗಸ್ಟ್ ರಿಂದ 16-9 ಕ್ಲೇಮ್ಸ್ ಅಂಡ್ ಆಬ್ಜೆಕ್ಷನ್ಸ್ ಅಂತ ಒಂದು ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಅವರ ಏನಾದರೂ ತಿದ್ದುಪಡಿಗಳನ್ನು ಮಾಡಬೇಕಿದ್ರೆ ಮತದಾರರು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿರುವಂತಹ ಮಾಹಿತಿಯಲ್ಲಿ ಲೋಪದೋಷಗಳಿದ್ರೆ ನಮ್ಮ ಇಆರ್ಒ ಏನಿರ್ತಾರೆ, ಚುನಾವಣಾ ಅಧಿಕಾರಿಗಳೇನಿರ್ತಾರೆ, ಅವರು ಅವರಿಗೆ ನೋಟಿಸ್ ಅನ್ನ ಜನರೇಟ್ ಮಾಡಿ ಕಳಿಸ್ಕೊಡ್ತಾರೆ. ನೋಟಿಸ್ ಗೆ ಅವರು ಉತ್ತರ ಕೊಡುವಾಗ ಅವರು ಕೆಲವೊಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ದಾಖಲೆಗಳೇನಿದೆ ಅದೆಲ್ಲೂ ಕೂಡ ಪಬ್ಲಿಕ್ ಆಗೋದಿಲ್ಲ, ಅದು ಗೌಪ್ಯವಾಗಿ ಇಡಲಾಗುತ್ತದೆ.
1: ಅಮೃತ ಯೋಜನೆ ಅಡಿ ಮೇಲ್ದರ್ಜೆಗೇರಿಸಲಾದ ರಾಜ್ಯದ 4 ರೈಲು ನಿಲ್ದಾಣಗಳ ಪೈಕಿ ಕೊಪ್ಪಳ ರೈಲು ನಿಲ್ದಾಣದ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರಾಬಾದ್ ಕಾಡಾ ಅಧ್ಯಕ್ಷ ಹಸೇನ್ ಸಾಬ್ ದೋಟಿಹಾಳ ಹಾಗೂ ಪದ್ಮಶ್ರೀ ಭೀಮವ್ವ ಸಿಳ್ಳೆಖ್ಯಾತ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಪಾಲ್ಗೊಂಡಿದ್ದರು. ಜಿಲ್ಲಾಡಳಿತ ಹಾಗೂ ನೈರುತ್ಯ ರೈಲ್ವೆ ಪರವಾಗಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ರೈಲ್ವೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಮೇಲ್ದರ್ಜೆಗೇರಿಸಲಾದ ಅಮೃತ್ ಭಾರತ್ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ತಿನ ಶಾಸಕ ಕಿಶೋರ್ ಕುಮಾರ್ ಪುತ್ತೂರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ಯೋಜನೆ ಅಡಿ ಪುನರ್ ಅಭಿವೃದ್ದಿಪಡಿಸಲಾದ ದೇಶದ 75 ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ವೇದಿಕೆ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆಗುಂಬೆ ಘಟ್ಟದ ರಸ್ತೆ ಹಾಗೂ ಸುರಂಗ ಮಾರ್ಗ ಯೋಜನೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದು ರಸ್ತೆಯ ವಿಸ್ತರಣೆಗೆ 420 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ವಿಜ್ಞಾನ ಕೇಂದ್ರದ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ವಿಜ್ಞಾನ ಕೇಂದ್ರದಲ್ಲಿ ಜೀವ ವೈವಿಧ್ಯ, ಖನಿಜ ಸಂಪನ್ಮೂಲ, ಕಡಲ ಜೀವಶಾಸ್ತ್ರದ ವಸ್ತು ಪ್ರದರ್ಶಿನಿ ಸ್ಥಾಪಿಸಲು ಯೋಜಿಸಲಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃತಕ ಬುದ್ದಿಮತ್ತೆಯೊಂದಿಗೆ ಸಮನ್ವಯ ಸಾಧಿಸುವುದೊಂದೇ ಮಾರ್ಗ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ KR ವೇಣುಗೋಪಾಲ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ನಗರ ಡಾ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯ, ಮೌಂಟ್ ಕಾರ್ಮೆಲ್ ಡೀಮ್ಡ್ ವಿಶ್ವವಿದ್ಯಾಲಯ ಹಾಗೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಸ್ಟಡೀಸ್ ಸಹಯೋಗದಲ್ಲಿ ಸೆಂಟ್ರಲ್ ಕಾಲೇಜಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ AI ಚಾಲಿತ ನಿರ್ವಹಣೆ ಮತ್ತು ಸುಸ್ಥಿರ ವ್ಯಾಪಾರ ಪರಿವರ್ತನೆ ವಿಷಯದ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಸಂಘರ್ಷದಿಂದ ಸಹಕಾರ ಮತ್ತು ಸಹಭಾಗಿತ್ವದ ಹಂತ ದಾಟಿ ಇದೀಗ ಸ್ಪರ್ಧೆಯ ಘಟ್ಟ ತಲುಪಿದೆ. 2045 ವೇಳೆಗೆ ಮಾನವ ಯಂತ್ರ ಏಕರೂಪತೆಯ ಸನ್ನಿವೇಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ಸ್ಥಗಿತಗೊಂಡಿವೆ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಗದಗ್ ನಗರದ ಹಿರೇಹಂದಿಗೋಳ ರಸ್ತೆಯ ಗಂಗಿಮಡಿ ಗ್ರಾಮದ ರೈತರ ಹೊಲಗಳಿಗೆ ತೆರಳಿ ಬರ ಪರಿಶೀಲಿಸಿ ಅವರು ಮಾತನಾಡಿದರು. ಬೆಳೆಗಳು ಒಣಗುತ್ತಿವೆ, ರಾಜ್ಯಾದ್ಯಂತ ಬರ ಆವರಿಸಿದೆ, ಅನೇಕ ಕಡೆ ರೈತರು ಬಿತ್ತನೆಯನ್ನೇ ಕೈಗೊಂಡಿಲ್ಲ, ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ಹಾಳಾಗಿವೆ, ಇನ್ನೂವರೆಗೂ ಪ್ರಾಥಮಿಕ ಸಮೀಕ್ಷೆಯನ್ನು ನಿಗದಿತ ಮಾನದಂಡಗಳಡಿ ರಾಜ್ಯ ಸರ್ಕಾರ ಆರಂಭಿಸಿಲ್ಲ, ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಆಗ್ರಹಿಸಿದರು. ರಾಜ್ಯದ ರೈಲ್ವೆ ಯೋಜನೆಗಳಿಗೆ

0: ತಮ್ಮ ಕೃಷಿ ಭೂಮಿ ನೀಡುವ ರೈತರಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ನೀಡಿ ಹಿತ ಕಾಯುವಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ ಸಂಬಂಧಿತ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಮಾರ್ಗ ಹಾಗೂ ಚಿಕ್ಕಜಾಜೂರು ಬಳ್ಳಾರಿ ದ್ವಿಮಾರ್ಗ ಯೋಜನೆಯ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮಾಹಿತಿ ನೀಡಿ, ಜಿಲ್ಲೆಯ ರೈಲ್ವೆ ಮಾರ್ಗ ಯೋಜನೆಗೆ ಅಗತ್ಯವಿರುವ 1405 ಎಕರೆ ಭೂಮಿ ಪೈಕಿ 1211 ಎಕರೆ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ ಎಂದರು. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಬಾರ್ಡ್ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಬಯೋಗ್ಯಾಸ್ ಘಟಕ, ಕಲಬುರಗಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸೌರ ಮತ್ತು ಪವನ ವಿದ್ಯುತ್ ಯೋಜನೆಗಳಿಗೆ ಆದ್ಯತೆ ನೀಡಿದೆ ಎಂದು ನಬಾರ್ಡ್ ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಡಾ ಸುರೇಂದ್ರ ಬಾಬು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಬಾರ್ಡ್ ಪ್ರಾದೇಶಿಕ ಕಚೇರಿಯಲ್ಲಿ 45ನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು. ರಾಜ್ಯದ 6300 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಡಿಜಿಟಲೀಕರಿಸಿ ದಕ್ಷತೆ ಹೆಚ್ಚಿಸಲಾಗುತ್ತಿದೆ ಎಂದರು. ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮೀಣ ಕೂಲಿ ಕಾರ್ಮಿಕರಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶ ಒದಗಿಸಲಾಗಿದ್ದು, ಉದ್ಯೋಗಕ್ಕಾಗಿ ನಗರ ಪ್ರದೇಶಗಳಿಗೆ ವಲಸೆ ಹೋಗದಂತೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕೋರಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ತಲೆದೋರಿರುವ ಹಿನ್ನೆಲೆ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೂಲಸೌಕರ್ಯ ಅಭಿವೃದ್ದಿಗೆ ಆದ್ಯತೆ ನೀಡಿ 5 ಲಕ್ಷ ರೂಪಾಯಿವರೆಗಿನ ವೈಯಕ್ತಿಕ ಕಾಮಗಾರಿ ಕೈಗೊಳ್ಳಲು ಪ್ರಾವಧಾನ ಕಲ್ಪಿಸಲಾಗಿದೆ. ಆಸಕ್ತರು ತಮ್ಮ ಗ್ರಾಮ ಪಂಚಾಯಿತಿಗೆ ತೆರಳಿ ಪ್ರಸ್ತಾವ ಸಲ್ಲಿಸಬಹುದು ಎಂದರು. ರಾಜ್ಯದ ವಿವಿಧ ಇಲಾಖೆಗಳ 72,000 ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಎಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ 2% ಹುದ್ದೆಗಳನ್ನು ಕ್ರೀಡಾಪಟುಗಳಿಗೆ ಮೀಸಲಿಡಲು ಸಚಿವ ಸಂಪುಟ ನಿರ್ಣಯಿಸಿದೆ. ಈಗಾಗಲೇ ಕರಡು ಅಧಿಸೂಚನೆ ಹೊರಡಿಸಲಾಗಿದೆ. ಸಾರ್ವಜನಿಕರು ಮತ್ತು ಕ್ರೀಡಾಪಟುಗಳ ಸಲಹೆಗಳನ್ನು ಪರಿಶೀಲಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಘಟಿಕೋತ್ಸವ ಇಂದು, ಸುಧಾಮೂರ್ತಿ ಅವರಿಗೆ ಗೌರವ ಡಾಕ್ಟರೇಟ್. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಧಾರವಾಡ ಜಿಲ್ಲೆಯಲ್ಲಿ 46.67% ಅರ್ಜಿಗಳ ಗಣಕೀಕರಣ. ದುರಸ್ತಿ ಹಾಗೂ ವಿದ್ಯುತ್ ಬಿಲ್ ಬಾಕಿ ಹಿನ್ನೆಲೆ ರಾಜ್ಯದ 145 ಏತ ನೀರಾವರಿ ಯೋಜನೆಗಳು ಸ್ಥಗಿತ, ಸಂಸದ ಬಸವರಾಜ ಬೊಮ್ಮಾಯಿ ಕಳವಳ. ರಾಜ್ಯದ ರೈಲ್ವೆ ಯೋಜನೆಗಳಿಗೆ ಕೃಷಿ ಭೂಮಿ ನೀಡುವ ರೈತರ ಹಿತ ಕಾಯುವಂತೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಬೆಂಗಳೂರು, ಭಾವಗೀತೆಗಳು. ನರಹರಿ ದೀಕ್ಷಿತ್ ಅವರು ಹಾಡಿರುವ
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ದೊಡ್ಡರಂಗಿಗೌಡ ಅವರು ರಚಿಸಿದ ಭಾವಗೀತೆಗಳು, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ದೊಡ್ಡರಂಗೇಗೌಡ ಅವರು ರಚಿಸಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಕೆಲವು ವಾಣಿಜ್ಯ ಪ್ರಕಟಣೆಗಳು.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
4: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ. ದರಬೇಂದ್ರೆಯವರು

ಈ ಸಂಜೆ 6:50ಕ್ಕೆ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಕುರಿತು ಶಿರಸಿ ಬೈರುಂಬೆಯ ವಿಘ್ನೇಶ್ವರ್ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು ಪ್ರಸಾರವಾಗುವುದು. ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. 7:35ಕ್ಕೆ ಕನ್ನಡದಲ್ಲಿ ವಾರ್ತೆ.

0: ಸರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದು ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
3: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಅಮೃತ್ ಭಾರತ್ ನಿಲ್ದಾಣ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ಧಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಘಟ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳ ಉದ್ಘಾಟನೆ. 3 ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಸಂಜೆ ಪಂಜಾಬ್ನ ಜಲಂಧರ್ನಿಂದ ವರ್ಚುವಲ್ ಮೂಲಕ ದೇಶದ 20 ರಾಜ್ಯಗಳ 75 ಪುನರಾಭಿವೃದ್ಧಿಗೊಳಿಸಲಾಗಿರುವಂತಹ ರೈಲ್ವೆ ನಿಲ್ದಾಣಗಳನ್ನು ಲೋಕಾರ್ಪಣೆಗೊಳಿಸಿದರು. ವಿಶ್ವದ ಅತಿದೊಡ್ಡ ನಿಲ್ದಾಣ ಪುನರಾಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದಂತಹ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿಯಲ್ಲಿ ಈ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಸುಮಾರು 1,570 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನಿಲ್ದಾಣಗಳನ್ನು ಪ್ರಯಾಣಿಕ ಸ್ನೇಹಿ ಮತ್ತು ಅತ್ಯಾಧುನಿಕ ಸೌಲಭ್ಯಗಳ ಜೊತೆಗೆ ಮರು ರೂಪಿಸಲಾಗಿದೆ. ಪರಂಪರೆಯೊಂದಿಗೆ ಅಭಿವೃದ್ಧಿ ಎಂಬ ಪರಿಕಲ್ಪನೆಯೊಂದಿಗೆ ಈ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇವುಗಳಲ್ಲಿ ಸ್ಥಳೀಯ ಸಂಸ್ಕೃತಿ, ಪರಂಪರೆ ಮತ್ತು ವಾಸ್ತುಶಿಲ್ಪದ ಸೊಗಡನ್ನು ಉಳಿಸಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಪಂಜಾಬ್, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಕರ್ತೋಲಿ ಅಂಬಾಲಾ ರೈಲು ಸೇವೆಗೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ದೇಶದ 2 ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಾದಂತಹ ಅಮೃತಸರ ಮತ್ತು ವಾರಾಣಸಿ ನಡುವೆ ನೇರ ಸಂಪರ್ಕ ಕಲ್ಪಿಸುವ ಸಂತ ರವಿದಾಸ್ ಎಕ್ಸ್ಪ್ರೆಸ್ ರೈಲಿಗೂ ಪ್ರಧಾನಿ ಹಸಿರು ನಿಶಾನೆ ತೋರಿದರು. ನಿನ್ನೆ ಜಲಂಧರ್ನಲ್ಲಿ ಅವರು ಒಟ್ಟು 5,470 ಕೋಟಿಗೂ ಅಧಿಕ ಮೌಲ್ಯದ ರೈಲು ಮತ್ತು ರಸ್ತೆ ಮೂಲಸೌಕರ್ಯ ಯೋಜನೆಗೆ ಚಾಲನೆ ನೀಡಿದರು. 3 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಭಾರತ ಬಾಂಗ್ಲಾದೇಶ ಗಡಿಯ ಸಮೀಪವಿರುವಂತಹ ಜುಮಾಘಟ್ನಲ್ಲಿರುವಂತಹ ಬಿಎಸ್ಎಫ್ನ 18ನೇ ಬೆಟಾಲಿಯನ್ ಗಡಿ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದಾರೆ. ಗೃಹ ಸಚಿವರು ಬಿಎಸ್ಎಫ್ ಯೋಧರೊಂದಿಗೆ ಸಂವಾದ ನಡೆಸಲಿದ್ದು, ಪ್ರಹರಿ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ಅವರು ಗಿಡ ನೆಡುವ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದು, ಬಿಎಸ್ಎಫ್ಗೆ ಸಂಬಂಧಪಟ್ಟಂತಹ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಿನ್ನೆ ರಾತ್ರಿ ಸಿಲಿಗುರಿಯ ಬಾಲ್ಗೋದ್ರಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸ್ವಾಗತಿಸಿದರು. ಇಂದು ಮಧ್ಯಾಹ್ನ ಗೃಹ ಸಚಿವರು ಸಿಲಿಗುರಿಯಲ್ಲಿ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದು, ರಾಜ್ಯದ ಗಡಿ ನಿರ್ವಹಣೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಪರಾಮರ್ಶೆಯನ್ನು ನಡೆಸಲಿದ್ದಾರೆ. ಇದರ ಜೊತೆಗೆ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿ ಮತ್ತು ಜನನ ಮತ್ತು ಮರಣ ನೋಂದಣಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ. ಸಚಿವರು ಇಂದು ಸಂಜೆ ಕೋಲ್ಕತ್ತಾಗೆ ತೆರಳಲಿದ್ದಾರೆ. ನಾಳೆ ಗೃಹ ಸಚಿವರು ಪಶ್ಚಿಮ ಬಂಗಾಳದ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆಯನ್ನು

0: ಸಲ್ಲಿಸಲಿದ್ದಾರೆ. ನಂತರ ಕೋಲ್ಕತ್ತಾದ ರಾಷ್ಟೀಯ ಗ್ರಂಥಾಲಯದಲ್ಲಿ ನೂತನವಾಗಿ ನಿರ್ಮಿಸಲಾದಂತಹ ವರ್ಲ್ಡ್ ಮ್ಯೂಸಿಯಂ ಅನ್ನು ಉದ್ಘಾಟಿಸಲಿರುವ ಅವರು ಅಮೂಲ್ ಬೆಂಗಾಲ್ ಡೈರಿಯ ಹೊಸ ಮೊಸರು ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಐಐಎ ನವದೆಹಲಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಮಾವೇಶದಲ್ಲಿ ಭಾರತ, ಥೈಲ್ಯಾಂಡ್, ಇಸ್ರೇಲ್, ಆಸ್ಟ್ರಿಯಾ, ಬ್ರಿಟನ್, ಶ್ರೀಲಂಕಾ ಮತ್ತು ಇಂಡೋನೇಷ್ಯಾ ಸೇರಿದಂತೆ ಹಲವು ರಾಷ್ಟಗಳ ಶಿಕ್ಷಣ ತಜ್ಞರು, ಶಸ್ತಚಿಕಿತ್ಸಕರು ಮತ್ತು ಆರೋಗ್ಯ ತಜ್ಞರು ಭಾಗಿಯಾಗಿದ್ದರು. ಶಸ್ತಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯ ವಿವಿಧ ಕ್ಷೇತ್ರಗಳಲ್ಲಿನ ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ತಜ್ಞರು ಇಲ್ಲಿ ಹಂಚಿಕೊಂಡಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯಲ್ಲಿ ಜಂಟಿ ಸಹಕಾರ ಬಲಪಡಿಸುವ ನಿಟ್ಟನಲ್ಲಿ ಎಐಐಎ ಸಂಸ್ಥೆ ಐಐಟಿ ದೆಹಲಿ ಜೊತೆಗಿನ ತನ್ನ ಒಪ್ಪಂದವನ್ನು ಮುಂದಿನ 5 ವರ್ಷಗಳ ಅವಧಿಗೆ ನವೀಕರಿಸಿದೆ. ಸಾಂಪ್ರದಾಯಿಕ ಜ್ಞಾನವನ್ನ ಆಧುನಿಕ ವಿಜ್ಞಾನದ ಜೊತೆಗೆ ಸಂಯೋಜಿಸುವ ನಿಟ್ಟನಲ್ಲಿ ಸೌಶ್ರುತಂ 2026 ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತಹ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಪಾನ್ ಈ 20 ರೈಲು ಸರಣಿಯನ್ನು ಭಾರತಕ್ಕೆ ಒದಗಿಸಲಿದೆ. ಆದರೆ ಈ ರೈಲು ಇನ್ನೂ ಅಭಿವೃದ್ಧಿಯ ಹಂತದಲ್ಲಿ ಇರುವುದರಿಂದ 2030 ಅವಧಿಯಲ್ಲಿ ಮಾತ್ರ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಹೈಸ್ಪೀಡ್ ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ಸಾಗುತ್ತಿದ್ದು ಮೊದಲ ಹಂತದ ಕಾರ್ಯಾಚರಣೆ 2027 ಆರಂಭವಾಗಲಿದೆ. ಉಭಯ ದೇಶಗಳು ಆರಂಭಿಕ ಹಂತದಲ್ಲಿ ಭಾರತೀಯ ಹೈಸ್ಪೀಡ್ ರೈಲಿನೊಂದಿಗೆ ಸೇವೆ ಆರಂಭಿಸಲು ಒಪ್ಪಿಕೊಂಡಿವೆ ಎಂದು ಹೇಳಿದ್ದಾರೆ. ಚಾಬಹಾರ್ ಬಂದರು ಕುರಿತು ಪ್ರತಿಕ್ರಿಯಿಸಿದ ರಣಧೀರ್ ಜೈಸ್ವಾಲ್, ಅಮೆರಿಕ ನೀಡಿದ ವಿನಾಯಿತಿ ಅವಧಿ ಕೆಲವು ಸಮಯದ ಹಿಂದೆ ಅಂತ್ಯಗೊಂಡಿದೆ. ಈ ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯುವ ಕುರಿತು ಸಂಬಂಧಪಟ್ಟ ಎಲ್ಲಾ ಪಕ್ಷಗಳೊಂದಿಗೆ ಸಚಿವಾಲಯ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಚಾಬಹಾರ್ ಬಂದರಿನ ಮೇಲೆ ನಡೆದಿರುವುದಾಗಿ ವರದಿಯಾಗಿರುವಂತಹ ದಾಳಿಯಿಂದ ಟರ್ಮಿನಲ್ಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಗೂ ಮುನ್ನ ನಡೆಯುತ್ತಿರುವಂತಹ ಸರಣಿ ಹಿಂಸಾಚಾರದ ಕುರಿತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಓಲ್ಕರ್ ಟರ್ಕ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿಯ ಸಾವುಗಳ ಕುರಿತು ನಿಷ್ಪಕ್ಷಪಾತ ತನಿಖೆ ನಡೆಸುವಂತೆ ಅವರು ಪಾಕಿಸ್ತಾನಕ್ಕೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಸಂಘಟನೆಯನ್ನು ಭಯೋತ್ಪಾದನಾ ನಿರೋಧಕ ಕಾಯ್ದೆಯಡಿ ನಿಷೇಧಿಸಿ ಅದರ ನಾಯಕರನ್ನು ಬಂಧಿಸಿರುವ ಪಾಕಿಸ್ತಾನದ ಕ್ರಮವನ್ನು ವಿಶ್ವಸಂಸ್ಥೆ ಟೀಕಿಸಿದೆ. ನಾಗರಿಕ ಚಳವಳಿಯನ್ನು ಹತ್ತಿಕ್ಕುವುದು ಮತ್ತು ಸಾರ್ವಜನಿಕ ಸಭೆ ಹಾಗೂ ಅಂತರ್ಜಾಲ ಸಂಪರ್ಕದ ಮೇಲೆ ನಿರ್ಬಂಧ ಹೇರುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ ಎಂದು ಎಚ್ಚರಿಸಿರುವ ಓಲ್ಕರ್ ಟರ್ಕ್ ತಕ್ಷಣವೇ ಅಂತರ್ಜಾಲ ಮರುಸ್ಥಾಪಿಸುವಂತೆ ಮತ್ತು ಬಂಧಿತರಿಗೆ ಕಾನೂನು ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಎಸ್ಟೋನಿಯಾದ ವಿದೇಶಾಂಗ ಸಚಿವ ಮಾರ್ಗತ್ ತಸ್ಕನ್ಕಾ ಅವರನ್ನು ಭೇಟಿಯಾಗಿ ವ್ಯಾಪಾರ, ಹೂಡಿಕೆ, ಡಿಜಿಟಲ್ ಪರಿವರ್ತನೆ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಯಶಸ್ವಿಯಾಗಿ ಮುಕ್ತಾಯದ ನಂತರ ಲಭ್ಯವಾಗಲಿರುವಂತಹ ನೂತನ ಅವಕಾಶಗಳ ಕುರಿತು ಉಭಯ ನಾಯಕರು ವಿಚಾರ ವಿನಿಮಯ ಮಾಡಿಕೊಂಡರು. ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಭಾರತದ ಡಿಜಿಟಲ್ ಸಾಮರ್ಥ್ಯ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದದ ಚೌಕಟ್ಟು ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿನ ಪಾರದರ್ಶಕ ಮತ್ತು ಸ್ಪರ್ಧಾತ್ಮಕ ವಾಣಿಜ್ಯ ಪರಿಸರವನ್ನು ಉಲ್ಲೇಖಿಸಿದ ಅವರು ಭಾರತದಲ್ಲಿ ಹೂಡಿಕೆ ಮಾಡುವಂತೆ ಎಸ್ಟೋನಿಯಾದ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. ಡಿಜಿಟಲ್ ಮೂಲಸೌಕರ್ಯ, ಇ ಆಡಳಿತ, ಬಂದರು, ಕೃಷಿ ಹಾಗೂ ರಕ್ಷಣಾ ತಂತ್ರಜ್ಞಾನ ವಲಯಗಳಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸಬಹುದು ಎಂದು ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ನಿವೃತ್ತಿ ವೇತನ ವ್ಯಾಜ್ಯಗಳ ಎರಡನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ನಿವೃತ್ತಿ ವೇತನ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ

0: ನಿವೃತ್ತಿ ವೇತನ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವಂತಹ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಟ್ಪಥ ರಸ್ತೆ ಹಾಗೂ ಹಟ್ಸ್ಪರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಮತ್ತು ತಲೆಗಾಂವ್ ಚಾಕನ್ ಶಿಕ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗವನ್ನು ನೀಡಲಿವೆ. ಎರಡು ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಇಂದು ಟೋಕಿಯೋದಲ್ಲಿ ನಡೆಯುತ್ತಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾದ ಚೆನ್ ಯುಫೆಯನ್ನು ಎದುರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೃತ್ ಭಾರತ್ ನಿಲ್ದಾಣ ಯೋಜನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 75 ಪುನರಾಭಿವೃದ್ದಿತ ರೈಲ್ವೆ ನಿಲ್ದಾಣಗಳ ಲೋಕಾರ್ಪಣೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಜುಮಾಗಜ್ ಬಿಎಸ್ಎಫ್ ನೆಲೆಗೆ ಭೇಟಿ, ಪ್ರಮುಖ ಯೋಜನೆಗಳಿಗೆ ಉದ್ಘಾಟನೆ. ಮೂರು ದಿನಗಳ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸೌಶ್ರುತಂ 2026 ನವದೆಹಲಿಯಲ್ಲಿ ಸಂಪನ್ನ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ಹಿಂಸಾಚಾರ, ವಿಶ್ವಸಂಸ್ಥೆ ಕಳವಳ, ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಇಂದು ಭಾರತದ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕನ್ನಡ ಚಿತ್ರಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಕಾರ್ತಿಕ್ ಹಾಗೂ ಚಿತ್ರ ಅವರು ಹಾಡಿದ ಸೆಲ್ಯೂಟ್ ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಸಂಗೀತ ಸಾಯಿ ಕಾರ್ತಿಕ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕೆ ಅನುರಾಧ ಭಟ್ ಅವರು ಹಾಡಿದ ಸಂಚಾರಿ ಚಿತ್ರದ ಗೀತೆ, ಕೆ ರಾಮನಾರಾಯಣ್ ಅವರ ಸಂಗೀತ ಹಾಗೂ ಅರ್ಜುನ್ ರವರ ಸಾಹಿತ್ಯ.

ಪುನೀತ್ ರಾಜ್ಕುಮಾರ್ ಹಾಗೂ ಶ್ವೇತಾ ಅವರು ಹಾಡಿದ ರಾಜರು ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ.

ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ 8:15 ಇಂಗ್ಲಿಷ್ನಲ್ಲಿ ವಾರ್ತೆ.

0: how special he was. And with that, it's back to you, Sanjay.
1: Thank you, Sarabjit. And now, before we end the bulletin, the headlines once again. Prime Minister Narendra Modi inaugurates 75 redeveloped railway stations across the country under Amrit Bharat scheme. Also flags off two new train services. Home Minister Amit Shah to visit BSF border outpost in West Bengal today to review security and launch development initiatives. UN Human Rights Agency voices concern over wave of unrest in Pakistan-occupied Jammu and Kashmir. Calls for probe into deaths of protesters. PV Sindhu enters into final of Japan Open badminton tournament. And in FIFA World Cup, France and England to lock horns for third place at Miami tonight. And with that, we end the morning news. Have a nice day.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಂಜುಳ ಗಾನ.
3: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮುದ್ದಿನ ಅಳಿಯ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಈ ಗೀತೆಗೆ ಸಾಹಿತ್ಯ ಸಂಗೀತ ವಿ ಮನೋಹರ್ ಅವರದು.

ಚೆಲ್ಲಾಟ ಚಿತ್ರದ ಗೀತೆ ಹಾಡಿದವರು ಮುರಳಿ ಮೋಹನ್ ಹಾಗೂ ಶಮಿತಾ ಮಲ್ನಾಡ್. ಗೋಟೂರಿಯವರ ಸಾಹಿತ್ಯ ಸಂಗೀತ ಗುರುಕಿರಣ್.

ಶಂಕರ ಸುಂದರ ಚಿತ್ರದ ಗೀತೆ, ಕೆ ಜೆ ಯೇಸುದಾಸ್, ಎಸ್ ಜಾನಕಿ ಅವರು ಹಾಡಿದ ಈ ಗೀತೆಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ. ಸುತ್ತ

ಮಂಜುಳ ಗಾನದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8:50 ಕಗ್ಗದ ಸಿರಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂದು ಮತಿಗೆ ತೋರ್ದೊಡದೇನು? ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡದೇನು? ವೃತ್ತಿಯೋಳ್ ಅದೂರಿ ಸ್ವಭಾವಾಂಶವಾಗಲ್. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ. ಮತ್ತು ಮತ್ತನುವರ್ತಿ ಸುತಭಂಗವಾದಂದು ಯತ್ನಿಸಿನ್ನೊಮ್ಮರಳಿ ಮಂಕುತಿಮ್ಮ.

0: ಮರಳಿ ಯತ್ನಿಸು ಮಂಕುತಿಮ್ಮ.
1: ಉತ್ತಮತೆ ಇಂತೆಂದು ಮತಿಗೆ ತೋರ್ದೊಡ್ಡದೇನು? ಯಾವುದೋ ಒಂದು ವಿಷಯ ತುಂಬಾ ಉತ್ತಮವಾಗಿದೆ ಅಂತ ಬುದ್ಧಿಗೆ ಮತಿಗೆ ಅದು ಗೊತ್ತಾದ್ರೆ ಅದರಿಂದ ಏನ್ ಪ್ರಯೋಜನ? ಅದನ್ನ ಗೊತ್ತು, ಐ ನೋ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಬಹಳ ಪ್ರಸಿದ್ಧವಾದ ಪದ ಇವತ್ತು, ಎಲ್ಲ ವಿಷಯಕ್ಕೂ ಐ ನೋ ಇಟ್, ಐ ನೋ ದಟ್ ಅಂತ ಹೇಳ್ತೀವಿ. ಆದ್ರೆ ಗೊತ್ತಿದ್ರೆ ಏನು ಉಪಯೋಗ ಇಲ್ಲ. ಗೊತ್ತಿದ್ದು ಡಿ ವಿಜಿ ಹೇಳ್ತಾರೆ, ಅದು ಊರಿ ಸ್ವಭಾವಾಂಶವಾಗಲ್ಲ, ನಮ್ಮ ಸ್ವಭಾವದಲ್ಲಿ ಸೇರ್ಕೋಬೇಕು. ನಮ್ಮ ಸ್ವಭಾವದಲ್ಲಿ ಸೇರ್ಕೊಳ್ಳದಿದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಯಾವುದೇ ಒಳ್ಳೆಯ ಭಾವನೆಗಳು, ಉತ್ತಮವಾದ ಭಾವನೆಗಳು, ಉತ್ತಮವಾಗಿರೋ ವಿಚಾರಗಳು, ನಂಬಿಕೆಗಳು ನಮ್ಮ ಸ್ವಭಾವದಲ್ಲಿ ಬಂದು ಸೇರ್ಕೊಳ್ಬೇಕು ಅಂದ್ರೆ ನಾವೇ ಅದಾಗಬೇಕು. ಮತ್ತು ಅಷ್ಟು ಸುಲಭಕ್ಕೆ ಅದು ನಮ್ಮಲ್ಲಿ ಬರೋದಿಲ್ಲ, ಒಳ್ಳೇದು ಅನ್ನೋದ್ರ ಸುಲಭಕ್ಕೆ ಬರೋದಿಲ್ಲ. ಅದನ್ನ ಮತ್ತೆ ಮತ್ತೆ ಅನುವರ್ತಿಸುತ್ತ, ಅನುವರ್ತಿ ಅಂದ್ರೆ ಫಾಲೋ ಅಪ್ ಅಂತ ಹೇಳ್ತೀವಲ್ಲ. ಇವತ್ತು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಕಚೇರಿಗಳಲ್ಲಿ ಅದಕ್ಕೆ ಬಹಳ ದೊಡ್ಡ ಶಬ್ದ ಇವತ್ತು ಮ್ಯಾನೇಜ್ಮೆಂಟ್ ನಲ್ಲಿ, ಅನುವರ್ತಿ ಕೆಲಸಗಳು ಅಂದ್ರೆ ಫಾಲೋ ಅಪ್ ಆಕ್ಷನ್. ಯಾವುದೇ ಕೆಲಸ ಮಾಡುವಾಗ ಒಂದ್ಸರ್ತಿಗಾಗೋದಿಲ್ಲ, ಮತ್ತೆ ಹೇಳಿ ಮಾಡಿಸಬೇಕಾಗುತ್ತೆ, ಆಗ ಅದರಲ್ಲೊಂದು ಸಿದ್ಧಿ ಅಥವಾ ಪರ್ಫೆಕ್ಷನ್ ಅನ್ನೋದು ಬರುತ್ತೆ. ಹೀಗೆ ಒಳ್ಳೆಯ ಗುಣಗಳು ಒಂದ್ಸರ್ತಿ ನಮ್ಮ ಮನಸ್ಸಿಗೆ ಬಂದರೂ ಮತ್ತೆ ಮತ್ತೆ ಮನಸ್ಸಿಗೆ ಅದನ್ನು ಪುನರಾವರ್ತನೆ ಮಾಡಿಸಿ ನೆನಪಿಸಿದಾಗ ಅದು ನಮ್ಮ ಸ್ವಭಾವದ ಒಂದು ಭಾಗವಾಗುತ್ತೆ, ನಾವೇ ಅದಾಗ್ತೀವಿ. ಇದನ್ನ ಮಾಡಬೇಕು. ಯಾವಾಗ ಮಾಡ್ತಿರ್ತೀವಿ ಆದ್ರೆ ಯಾವ್ದೋ ಕಾರಣಕ್ಕೆ ಬಿಟ್ಬಿಡ್ತೀವಿ ನಾವು. ಒಳ್ಳೇದನ್ನು ಒಂದಷ್ಟು ದಿವಸ ಮುಂದುವರಿಸ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಈ ವ್ಯಕ್ತಿತ್ವ ವಿಕಾಸದ ಒಂದು ತರಬೇತಿ ಕೊಡೋರು ಹೇಳ್ತಾರೆ, ಯಾವುದೇ ಒಳ್ಳೆ ಕೆಲಸವನ್ನು 21 ದಿವಸ ಮಾಡಿದ್ರೆ ಆಮೇಲೆ ಅದು ನಮ್ಮ ವ್ಯಕ್ತಿತ್ವದ ಭಾಗ ಆಗುತ್ತೆ ಅಂತ. ಆದ್ರೆ ಅಷ್ಟೊಳಗೆ ಏನೋ ಒಂದು ಆಮಿಷ ಬಂದ್ಬಿಡುತ್ತೆ, ಒಂದು ಆಸೆ ಬಂದ್ಬಿಟ್ಟು ನಾವು ಬಿಡಕ್ ಹೋಗ್ತೀವಿ, ಹಾಗೆ ಮಾಡಿದಾಗ ಅದು ಭಂಗ ಆಗುತ್ತೆ. ಹೀಗೆ ಭಂಗವಾದರೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೇಗೆ ಜಡರ ಬಲೆ ತನ್ನ ಬಲೆಯನ್ನು ಮತ್ತೆ ಕಟ್ತದೋ, ಅದೊಂದು ಪ್ರಸಿದ್ಧವಾದ ಉದಾಹರಣೆ. ಆ ರೀತಿಯಲ್ಲಿ ನಾವು ಯತ್ನಿಸ

ಎಡೆಯ ಕಲಿತವನು ಮತಿ ನೀತಿಗತಿಯಂತೂ. ಎಡವದೆಯ ಮೈಗಾಯ ಒಡೆಯದೆಯ ಮಗುವಾರು ನಡೆಯ ಕಲಿತವನು ಮತಿ ನೀತಿಗತಿಯಂತೂ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆದ್ದು ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ.

0: ಇದು ಹರಿಶ್ಚಂದ್ರನ ರಾಘವಾಂಕನ ಹರಿಶ್ಚಂದ್ರ ಕಾವ್ಯದ ಒಂದು ಮಾತು ನೆನಪಿಸುತ್ತೆ. ಅದರಲ್ಲೊಂದು ಮಾತು ಹೇಳ್ತಾನೆ, ನಡೆವರೆಡಹದೆ ಕುಳಿತವರು ಎಡಹುವರೆ. ಯಾರು ನಡೀತಿರ್ತಾರೋ ಅವ್ರು ಗಾಯ ಮಾಡ್ಕೋತಾರೆ, ಬಿದ್ದು ತಪ್ಪು ಮಾಡ್ತಾರೆ. ಕೂತ್ಕೊಂಡಿರೋರು ತಪ್ಪು ಮಾಡೋದಿಲ್ಲ. ನಾನು ತುಂಬಾ ತಪ್ಪೇ ಮಾಡಲಿಲ್ಲ ಜೀವನದಲ್ಲಿ, ಅಂದ್ರೆ ನಾನು ಏನೂ ಮಾಡೇ ಇಲ್ಲ ಕೆಲಸ ಅಂತ. ಹಾಗಾಗಿ ನಾವು ಟ್ರಯಲ್ ಅಂಡ್ ಎರರ್ನಲ್ಲೇ ಜೀವನವನ್ನು ಮಾಡೋದು. ಇದು ಈ ಪದ್ಯ ಟ್ರಯಲ್ ಅಂಡ್ ಎರರ್ಗೆ ಸಂಬಂಧಪಟ್ಟಿದ್ದು. ಎಡವದೆಯೇ ನಾವು ಎಡುವುದೇ ಅಥವಾ ಮೈಗೆ ಗಾಯ ಮಾಡ್ಕೊಳ್ಳದೇ ಇರುವಂತಹ ಮಗು ಜಗತ್ತಿನಲ್ಲಿ ಯಾವ್ದಾದ್ರು ಇದೆಯಾ? ಯಾವ ಮಗುನೂ ಇಲ್ಲ. ಮೈ ಮೇಲೆ ಒಂದು ಗಾಯ ಇದ್ದೇ ಇರುತ್ತೆ. ಹಾಗೆ ನಾವು ನಡಿಬೇಕಾದ್ರೆ ಅನೇಕ ತಪ್ಪುಗಳನ್ನು ಮಾಡ್ತೀವಿ. ಅದೇ ರೀತಿ ಬುದ್ಧಿಗೆ ಸಂಬಂಧಪಟ್ಟಂತೆ, ನೀತಿಗೆ ಸಂಬಂಧಪಟ್ಟಂತೆ, ನಮ್ಮ ಜೀವನದ ಅನೇಕ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸತಿ ನಾವು ತಪ್ಪು ಮಾಡಬಹುದು. ಆದರೆ ಅದರ್ಥ ನಾವು ನೀತಿಯನ್ನು ಅನುಸರಿಸದೆ ಬಿಟ್ಬಿಡಬೇಕು ಅಂತಲ್ಲ, ಅಥವಾ ನಾವು ಜೀವನದಲ್ಲಿ ಯಾವುದೋ ನಿರ್ಧಾರವೇ ತಗೊಳ್ಬೇ ಇರಬಾರ್ದು ಅಂತಲ್ಲ. ಹಾಗಿದ್ರೆ ನಾವು ಅಚ್ಚರಿನ ಇಚ್ಚರಿನ ಅಂತಿರುವಂತಹ ವ್ಯಕ್ತಿಗಳಿಗೆ ಡೌಟ್ ಥಾಮಸ್ ಅಂತಾರೆ. ಆ ರೀತಿ ಡೌಟ್ ಥಾಮಸ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಆ ಇಲ್ದಲೇ ಸದ್ಯಕ್ಕೆ ನನ್ನ ಖಚಿತ ತೀರ್ಮಾನ ಇದು ಅಂತ ಹೇಳಿ ಒಂದು ವಿಚಾರಕ್ಕೆ ಬಂದು, ಒಂದು ನಿಲುವಿಗೆ ಬಂದು ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನ ನಾವು ಆಚರಣೆಗೆ ತರಬೇಕು. ತರೋದ್ರಲ್ಲಿ ತಪ್ಪುಗಳಿದ್ರೆ ತಪ್ಪು ಮಾಡದೇ ಇರೋ ಮನುಷ್ಯ ಯಾರು? ಅದಕ್ಕೆ ಹೇಳೋದು ಟು ಎರ್ ಇಸ್ ಹ್ಯೂಮನ್ ಟು ಫರ್ಗಿವ್ ಇಸ್ ಗಾಡ್ ಅಂತ ಹೇಳಿ, ಅದು ಡಿವೈನ್ ಅಂತ. ಡಿವೈನ್ ಅನ್ನುವುದು ನಮ್ಮನ್ನು ಕ್ಷಮಿಸ್ತದೆ ಅಂತ ಹೇಳ್ತಾ ನಾವು ತಪ್ಪು ಮಾಡುವುದಕ್ಕೆ ಸಿದ್ಧವಿರಬೇಕು. ಆದರೆ ಒಬ್ರು ಒಂದು ಮಾತು ಹೇಳ್ತಾರೆ, ನನ್ನ ಶಿಕ್ಷಕರೊಬ್ರು ಈ ಮಾತು ಹೇಳ್ತಿದ್ರು, ಮಗು ನೀವು ದಿನ ತಪ್ಪು ಮಾಡೋದ್ರೆ ಹೊಸ ತಪ್ಪು ಮಾಡು ಅಂತ. ಹಾಗೆ ನಾವು ಹೊಸ ತಪ್ಪನ್ನು ಬೇಕಾದ್ರೆ ಮಾಡ್ಬೋದು. ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೆ ಎದ್ದು ಮೈ ದಡುವುಕೊಂಡು ಮುಂದಕ್ಕೆ ಹೋಗಬೇಕು. ಜೀವನದಲ್ಲಿ ತಪ್ಪು ಮಾಡುವುದು ತಪ್ಪಲ್ಲ, ಆದರೆ ತಪ್ಪನ್ನು ಸರಿಪಡಿಸ್ಕೋಬೇಕು. ತಪ್ಪು ಮಾಡದೆ ನಾನು ಕೆಲಸವನ್ನೇ ಮಾಡಲಿಲ್ಲ ಅನ್ನೋ ತಪ್ಪು, ತಪ್ಪು ಮಾಡೋಣ, ಆದರೆ ಆ ತಪ್ಪಿನಿಂದ ಪಾಠ ಕಲಿಯೋಣ. ಮತ್ತೆ ನಾವು ಬೇಜಾರು ಮಾಡ್ಕೊಳ್ಳದೆ, ಅವಮಾನ ಆಯಿತು ಅಂತ ಅನ್ಕೊಳ್ಳದೆ, ಮತ್ತೆ ಮೈ ಕೊಡುಕೊಂಡು ರಸ್ತೆಯಲ್ಲಿ ಬಿದ್ದರೆ ಹೇಗೆ ಮೈ ಕೊಡುಕೊಂಡು ಎದ್ದು ಹೋಗ್ತೀವೋ ಆ ರೀತಿ ಹೋಗೋಣ ಅನ್ನೋದನ್ನು ಡಿ ವಿ ಜಿಯವರದಲ್ಲಿ ತಿಳಿಸ್ತಾರೆ. ಯಾಕೆಂದರೆ ಜೀವನದಲ್ಲಿ ಈ ತಪ್ಪು ಮಾಡುವುದು ಅನ್ನುವುದು ಮನುಷ್ಯನ ಬುದ್ಧಿಯು ದಿನದಿಂದ ದಿನಕ್ಕೆ ಬೆಳೆಯುತ್ತೆ, ಅವನು ಸಾಹಸಿಯಾಗಿದ್ದಾನೆ, ಅವನು ಪ್ರಾಮಾಣಿಕನಾಗಿದ್ದಾನೆ, ಮತ್ತು ಹೊಸದಕ್ಕೆ ತೆರೆಕೊಂಡಿದ್ದಾನೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಾಂದ್ರೆ ನಾನು ತುಂಬ ಪರ್ಫೆಕ್ಟ್ ಇದ್ದೀನಿ, ಯಾಕೆ ಪರ್ಫೆಕ್ಟ್ ಇದ್ದೀನಿ ಅಂದರೆ ನಾನು ಯಾವ ಕೆಲಸವನ್ನು ಶುರುವೇ ಮಾಡಿಲ್ಲ ಅಂದರೆ ಅದನ್ನು ಪರ್ಫೆಕ್ಷನ್ ಅಂತ ಕರೆಯಕ್ಕೆ ಬರೋದಿಲ್ಲ. ಮಾಡ್ತಾ ಮಾಡ್ತಾ ತಪ್ಪನ್ನು ಅದರ ಮೂಲಕವಾಗಿಯೇ ನಾವು ಬೆಳಿಬೇಕು. ಈ ತಪ್ಪನ್ನು ನಾವು ಮಾಡುತ್ತಾ ಅಥವಾ ಎಡುತ್ತಾ ಗಾಯ ಮಾಡ್ಕೊಳ್ತಾ ಪೆಟ್ಟು ಮಾಡ್ಕೊಳ್ತಾ ಅದರ ಮೂಲಕ ನಮ್ಮ ಬೆಳವಣಿಗೆಯನ್ನು ನಾವು ಮಾಡ್ಕೊಳ್ತೀವಲ್ಲ, ಅದರಿಂದ ನನಗೂ ಉಪಯೋಗ, ನನ್ನ ಕುಟುಂಬಕ್ಕೂ ಉಪಯೋಗ, ಸಮಾಜಕ್ಕೂ ಉಪಯೋಗ ಅನ್ನೋದನ್ನು ಡಿ ವಿ ಜಿಯವರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
9: ಅಪ್ಪ ಅಪ್ಪ ಡೈನೋಸಾರ್.
8: ಕಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
10: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
8: ನಡೀರಿ ನೋಡೋಣ ಭವಿಷ್ಯ, ಅಲ್ಲಿನಂತ ನಮ್ಮ ಮನುಷ್ಯ.
10: ಹಳೇ ಕಾಲದಾಗ ವಿದ್ವಂತ, ಮ್ಯೂಸಿಯಂದಾಗ ನೋಡಿ ಅಂತ.
8: ಮುನ್ ನಡೆದೆ ಬೆರಗಾಗಿ, ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇತ್ತ ನಾಡಲ್ಲೇ.
11: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾಬಾಯಿ ಪಡ್ನೀಸ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆಯ ಕುರಿತು ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಈ ಸಂಜೆ 5 ಗಂಟೆಗೆ ಯಕ್ಷ ಲಹರಿ ಕಾರ್ಯಕ್ರಮದಲ್ಲಿ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಮಾತಂಗ ಕನ್ನಿ ಪ್ರಸಾರವಾಗಲಿದೆ. ನಡೆಸಿಕೊಡುವವರು ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ.

0: ಆಕಾಶವಾಣಿ ಕಾರವಾರ ಕಾರ್ಯಕ್ರಮ ವಚನ ವೈಭವ.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 p.m. ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 p.m.
2: ಸಂಗಮ ಸಂಗಮ.
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9 8 0 2 4 9 7 4 0.
3: ಇಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9 8 0 2 4 9 7 4 0. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 p.m. ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಕಾರ್ಯಕ್ರಮ ವಚನ ವೈಭವ.
5: ವೃಕ್ಷ ಎಲೆ ಗಳುವುದಲ್ಲದೆ ವಚನಕಾರರು ಪ್ರಸಾದಿ ಭೋಗಣ್ಣ, ರಾಗ ಪೂರ್ಯ ಧನಾಶ್ರೀ, ತಾಳ ದಾದ್ರ, ಗಾಯಕರು ಮುದ್ದು ಮೋಹನ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಕೈಯಲ್ಲಿ ಜ್ಯೋತಿಯ ಹಿಡಿದು ವಚನಕಾರರು ಮೋಳಿಗೆ ಮಹಾದೇವಿ, ರಾಗ ಮಧುಮಾದ್ ಸಾರಂಗ್, ತಾಳ ದಾದ್ರಾ, ಗಾಯಕರು ಚೇತನಾ ಪತ್ತಾರ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಅನುಭಾವ ಅನುಭಾವವೆಂದೆಂಬರು. ವಚನಕಾರರು ಚೆನ್ನಬಸವಣ್ಣ, ರಾಗ ಮಾಲ್ಕೋಸ್, ತಾಳ ಖೇರ್ವ, ಗಾಯಕರು ಉಮಾಬಾಲು, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

ಟಪ್ಪಣವ ಬರೆದ ಚಿತ್ರಜ್ಞನು, ವಚನಕಾರರು ವಚನ ಭಂಡಾರಿ ಶಾಂತರಸ, ರಾಗ ಕಲಾವತಿ, ತಾಳ ಕೇರ್ವ, ಗಾಯಕರು ಕಯೋಲೆ ಕುಮಾರ್ ಗುರಾವ್, ಸಂಗೀತ ನಿರ್ದೇಶನ ದೇವೇಂದ್ರ ಕುಮಾರ್ ಮುಧೋಳ್.

0: ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ.
2: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ರಾಗ್ ಭೈರವ್.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 10:02. ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ 11:30. ಸ್ಟಂಪ್ಡ್ ಕಾರ್ಯಕ್ರಮ 12:05. ವನಿತಾ ವಿಹಾರ 12:35. ಆರೋಗ್ಯ ಕಾರ್ಯಕ್ರಮ 1:00. ಪ್ರಗತಿಪದ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುಡ್ ಮಾರ್ನಿಂಗ್ ಸೂಪರ್ ಸ್ಯಾಟರ್ಡೇ. ಈಗ ಸಮಯ 10:04:40 ಮಧುರವಾದ ಹಾಡು, ಮಾಹಿತಿ, ಮನರಂಜನೆಯಿಂದ ವಿವಿಧ ಭಾರತಿ ಸದಾ ನಿಮ್ಮ ಸಂಗಾತಿ. ಇದು 102.9 FM ಕೇಳ್ತಾ ಇದ್ದೀರಿ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರದಲ್ಲಿ ಸೊಗಸಾದ ಹಾಡುಗಳು ಸಾಲು ಸಾಲಾಗಿ ಕೂತಿವೆ. ಕೇಳಿಸ್ಕೊಳ್ಳೋದಕ್ಕೆ ನೀವು ಕೂಡ ಸಿದ್ಧ, ಪ್ರಸಾರ ಮಾಡಲಿಕ್ಕೆ ನಾವು ಸಿದ್ಧ. ಕೇಳಿಸ್ಕೊಳ್ಳಿ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಮೊದಲ ಹಾಡು ನನ್ನ ದೇವರು ಚಿತ್ರದ ಗೀತೆ, ಜೀವದಯಶಂಕರ್ ಅವರು ಬರೆದಿರೋದು, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ, ಧ್ವನಿ ನೀಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಇದು ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಪ್ರಸಾರ 102.9 FM ವಿವಿಧ ಭಾರತಿ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು, ನಾನು ಚಂದು.

0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಆರಂಭ ಆಗಿದೆ. ಹಾಡುಗಳನ್ನ ಕೇಳ್ತಾ ಇದ್ರ, ದುಂಡು ಮಲ್ಲಿಗೆ ನೀನಾದ್ಯ ಈ ಹಾಡಿನ ನಂತರ ಕೇಳಿದ್ರಿ ಬಂಗಾರದ ಬಳೆ ತೊಟ್ಟು ಅಂತ. ಜೋಟಿ ಜೀವ ಚಿತ್ರದ ಗೀತೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಗೀತ ಪ್ರಿಯ ಅವರ ಸಾಹಿತ್ಯ, ಕೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು.
1: ಪಂಚೇಂದ್ರಿಯಗಳಲ್ಲಿ ಎರಡನೆಯ ಪ್ರಮುಖ ಅಂಗ ಕಿವಿ. ಕಿವಿಯ ರಕ್ಷಣೆ ಬಗ್ಗೆ ಎರಡು ಮಾತು.
2: ಇಯರ್ಬಡ್ ಮತ್ತು ಇತರ ಚೂಪಾದ ವಸ್ತುಗಳಿಂದ ಕಿವಿಗಳನ್ನ ಸ್ವಚ್ಛಗೊಳಿಸದಿರಿ. ಕಿವಿಗೆ ನೀರು ಸೇರದಂತೆ ಎಚ್ಚರ ವಹಿಸಿರಿ. ಅಸುರಕ್ಷಿತ ಇಯರ್ಫೋನ್ಗಳ ಅತಿಯಾದ ಬಳಕೆ ಶ್ರವಣ ಸಮಸ್ಯೆಗೆ ಆಹ್ವಾನವಿತ್ತಂತೆ. ಮೊಬೈಲ್ನಲ್ಲಿ ಸಿನಿಮಾ, ವಿಡಿಯೋ ಗೇಮ್ ವೀಕ್ಷಿಸಿ ಶ್ರವಣ ಶಕ್ತಿಯನ್ನು ಬಲಿಗೊಡದಿರಿ.
1: ನಿಶ್ಶಬ್ದವೇ ಕಿವಿಯ ರಕ್ಷಣೆಗೆ ದಿವ್ಯೌಷಧ.
0: ವಿವಿಧ ಭಾರತೀಯ ಕಾರ್ಯಕ್ರಮಗಳಿಗೆ ನಾನು ಕೂಡ ಜೊತೆಯಾಗಿದ್ದೇನೆ ಅಂತ ಹೇಳ್ತಾ ಇದ್ರೆ, ವೀಣಾ ದಾವಣಗೆರೆಯಿಂದ, ಚಂದ್ರಮುಖಿ ಐಟಿಐ ಲೇಔಟ್ ಮಲ್ಲತಳ್ಳಿಯಿಂದ, ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ, ನಮಸ್ಕಾರ ಶ್ರೀಕಂಠ ಶರ್ಮಾ ಮತ್ತೆ ಸೀಮಾ ಸರಸ್ವತಿಪುರಮಿಂದ, ಕಾರ್ಯಕ್ರಮ ತುಂಬಾ ಆಕರ್ಷಕವಾಗಿದೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ರು ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಲಸೂರಿನ ರಾಜೇಶ್ ಅವರು ವಿವಿಧ ಭಾರತಿಯಲ್ಲಿ ಮಾತ್ರ ಎಲ್ಲ ರೀತಿಯ ಹಾಡು ಕಾರ್ಯಕ್ರಮಗಳನ್ನ ಕೇಳೋದಕ್ಕೆ ಸಾಧ್ಯ ಅನ್ನುವ ಸಂದೇಶ ಕಳಿಸಿದ್ದಾರೆ. ಕೇಳೋಣ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಎರಡು ಹಾಡುಗಳು. ಕಾರ್ಮಿಕ ಕಳ್ಳನಲ್ಲ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಅವರ ಧ್ವನಿಗಳು, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದೆ. ಇನ್ನೊಂದು ಹಾಡು ಸಂಯುಕ್ತ ಚಿತ್ರದಿಂದ ಆರಿಸಿದ್ದು, ಸಂಗೀತಂ ಶ್ರೀನಿವಾಸ ರಾವ್ ಅವರ ಸಂಯೋಜನೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಧ್ವನಿ ಎಸ್ ಜಾನಕಿ ಅವರದ್ದು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದು ಡಿವಿಜಿ ಅವರ ನುಡಿ.
3: ಎಂದೆಂದು ನಗುತ್ತಿರು ನೀ ಕಣ್ತುಂಬಿದ ಮಲ್ಲಿಗೆ.
4: ಎಲ್ಲ ಕಷ್ಟ ಕಾರ್ಪಣ್ಯಗಳ ನಡುವೆಯೂ ನಗುವನ್ನು ಉಳಿಸಿಕೊಳ್ಳೋಣ. ನಗು ಅಮೃತ, ನಿರಾಶೆ ಸೋಲಿಗೆ ಸಾಧನ, ಕೋಪ ಅನರ್ಥ ಪರಂಪರೆಗಳಿಗೆ ಕಾರಣ.
3: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
4: ಕವಿ ಬೇಂದ್ರೆ ಹೀಗೆಂದಿದ್ದಾರೆ: ಹುಸಿ ನಗುತ ಬಂದೇವ, ನಸು ನಗುತ ಬಾಳೋಣ, ತುಸು ನಗುತ ತೆರಳೋಣ, ಬಡನೂರು ವರುಷಾನ ಹರುಷಾದಿ ಕಳೆಯೋಣ, ಯಾಕಾರಿ ಕೆರಳೋಣ. ಅಳು ನಿರಾಶೆ, ನಗು ಬಾಳಿಗೆ ಭರವಸೆ.
5: ಗಂಟೆ 34 ನಿಮಿಷಗಳ ಸಮಯ ಆಗಿದೆ. ಮರೆಯಲಾಗದ ಕಥೆ ಚಿತ್ರದ ಹಾಡು ಬರೆಯುವೆ ನಿನಗಾಗಿ. ಈ ಹಾಡು ಚಿ ಉದಯಶಂಕರ್ ಅವರು ಬರೆದದ್ದು, ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ರು. ವಿವಿಧ ಭಾರತೀಯ ಹಳೆಯ ಹಾಡುಗಳ ಜೊತೆಯಲ್ಲಿ ನಿಮ್ಮ ಮಧುರವಾದ ಸಂದೇಶಗಳು ಇದ್ರೆ ಕೇಳೋದಕ್ಕೆ ಹಾಲು ಜೇನು ಸವಿದ ಹಾಗೆ ಆಗತ್ತೆ ಅಲ್ವಾ. ಬಾಬು ಅವರು ಮಲ್ಲಪ್ಪನಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ರೆ, ಮಂಗಳದ ಈ ಸುದಿನ ಮಧುರವಾಗಲಿ ಅಂತ. ಚಂದ್ರಮುಖಿ ಐಟಿ ಲೇಔಟ್ ಮಲ್ಲತ್ತಳ್ಳಿಯಿಂದ ಗುಡ್ ಮಾರ್ನಿಂಗ್ ವಿವಿಧ ಭಾರತಿ ಅಂತ ಹೇಳಿದ್ರೆ, ವಿವಿಧ ಭಾರತಿ 102.9 FM ನನ್ನ ದೇವರು ದುಂಡು ಮಲ್ಲಿಗೆ ಮಾತಾಡಿಯ ಅಂತ ಬಗೆ ಬಗೆಯ ವರ್ಣನೆಗಳಿಂದ ಕೊನೆಗೂ ಮಾತಾಡಿಸ್ಬಿಡ್ತು ಅಂತ ಹೇಳಿದ್ರೆ,

ಸುಮಾರು ಸುಂಕದ ಕಟ್ಟೆಯಿಂದ ಹೇಳ್ತಾ ಇದ್ರೆ ಚೆನ್ನಾಗಿದೆ ಕಾರ್ಯಕ್ರಮ ಅಂತ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಓಲ್ಡ್ ಇಸ್ ಗೋಲ್ಡ್, ಸುಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಸುರೇಶ್ ಅಣ್ಣಿಗೆರೆ ಕಡೂರು ತಾಲೂಕು ಚಿಕ್ಕಮಗಳೂರಿನಿಂದ ಹೇಳ್ತಾರೆ, ವಿವಿಧ ಭಾರತಿ ಅಂದರೆ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ, ಸುಪತ್ ಕಾರ್ಯಕ್ರಮ ಅಂತ ಹೇಳ್ತಾರೆ. ಯಾರೊಬ್ರು ಏನಿದು ಮಂಜುಳಾ ಮುನಿಯಪ್ಪ, ಪಂತ್ರಪಾಳ್ಯ ಮೈಸೂರು ರೋಡ್, ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ, ಸುಸ್ವಾಗತ. ನನ್ನ ಜೀವನದ ಉಸಿರು ನನ್ನ ಹೆಂಡತಿ ಅಂತ ಹೇಳ್ತಾರೆ. ಎಸ್ ಜಾನಕಮ್ಮ ಅವರ ಹಾಡುಗಳನ್ನು ಕೇಳಿ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ರೆ, ಮಂಜುರಾಣಿ ಮೈಸೂರು ಇವರು ಹೇಳ್ತಾರೆ, ಅಮರ ಮಧುರ ಹಳೆ ಹಾಡುಗಳನ್ನು ಕೇಳೋದೇ ಅಮರ ಕ್ಷಣ, 1970 ಹಾಡುಗಳಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಎನ್ ಎಚ್ ಸತೀಶ್ ನಗರಕೆರೆ ಅವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬೆಳಗಿನಿಂದ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ, ಜೊತೆಗೆ ಮಧುರವಾದ ಹಾಡುಗಳು ಕೂಡ. ಸಿ ಎನ್ ಲಕ್ಷ್ಮಣ್ ಅವರು ಕೂಡ ತುಂಬ ಚೆನ್ನಾಗಿದೆ ಹಾಡುಗಳು ಅಂತ ಹೇಳ್ತಾರೆ. ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿದೆ ಅಂತ ಭವ್ಯ ಹೆಸರುಘಟ್ಟದಿಂದ, ಒಳ್ಳೊಳ್ಳೆ ಹಾಡುಗಳು ಸಾಲು ಸಾಲಾಗಿ ನಿಂತಿದೆ ಅಂತ ಹೇಳಿದ್ದು ಕೇಳಿ ಖುಷಿಯಾಯಿತು. ಮೊದಲನೇ ಹಾಡು ಇಷ್ಟ ಆಯಿತು, ಎರಡನೇ ಹಾಡು ಇಷ್ಟ ಆಯಿತು, ಒಟ್ಟಾರೆ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ ಅಂತ ರಾಮಚಂದ್ರಪ್ಪ ಅವರು ಸಂಡೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಸಪ್ನ ಹೊಯ್ಸಳ ಯಶವಂತಪುರದಿಂದ, ಅಪರೂಪದ ಹಾಡುಗಳು ಮಧುರವಾಗಿದೆ ಅಂತ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಭಿನ್ನವಾದ ಹಾಡು ಲತಾ, ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಅಂತ ಹೇಳಿದ್ರೆ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸುಮಧುರವಾಗಿದೆ ಅಂತ. ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಹೇಳ್ತಾರೆ, ದೇವಿಕಾ ಹನುಮನಟ್ಟಿ ಕೊಪ್ಪಳ ಜಿಲ್ಲೆಯಿಂದ, ಸುಂದರವಾದ ಹಾಡುಗಳು ಅಂತ ಹೇಳಿದ್ರೆ, ರಾಣಿಯವರು ಹೃದಯದಿ ಹಿತವಾಗಿ ಬರೆದ ಸಾಲುಗಳು ಹಿತವಾಗಿದೆ ಅಂತ ಹೇಳ್ತಾರೆ. ಎಕ್ಸಲೆಂಟ್ ಹಾಡುಗಳು, ತುಂಬ ತುಂಬ ಧನ್ಯವಾದ ಅಂತ ಬನಶಂಕರಿಯವರು ಆರತಿಯಿಂದ ಮೆಸೇಜ್ ಮಾಡಿದರೆ. ಅಕ್ಕಮಹಾದೇವಿ ಕೊಡೈಕಲ್ ಗಂಗಾವತಿ, ಅಪರೂಪಕ್ಕೆ ಒಮ್ಮೆ ಪ್ರಸಾರ ಆಗುವಂಥ ಮಧುರಾತಿ ಮಧುರ ಹಾಡುಗಳು ಮನಸ್ಸಿಗೆ ತುಂಬಾ ಸಂತೋಷ ಕೊಡ್ತಾ ಇದ್ವೆ ಅಂತ ಹೇಳ್ತಾರೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಚಂದದ ಹಾಡುಗಳು ಅಂತ ಹೇಳ್ತಾರೆ. ವಾಣಿಶ್ರೀ ಧಾರವಾಡದಿಂದ, ಬೆಳಗಿನಿಂದ ಬಿಡುವಿಲ್ಲದೆ ಪ್ರಸಾರವಾದಂಥ ಎಲ್ಲ ಹಾಡುಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಬಹಳ ದಿನಗಳ ನಂತರ ಹಾಡುಗಳನ್ನು ಕೇಳ್ತಾ ಇದ್ದೇವೆ. ದುಂಡು ಮಲ್ಲಿಗೆ ಮಾತಾಡೆಯ ಬರೆಯುವೆ ನಿನಗಾಗಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಬರೆಯುವೆ ನಿನಗಾಗಿ 82ರ ಕಾಲೇಜು ದಿನಗಳನ್ನು ನನಗೆ ನೆನಪು ಮಾಡ್ತು, ತುಂಬಾ ಖುಷಿಯಾಯಿತು ಅಂತ ಹೇಳಿದ್ರೆ. ಸೋಮಶೇಖರ್ ಅವರು ಹಂಪ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ, ಹಳೆಯ ಹಾಡುಗಳು ಅಂದರೆ ನಮಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಇನ್ನೂ ಕೂಡ ಒಂದಷ್ಟು ಹಳೆಯ ಹಾಡುಗಳು ಪ್ರಸಾರ ಆಗುತ್ತೆ. ರಾಗತಾಳ ಚಿತ್ರದ ಹಾಡು ಈಗ ಕೇಳುತ್ತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿದೆ, ನಂದಗೋಪಾಲ ರೆಡ್ಡಿ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ.

0: ಗೋಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯ್ ಅವರ ಇವುಗಳ ಹಾಡುಗಾರಿಕೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಸಂಗೀತ ಸಂಯೋಜನೆ ಮಾಡಿದ್ರು.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಕಾರ್ಯಕ್ರಮ ಮುಂದುವರಿಯುತ್ತೆ, ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ಬಂದಿದೆ. ಸಾಕಷ್ಟು ಜನ ಹಳೆಯ ಹಾಡುಗಳ ಕಾರ್ಯಕ್ರಮವನ್ನು ಮೆಚ್ಚುತ್ತಾ ಇದ್ದಾರೆ. ಹಾಡುಗಳ ಜೊತೆಗೆ ನಿಮ್ಮ ಮಾತುಗಳು ಕೂಡ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡ್ತಾ ಇದೆ. ಸಂಯುಕ್ತ ಸಿನಿಮಾದ ಹಾಡು ತುಂಬಾ ಇಷ್ಟ ಆಯಿತು ಅಂತ ರಾಜಶೇಖರ್ ಹೊಸಪೇಟೆಯಿಂದ ಹೇಳಿದರೆ, ಮೈಸೂರು ವಿದ್ಯಾರಣ್ಯಪುರಂ ಇಲ್ಲಿಂದ ರಾಮ್ ಪ್ರಸಾದ್ ಅವರು, ವಿವಿಧ ಭಾರತಿಯಲ್ಲಿ ಓಲ್ಡ್ ಈಸ್ ಗೋಲ್ಡ್ ನಿಜವಾಗ್ಲೂ ಬಂಗಾರದ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಬೀದರ್ನಿಂದ ಸಾವಿತ್ರಿ ಅವರು ಹೇಳ್ತಾ ಇದ್ರೆ, ಕೈಯಲ್ಲಿ ಒಂದು ಕಪ್ ಚಹಾ, ವಿವಿಧ ಭಾರತೀಯ ಇಂಪಾದ ಸ್ವರ, ಆಹಾ ಎಂಥ ಮಧುರವಾದ ಅನುಭವ ಅಂತ ಹೇಳ್ತಾರೆ. ನಿರ್ಮಲ್ ಅವರು ಗೊರಗುಂಟೆ ಪಾಳ್ಯದಿಂದ, ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ, ವರಲಕ್ಷ್ಮಿಯವರು ಪೀಣ್ಯದಿಂದ, ಬಂಗಾರದಂತಹ ಹಳೆಯ ಹಾಡುಗಳನ್ನು ಕೇಳ್ತಾ ಖುಷಿ ಆಗ್ತಾ ಇದೆ, ಸೂಪರ್ ಹಾಡುಗಳು. ಎಷ್ಟೋ ಸಲ ಇಂಥ ಸಾಹಿತ್ಯ ಬರೆದ ಸಾಹಿತಿಗಳು ಮತ್ತು ಆ ಸಿನಿಮಾ ಕನ್ನಡ ಚಲನಚಿತ್ರರಂಗ ಪ್ರೇಕ್ಷಕರ ಭಾಗ್ಯಕ್ಕೆ ಪ್ರೀತಿಯ ವಂದನೆಗಳು ಅಂದ್ಕೊಳ್ತಾ ಇರ್ತೇವೆ. ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಹೇಳ್ತಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ, ಒಟ್ಟಾರೆ ಸೂಪರ್ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ್ರೆ. ಚಂದ್ರಮತಿಯವರು, ಓ ಚಲುವೆ ನಾಟ್ಯದ ಸಿರಿನ ವಿಲೆ, ಈ ಹಾಡನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ. ಕವಿತಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರೆ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಬಸವರಾಜ್ ಕೊಳಕಿ ಗೋಕಾಕ್ ಇವರು ಕೂಡ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಹಾಡನ್ನು ಪ್ರಸಾರ ಮಾಡಿದ್ದು ತುಂಬಾ ಖುಷಿಯಾಯಿತು ಅಂತ ಒಂದು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಗಿರಿಜಮ್ಮ ಅವರು, ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ನಮಸ್ತೆ, ಮಧುರವಾದ ಹಾಡುಗಳಿಗಾಗಿ ನಿಮಗೆ ಧನ್ಯವಾದ ಅಂತಾರೆ. ಮತ್ತು ಯಾರಪ್ಪ ಇದು, ಕನಕಪುರ ರಸ್ತೆಯಿಂದ ವಿನಯ್ ಪಾರ್ಥ ಸಾರಥಿಯವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಹೆಬ್ಬಾಳದ ರಮೇಶ್ ಅವರು, ಇಂಥ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡ್ತಾ ಇರೋದಕ್ಕಾಗಿ ಧನ್ಯವಾದ ಅಂತ ಹೇಳಿದ್ರೆ. ಸುನೀತಾ ಸೋಮಯಾಜಿ ಮೈಸೂರು ಶಕ್ತಿನಗರದಿಂದ, ಒಂದೊಂದು ಹಾಡು ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ರಾಶಿ ಪಾತ್ರೆ ಇತ್ತು, ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹೇಗೆ ಪಾತ್ರೆ ತೊಳೆದು ಮುಗಿಸ್ದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೂಪರೋ ಸೂಪರು ನಿಮ್ಮ ಅನುಭವ. ಓಲ್ಡ್ ಈಸ್ ಗೋಲ್ಡ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಹೃದಯ ಪಲ್ಲವಿ, ಈ ಹಾಡು ಕೂಡ ತುಂಬ ಚೆನ್ನಾಗಿದೆ ಅಂತ ಸುಧೀರ್ ಕೆ, ಸುಜನ್ ಕೆ, ಚೊಕ್ಸಂದ್ರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ. ಹೀಗೆ ನಿಮ್ಮ ಸಂದೇಶಗಳ ಜೊತೆಗೆ ಓಲ್ಡ್ ಈಸ್ ಗೋಲ್ಡ್

ಹಳೆಯ ಹಾಡುಗಳು ಕೂಡ ಕೇಳಿ ಬರ್ತಾ ಇದೆ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ನಾನು ಚಂದು. ಇನ್ನ ಕೇಳಿ ಪರಾಜಿತ ಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರ ಧ್ವನಿ, ದೊಡ್ಡರಂಗೇಗೌಡರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಇದು ಪರಾಜಿತ ಚಿತ್ರದ ಏತಕ್ಕೆ ನನ್ನನ್ನೇ ಪ್ರೀತಿಯ ಮಾಡಿದೆ ರೂಪ ಮೆಚ್ಚಿತೆ ಅಂತ ಕೇಳ್ಕೊತಾ ಇದ್ದಾರೆ ಇಬ್ರು. ಕೇಳಿಸ್ಕೊಳ್ಳೋಣ ಬನ್ನಿ.

ರಮೇಶ್ ರಂಗ ವಿದ್ಯಾರ್ಥಿ ಅಭಿಷೇಕ್ ದೀಪಕ್ ರಾಯಚೂರು ಇವರೆಲ್ಲರೂ ಕೂಡ ಹಳೆಯ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಲೀಲಾ ಅಣ್ಣಿಗೇರಿ ಒಳ್ಳೆಯ ಹಾಡುಗಳು ಅಂತ ಹೇಳಿದ್ರೆ ಸೂಪರ್ ಸಾಂಗ್ಸ್ ಅಂತ ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ, ರಾಜು ರತ್ನ ಪೂಜಾ ವರ್ಣಿಕ ರಾಜಾಜಿ ನಗರದಿಂದ. ಪರಾಜಿತ ಚಿತ್ರದ ಹಾಡನ್ನು ಕೇಳಿ ತುಂಬ ದಿನ ಆಗಿತ್ತು ಅಂತ ಹೇಳಿದ್ರೆ ಎಸ್ ಜಗದೀಶ್ವರಾಚಾರ್ ಅವರು ಮಹಾಲಕ್ಷ್ಮಿ ಲೇಔಟಿಂದ ಹಳೆಯ ಚಿನ್ನದ ಹಾಡುಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾರೆ. ಮತ್ತೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಸುಮಧುರವಾದ ಹಾಡುಗಳನ್ನು ಆರಿಸಿ ಅಪರೂಪವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ರಿ, ಧನ್ಯವಾದ ಅಂತ ಹೇಳಿದ್ರೆ ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಮತ್ತು ನನಗೂ ಕೂಡ ಪರಾಜಿತ ಚಿತ್ರದ ಹಾಡು ಶ್ರೀನಿವಾಸ ಮೂರ್ತಿ ಆರತಿಯವರ ಅಭಿನಯ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಹಾಡು, ಸುವರ್ಣ ಸೇತುವೆ ಚಿತ್ರದ ಹಾಡು, ನಿನ್ನ ಕೊಂಕು ನೋಟವ ಏನನ್ನಲಿ ಅಂತ ಹೇಳಿ ಎಸ್ ಪಿ ಬಾಲ ಸುಬ್ರಹ್ಮಣ್ಯಂ ವಾಣಿ ಜೈರಾಮ್ ಇಬ್ಬರು ಹಾಡ್ತಾ ಇದ್ದಾರೆ. ಗೀತಪ್ರಿಯ ಅವರು ಬರೆದ ಹಾಡಿದು, ಇದಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್ ಅವರು.

ಆದರೆ ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಹಳೆಯ ಹಾಡುಗಳು ಚಂದವೋ ಚಂದ ಅಂತ ಹೇಳಿದ್ರೆ ನಮ್ಮ ಕೇಳುಗರೊಬ್ಬರು ಹೇಳ್ತಾ ಇದ್ದಾರೆ, ನನಗಂತೂ ವಿವಿಧ ಭಾರತಿ ಅಂತ ಜೊತೆಗಾರರು ಇದ್ದಾಗ ಬೇರೆ ಯಾವುದೇ ಜೊತೆಗಾರರ ಅಗತ್ಯನೇ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಪ್ರೀತಿಯಿಂದ ಸಂದೇಶ ಕಳಿಸಿದ ಎಲ್ಲ ವಿವಿಧ ಭಾರತೀಯ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಸಮಯ 11 ಗಂಟೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ ಒಂದರ ಮೊದಲ ಉಡಾವಣೆಗೆ ಇಂದು ಬೆಳಗ್ಗೆ 11:30 ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಸಜ್ಜಾಗಿದ್ದು, ಈ ಮೈಲಿಗಲ್ಲನ್ನು ಪ್ರಧಾನಿ ನರೇಂದ್ರ ಮೋದಿ ದೇಶದ ಬಾಹ್ಯಾಕಾಶ ಪಯಣದಲ್ಲಿ ಐತಿಹಾಸಿಕ ಹೊಸ ಅಧ್ಯಾಯ ಎಂದು ಬಣ್ಣಿಸಿದ್ದಾರೆ. ದೇಶದ ನಾಗರಿಕರು, ವಿಶೇಷವಾಗಿ ಯುವಕರು ಈ ಐತಿಹಾಸಿಕ ಕಾರ್ಯಾಚರಣೆಯನ್ನು ವೀಕ್ಷಿಸುವಂತೆ ಮತ್ತು #ಇಂಡಿಯಾ ವಿತ್ ವಿಕ್ರಮ #1 #1 ಬಳಸುವ ಮೂಲಕ ಸ್ಕೈರೂಟ್ ತಂಡಕ್ಕೆ ಬೆಂಬಲ ಸೂಚಿಸುವಂತೆ ಅವರು ಕರೆ ನೀಡಿದ್ದಾರೆ. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಜಪಾನ್ ನಡುವಿನ ಚರ್ಚೆಗಳು ಉತ್ತಮವಾಗಿ ಸಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಮಥುರಾದ ಕೃಷ್ಣ ಜನ್ಮಭೂಮಿ ಮತ್ತು ಶಾಹಿದ್ ಈದ್ಗಾ ಮಸೀದಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಚಾರಣೆಯನ್ನು ಅಲಹಾಬಾದ್ ಉಚ್ಚ ನ್ಯಾಯಾಲಯ August 25 ಮುಂದೂಡಿದೆ. ಸಂಧಾನ ಪ್ರಕ್ರಿಯೆ ಆರಂಭವಾಗಿರುವ ಹಿನ್ನೆಲೆ ಉಭಯ ಕಡೆಯವರ ವಿನಂತಿಯ ಮೇರೆಗೆ ನ್ಯಾಯಾಲಯ ಈ ತೀರ್ಮಾನ ಕೈಗೊಂಡಿದೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದ ಮೇರೆಗೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆಯ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಬಿಡಾಡಿ ವಾಹನಗಳ ತೆರವುಗೊಳಿಸುವ ಅಭಿಯಾನಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಲಿದ್ದಾರೆ. ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿದ್ದು, ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 11:30 ಆರಂಭವಾಗಲಿದೆ. ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆದಿರುವಂತಹ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಪ್ರತಿಸ್ಪರ್ಧಿ ಚೀನಾದ ಚೆನ್ ಯುಫಿ ಪಂದ್ಯದ ನಡುವೆ ಆಟದಿಂದ ಹಿಂದೆ ಸರಿದ ಬೆನ್ನಲ್ಲೇ ಸಿಂಧು ಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.

0: ಸರ್ವೇ ಜನಾಃ ಸುಖಿನೋ ಭವಂತು.
1: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ. ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. 11:05 ಇನ್ನು ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನಿರ್ತೀನಿ ಅನುಪಮ ಕೆಎನ್. ಎಸ್, ಹಾಗಾದ್ರೆ ಶುರು ಮಾಡೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳಿ. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಕ್ಕಸ ಪುರದೊಳ್ ಅನ್ನೋ ಹಾಡು. ರಕ್ಕಸ ಪುರದೊಳ್ ಚಿತ್ರದ ಈ ಗೀತೆ ನಿಮಗಾಗಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇನ್ನೀಗ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮುಂದಿನ ಹಾಡು ನನ್ನ ಸಿರೆ ಚಿತ್ರದ್ದು, ಚಿತ್ರ ಹಾಗೂ ಶ್ರೀರಾಮ್ ಅವರ ಧ್ವನಿಯಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಶ್ರವಣ ದಿನ. ಪರಿಸರ ಜಾಗೃತಿ ಮೂಡಿಸಲು ನಮ್ಮ ಸುತ್ತಮುತ್ತಲಿನ ಶಬ್ದಗಳನ್ನು ಸೌಂಡ್ಸ್ಕೇಪ್ಸ್ ಆಲಿಸುವ ಕಲೆ ಪ್ರೋತ್ಸಾಹಿಸಿ ಶ್ರವಣ ಸಂಸ್ಕೃತಿಯ ಮೂಲಕ ಆಲಿಸುವಿಕೆ ಉದ್ದೀಪಿಸಲು ಈ ದಿನ ಮೀಸಲಿದೆ. ರಾಷ್ಟ್ರಭಕ್ತ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ, ತ್ಯಾಗ ಹಾಗೂ ಬಲಿದಾನದ ಹಿನ್ನೆಲೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿಗೆ ಬೆದರಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷ್ ಸಂಸತ್ತು ಒಪ್ಪಿಗೆ ಸೂಚಿಸಿದ ದಿನ ಜುಲೈ 18. ಈ ನಿರ್ಣಯದ ಅನುಸರಣೆಯಾಗಿ 1947 ಆಗಸ್ಟ್ 15 ಬೆಳಗಿನ ಜಾವ ಭಾರತ ಪಾರತಂತ್ರದಿಂದ ಮುಕ್ತಗೊಂಡು ಸ್ವತಂತ್ರವಾಯಿತು. ಮೈಸೂರು ಸಂಸ್ಥಾನದ ಕೊನೆಯ ದೊರೆ ಉದಾರದಾನಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜಯಂತಿ ಇಂದು. ಶಾಂತಿ, ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಅಮೂಲ್ಯ ಕೊಡುಗೆ ನೀಡಿದ ನೊಬೆಲ್ ಶಾಂತಿ ಪುರಸ್ಕಾರದಿಂದ ಸನ್ಮಾನಿತರಾದ ನೆಲ್ಸನ್ ಮಂಡೇಲಾ ಸಂಸ್ಮರಣೆ.

0: ಆಚರಣೆ ಅಂತಾರಾಷ್ಟ್ರೀಯ ದಿನವಿಂದು. ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅಂಗಸಂಸ್ಥೆ ಬೆಂಗಳೂರಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಆವರಣದಲ್ಲಿ ಪ್ರಕೃತಿಯ ಔಷಧಾಲಯದ ಅನ್ವೇಷಣೆ, ಆರೋಗ್ಯ ಜೀವನೋಪಾಯ, ಜೈವಿಕ ಅರ್ಥವ್ಯವಸ್ಥೆ ಮತ್ತು ಸಂರಕ್ಷಣೆಗಾಗಿ ಔಷಧೀಯ ಮತ್ತು ಸುಗಂಧ ಸಸ್ಯಗಳ ಸಾಮರ್ಥ್ಯಗಳು ಎಂಬ ವಿಷಯದ ಕುರಿತ 3 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಇಂದು ಸಂಪನ್ನಗೊಳ್ಳಲಿದೆ. ದೇಶದ ವಿವಿಧ ಭಾಗಗಳಿಂದ 120 ಪ್ರತಿನಿಧಿಗಳು, ಸಂಶೋಧನಾ ವಿದ್ಯಾರ್ಥಿಗಳು, ಆಯುಷ್ ಇಲಾಖೆಯ 15 ಜನ ವೈದ್ಯಾಧಿಕಾರಿಗಳು ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತ ಮಂಟಪದಲ್ಲಿ ಜರುಗಿದ ಭಾರತ್ ಟೆಕ್ಸ್ 2026 ಜವಳಿ ಉದ್ಯಮದ ಹೂಡಿಕೆದಾರರ ವಿಶ್ವ ಸಮಾವೇಶದಲ್ಲಿ ರಾಜ್ಯ ಸರ್ಕಾರ 12 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಸ ವ್ಯಕ್ತಪಡಿಸಿದ್ದು, ರಾಜ್ಯಕ್ಕೆ 2821 ಕೋಟಿ ರೂಪಾಯಿ ಹೂಡಿಕೆ ಖಾತ್ರಿಯಾಗಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕಲಬುರಗಿ, ಚಿತ್ರದುರ್ಗ, ರಾಮನಗರ, ಮೈಸೂರು, ಚಾಮರಾಜನಗರ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳ ಜವಳಿ ಪಾರ್ಕ್ಗಳಲ್ಲಿ ಹಣ ಹೂಡಿಕೆಯಾಗಲಿದ್ದು 11020 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದಿದ್ದಾರೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉಪಕ್ರಮದಡಿ ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬವನ್ನು ಮುನ್ನೆಲೆಗೆ ತರುತ್ತಿದೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳನ್ನು ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ವಿವಿಧ ವಿಭಾಗಗಳಲ್ಲಿ ಒಟ್ಟು 275 ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮಲ್ಲಕಂಬ ಪಟು ಹಾಗೂ ತರಬೇತುದಾರ ಗದಗ ಜಿಲ್ಲೆ ಶಿರಹಟ್ಟಿಯ ಸೋಮಶೇಖರ್ ಕೊಡ್ಲಿ.
1: ಧಾರವಾಡದ ಸ್ವಿಮ್ಮಿಂಗ್ ಪೂಲ್ ಕಾಂಪ್ಲೆಕ್ಸ್ ನಲ್ಲಿ ನಡೀತಿರ್ತಕ್ಕಂತಹ ಮಲ್ಲಕಂಬ ಕ್ರೀಡೋತ್ಸವ 2 ದಿನಗಳಿಂದ ಪ್ರಾರಂಭ ಆಗಿದೆ. ಇದು 3ನೇ ಆವೃತ್ತಿ ಧಾರವಾಡದಲ್ಲಿ ನಡೀತಾ ಇದೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು, 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಭಾಗವಹಿಸ್ತಾ ಇದ್ದಾರೆ. ಸ್ಥಿರ ಮತ್ತು ರೋಪ ಮಲ್ಲಕಂಬ ನಡೀತಾ ಇದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಮಲ್ಲಕಂಬ ಕ್ರೀಡೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಧಾರವಾಡದ ಸುಮಾರು 6 ತಂಡಗಳು ಎಲಿವಾಳ, ಸಿರುಗುಪ್ಪಿ, ಅಣ್ಣಿಗೇರಿ, ಹರಳಾಪುರ, ಹುಬ್ಬಳ್ಳಿ, ಉಪ್ಪಿನಪೇಟಿಗೇರಿ, ಅದರ ಜೊತೆ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ರಾಮನಗರ, ಮೈಸೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಜಮಖಂಡಿ, ಹೀಗೆ 275ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಪಾರಿತೋಷಕ ಹಾಗೂ ನಗದು ಬಹುಮಾನವನ್ನು ಸಹಿತ ಕೊಡ್ತಾ ಇದ್ದಾರೆ.
0: ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಹಿನ್ನೆಲೆ ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ತಿಳಿಸಿದ್ದಾರೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಹಾವೇರಿ ಜಿಲ್ಲೆ ರಾಜ್ಯಕ್ಕೆ 2ನೇ ಸ್ಥಾನದಲ್ಲಿದೆ. ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಪ್ರಾದೇಶಿಕ ಕೇಂದ್ರದ ಸಹಯೋಗದಲ್ಲಿ ನಾಟಕ ವಿಭಾಗದ ಸ್ನಾತಕೋತ್ತರ ಪದವಿಯ ಪ್ರದರ್ಶನದ ಭಾಗವಾಗಿ ವಾರ್ಷಿಕ ನಾಟಕೋತ್ಸವ ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಸಭಾಭವನದಲ್ಲಿ ಯಶಸ್ವಿಯಾಗಿ ಜರುಗಿತು. ಚಿತ್ರದುರ್ಗದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕವಾಯತು ಮೈದಾನದಲ್ಲಿ ಮಾದಕ ದ್ರವ್ಯ ಸಾಗಣೆ ಮತ್ತು ಬಳಕೆ ನಿಷೇಧ ಕುರಿತು ಜನಜಾಗೃತಿ ಜಾಥಾ, ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅಭಿಯಾನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಆಯುರ್ವೇದ ಮತ್ತು ಆಹಾರ ಪದ್ಧತಿ. ಈ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನೀಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ದೇವಿನಿ ಬೆಂಚಿ.
4: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ರೂಪಾಬಾಯಿ ಫಡ್ನೀಸ್ ಅವರು ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ಇವತ್ತು ನಮಗೆಲ್ಲರಿಗೆ

0: ಸಾಕಷ್ಟು ರೀತಿಯ ತೊಂದರೆಗಳು ಬರ್ತಾ ಇದಾವೆ. ವಿಶೇಷವಾಗಿ ಆರೋಗ್ಯ ತೊಂದರೆಗಳು ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಬರ್ತಾ ಇದೆ ಅಂತ ಗೊತ್ತಿದೆ. ವಿಶೇಷವಾಗಿ ಆಹಾರದಿಂದಲೇ ಆರೋಗ್ಯದ ಸಮಸ್ಯೆಗಳು ತುಂಬಾನೇ ಕಾಡ್ತಿದ್ದಾವೆ ಅನ್ನುವಂಥದ್ದು. ತಿನ್ನುವ ಆಹಾರ ತುಂಬಾನೇ ಕಲುಷಿತವಾಗಿದೆ, ಕುಡಿಯುವ ನೀರು ಕಲುಷಿತವಾಗಿದೆ, ಜೊತೆಗೆ ಗಾಳಿನೂ ಕಲುಷಿತವಾಗಿದೆ. ಎಲ್ಲೂ ಕಲುಷಿತವಾಗಿರ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಆಹಾರದ ಬಗ್ಗೆ ನಾವು ಇವತ್ತು ತುಂಬಾನೇ ಮಹತ್ವ ಕೊಡಬೇಕಾಗಿದೆ. ಯಾಕಂದ್ರೆ ಆಹಾರದಲ್ಲಿ ಇತ್ತೀಚೆಗೆ ಸಾಕಷ್ಟು ರೀತಿಯ ಕೆಮಿಕಲ್ ಬಳಸ್ತಾರೆ, ಎಲ್ಲಾ ರೀತಿಯ ಕೆಮಿಕಲ್ ಬಳಸ್ತಾರೆ. ಅದರಿಂದ ದೇಹಕ್ಕೆ ಸಾಕಷ್ಟು ರೀತಿಯ ರೋಗಗಳು ಬರ್ತಾ ಇದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದ್ರೆ ಆಯುರ್ವೇದ ಅದಕ್ಕೆ ಪರಿಹಾರವನ್ನು ಕೊಡತಕ್ಕಂತ ಒಂದು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮೇಡಮ್ ನಮಸ್ಕಾರ. ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಈ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಆಯುರ್ವೇದದಲ್ಲಿ ತುಂಬಾನೇ ಒಳ್ಳೆಯ ಒಂದು ಸೂತ್ರಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಯಾವ ತರ ಆಹಾರ ಸೇವನೆ ಮಾಡಬೇಕು, ಆಹಾರ ಅಂದ್ರೆ ಏನು, ಮತ್ತು ಆಹಾರವನ್ನು ತಗೊಳ್ಳುವಂತ ಪದ್ಧತಿ ಹೇಗೆ ಇರುತ್ತದೆ ಅನ್ನುವಂಥದ್ದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮ್ಮ ಭಾರತೀಯರಾಗಿ ನಾವು ಹುಟ್ಟಿದ ಮೇಲೆ ಆಯುರ್ವೇದವನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗೂ ಕೂಡ ಅನಿಸ್ತದೆ. ಹೇಳಿ ಮೇಡಮ್ ಆಹಾರದ ಬಗ್ಗೆ.
1: ನೋಡಿ ಈಗ ಆಯುರ್ವೇದದಲ್ಲಿ ಆಹಾರವನ್ನ ತ್ರಯೋಪಸ್ತಂಭಗಳು ಅಂತ ಹೇಳ್ತಾರೆ. ಆಹಾರ ನಿದ್ರಾ ಮೈಥುನ, ಈ ಅಂದ್ರೆ ಈ ಆಹಾರ ಚೆನ್ನಾಗಿದ್ರೆ, ನಿದ್ರೆಯನ್ನ ಚೆನ್ನಾಗಿ ಮಾಡ್ತಿದ್ರೆ, ಮತ್ತು ನಮ್ಮ ಜೀವನ ಲೈಂಗಿಕ ಒಂದು ಕ್ರಿಯೆ. ಇನ್ನು ಆಧುನಿಕ ಪದ್ಧತಿಯವರು ಅದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಆಹಾರ ವಿಹಾರ ವಿಚಾರ ಮತ್ತು ವಿಹಾರ ಹೀಗೆ ಸೇರ್ಕೊಂಡಿದ್ದಾರೆ. ಅಂದ್ರೆ ಅಲ್ಲೂ ಕೂಡ ಆಹಾರವನ್ನು ಬಿಡ್ಲಿಲ್ಲ ಅವರು. ಇವು ಮೂರು ನಮ್ಮ ಈ ಒಂದು ಸ್ತಂಭ ಕೂಡ ಸರಿಯಾಗಿರ್ಲಿಲ್ಲ, ಗಟ್ಟಿಯಾಗಿರ್ಲಿಲ್ಲ ಅಂದ್ರೆ ನಮಗೆ ಅನಾರೋಗ್ಯ ಶತ ಸಿದ್ಧ. ಯಾಕಂದ್ರೆ ನಮ್ಮ ಆಯುರ್ವೇದ ಪದ್ಧತಿ ಒಂದು ಹೇಳ್ತಾರೆ ಏನಂದ್ರೆ ರೋಗಸ್ತು ದೋಷ ವೈಷಮ್ಯಂ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ನಮ್ಮ ಜೀವನದ ಮೂಲ ಉದ್ದೇಶ ಏನು, ಸ್ವಸ್ಥನಾಗಿರೋನು ಸ್ವಸ್ಥವಾಗಿ ಆರೋಗ್ಯವಾಗಿರಬೇಕು. ಆರ್ತಸ್ಯ ಅಂದ್ರೆ ಆಯುರ್ವೇದ ಹೇಳಿರೋದು ರೋಗವನ್ನ ಬಂದರೆ ಅಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಮತ್ತು ರೋಗ ಬಂದರೆ ಏನು ಮಾಡಬೇಕು. ಆತುರಸ್ಯ ಅಂದ್ರೆ ರೋಗವನಿಗೆ ಏನು ಕೊಡಬೇಕು, ಇದನ್ನೇ ಹೇಳಿರೋ ಅದರ ಒಂದು ಆಧಾರದ ಮೇಲೆ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಆಹಾರವೇ ರೋಗಕ್ಕೆ ಕಾರಣ. ಯಾಕಂದ್ರೆ ಉಪನಿಷತ್ತಲ್ಲೂ ಹೇಳ್ತಾರೆ ಏನಂದ್ರೆ ನಿಜವಾದ ಮನುಷ್ಯನ ಆರೋಗ್ಯ ಆಹಾರವನ್ನ ಅವಲಂಬಿಸಿದೆ. ಹಾಗಾಗಿ ನಾವು ಮೊದಲು ಯಾಕಂದ್ರೆ ಒಂದು ಶ್ಲೋಕ ಆಯುರ್ವೇದದಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಮನ ಇಂದ್ರಿಯಾ ಸ್ವಸ್ಥ ಇತ್ಯವಿಧೀಯತೆ ಅಂತ. ಅಂದ್ರೆ ಸ್ವಸ್ಥನಾಗಿರಬೇಕಾದ್ರೆ ಇವೆಲ್ಲ ಸರಿ, ಇವೆಲ್ಲರೂ ಇರಬೇಕಂದ್ರೆ ಇವುಗಳನ್ನು ಪೋಷಣೆ ಮಾಡುವಂತಹ ಆಹಾರ ಸರಿಯಾಗಿರಬೇಕು. ಯಾಕಂದ್ರೆ ದೋಷ ಅಂದ್ರೆ ನಿಮ್ಮ ಶಾಬ್ದಿಕ ಅರ್ಥ ದೋಷ ಅಲ್ಲ, ವಾತ ಪಿತ್ತ ಕಫಗಳು ಏನು ಇವುಗಳಿಗೆ ಪೋಷಣೆ ಮಾಡೋದು ಆಹಾರ. ಹಾಗೆ ಧಾತುಗಳು ಸಪ್ತ ಧಾತುಗಳು ಅಂತ ಹೇಳ್ತಾರೆ, ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಮತ್ತು ಇವುಗಳ ಸಾರ ಹೊಂದಿದೆ ಓಜಸ್. ಇದೂ ಕೂಡ ಆಹಾರದ ಮೇಲೆ ಅವಲಂಬಿಸಿದೆ. ಇನ್ನು ಏನಂದ್ರೆ ಮನ ಅನ್ನದಂತೆ ಮನ ಅಂತ ಒಂದು ಸರ್ವಜ್ಞನ ವಚನ ಇದೆ ನಮ್ಮಲ್ಲೂ ಹೇಳ್ತಾರೆ. ಯಾಕಂದ್ರೆ ಯಾವ ರೀತಿಯ ಅನ್ನವನ್ನ ಸೇವನೆ ಮಾಡ್ತಿ ಈ ರೀತಿಯ ಮನಸ್ಸು ನಮ್ದು ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಮನಸ್ಸು ಕೂಡ ಸತ್ವ ರಜ ತಮ ಗುಣಗಳಿಂದ ಕೂಡಿದೆ. ಆಹಾರವು ಸತ್ವಗಳ ಆಹಾರ ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತಿದೆ. ಹಾಗಾಗಿ ಸೇವಿಸುವ ಆಹಾರ ಕೂಡ ಮನಸ್ಸನ್ನ ಅವಲಂಬಿಸಿದೆ. ಹಾಗೆ ಇಂದ್ರಿಯಗಳು, ಈಗ ಎಲ್ಲ ಇಂದ್ರಿಯಗಳ ಕೆಲಸ ಮಾಡ್ಬೇಕಲ್ಲ, ಜೀವಕ್ಕೆ ಪೋಷಣೆನೆ ಒಂದು ಜೀವ. ಎಲ್ಲ ಜೀವಿಗಳು ಆಹಾರದಿಂದನೇ ಅನ್ನದಂದೇ ಮಾಡಿರುವಂತದ್ದು. ಹಾಗಿರುವಾಗ ಇಂದ್ರಿಯಗಳು ಸ್ವಾಸ್ಥ್ಯವಾಗಿರ್ಬೇಕಾದ್ರೆ ಜ್ಞಾನೇಂದ್ರಿಯ ಇರ್ಲಿ ಕರ್ಮೇಂದ್ರಿಯ ಇರ್ಲಿ ಯಾವುದೇ ಇರ್ಲಿ ಏನು ಇವುಗಳು ಚೆನ್ನಾಗಿರ್ಬೇಕಾ, ಆಹಾರ ಮುಖ್ಯ. ಇವುಗಳೆಲ್ಲ ಸಾರ. ಯಾಕಂದ್ರೆ ಪ್ರಸನ್ನ ಆತ್ಮ ಅಂತಿದ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೂಡ ಹೇಳುತ್ತೆ. ಯಾಕಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಆರೋಗ್ಯ ಅಲ್ಲ, ಫಿಸಿಕಲ್ ಮೆಂಟಲ್ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್ ಇಸ್ ಕಾಲ್ಡ್ ಹೆಲ್ತ್. ಸೊ ಫಾರ್ ಆಲ್ ದೀಸ್ ಹೆಲ್ತ್ ಆತ್ಮ ಕೂಡ ನಿನ್ನ ಶುದ್ಧಿ ಆಗಿರಬೇಕಂದ್ರೆ ಆಹಾರ ಬೇಕು. ಈ ಎಲ್ಲ ನಾಲ್ಕು ನಮೂನೆಯ ಒಂದು ನಮ್ಮ ಒಂದು ಸಿಸ್ಟಮ್ ಆಫ್ ಆರೋಗ್ಯದ ಮೂಲ ಬೇಸ್ಡ್ ಅವೆಲ್ಲವೂ ಕೂಡ ಆಹಾರ ಮೇಲೆ ಅವಲಂಬಿಸಿದೆ.
0: ನೀವು ಹೇಳ್ತಕ್ಕಂತ ವಿಚಾರ ತುಂಬಾನೇ ಅರ್ಥಗರ್ಭಿತವಾದಂತ ವಿಚಾರ ಮೇಡಮ್. ಯಾಕಂದ್ರೆ ನಾವು ತಗೊಳ್ಳುವಂತ ಆಹಾರ ನಮ್ಮ ಮನೆ ಮೇಲೆ ಪರಿಣಾಮ ಬೀರ್ತದೆ, ನಾವು ತಗೊಳ್ಳುವಂತ ಆಹಾರ ನಾವು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತದೆ. ಉತ್ತಮವಾದ ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿ ಇರ್ತವೆ ಅನ್ನುವಂಥದ್ದು. ಸಾತ್ವಿಕ ಆಹಾರ ಅಂದ್ರೆ ಏನು ಮೇಡಮ್?
1: ಈಗ ಸಾತ್ವಿಕ ಆಹಾರ ಅಂದ್ರೆ ಆಹಾರದಲ್ಲಿ ಕೆಲವು ಆರು ರಸಗಳನ್ನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಒಬ್ಬ ಮನುಷ್ಯ ದಿನನಿತ್ಯ ತನ್ನ ಆಹಾರ ಸೇವನೆಯಲ್ಲಿ ಷಡ್ರಸಗಳಂದ್ರೆ ಮಧುರ ಅಮ್ಲ ಲವಣ ಕಟು ತಿಕ್ತ ಕಷಾಯ ಅಂತ, ಇವು ಬಿಟ್ಟು ಬೇರೆ ಯಾವ ರಸಗಳು ಇಲ್ಲ. ಮೀನ್ಸ್ ಟೇಸ್ಟ್ ಆಫ್ ನಿಮ್ಮ ಆಹಾರಗಳು, ರುಚಿಯಾದ ಆಹಾರ ತುಂಬಾ ಚೆನ್ನಾಗಿದೆ ಅಂತಲೆ. ಅದರಲ್ಲಿ ಮಧುರ ಅಮ್ಲ ಲವಣಗಳ ರಸಗಳ ಆಹಾರ ಪದಾರ್ಥಗಳು ಏನಿದೆ, ಅದು ಕಾಯಿಪಲ್ಯ ಇರ್ಬೋದು, ನೀವು ತಯಾರಿಸುವ ಭೋಜನದಲ್ಲಿ ಇರಬಹುದು, ಯಾವುದರಲ್ಲೇ ಅವೆಲ್ಲವೂ ಸಾತ್ವಿಕ ಆಹಾರ. ಕಾಯಿಪಲ್ಯ ಇದೆ, ಮಧುರ ರಸ, ಹಣ್ಣುಗಳಿವೆ, ಅಮ್ಲ ನೆಲ್ಲಿಕಾಯಿ ತಗೊಳ್ಳಿ, ವಿಶ್ವ ಅಂದ್ರೆ ಇಡೀ ವಿಶ್ವದಲ್ಲೇ ಅದರಲ್ಲಿ ಒಂದು ಉಪ್ಪು ಬಿಟ್ರೆ ಎಲ್ಲ ರಸಗಳಿವೆ. ಒಂದು ಅಲ್ಲ ತಗೊಳ್ರಿ, ವಿಶ್ವ ಭೇಷಜ ಅಂತ ಕರೀತಾರೆ. ಈ ಎಲ್ಲ ಆಹಾರ ಸಂಗ್ರಹ ಅಡಿಗೆ ಮನೆಯಲ್ಲೇ ಇದೆ. ಅದಕ್ಕೆ ನಮ್ಮ ಮಂಕುತಿಮ್ಮ ಒಂದು ಇದೆ ಹೇಳ್ತಾರ್ರಿ, ಔಷಧ

0: ಸಂಗ್ರಹ ನಿಮ್ಮ ಮನೆ ಅಡಿಗೆ ಮನೆ ಒಂದು ಸಣ್ಣ ಸ್ಲೋಗನ್ ಮಂಕುತಿಮ್ಮಂದು, ಮೆಣಸು ಪಿಪ್ಪಲಿ ಶುಂಠಿ ಜೀರಿಗೆಗಳೆಲ್ಲ ಪರಿ ಉಪ್ಪು ಇದ್ರೆ ಅಡಿಗೆ ಮನೆಯಲ್ಲಿ ರೋ ಅಂದ್ರೆ ಒಂದೊಂದು ರೋಗಕ್ಕೊಂದೊಂದು, ನಿನಗಂತೆಯೇ 100 ಸೂತ್ರಗಳಿರಲು ಅವನರಿಯುವುದೆಲ್ಲ ಜಾಣ, ಅದೆಲ್ಲ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯಲ್ಲ ನಿನ್ನ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಆಹಾರದ ಭಂಡಾರ ಸಂಗ್ರಹಗಾರ ಎಲ್ಲಿದೆ ಅಂದ್ರೆ ಅಲ್ಲೇ ಔಷಧಿ ಅಂದ್ರೆ ಔಷಧಿಗಳ ಸಂಗ್ರಹನೇ ನಮ್ಮ ಅಡಿಗೆ ಮನೆ. ಹಾಗಾಗಿ ಎಲ್ಲ ಸಾತ್ವಿಕ, ಭಾರತೀಯ ಸಂಸ್ಕೃತಿಯ ಒಂದು ಆಹಾರ ಪದ್ಧತಿ ಇದೆಯಲ್ಲ ಅದೆಲ್ಲವೂ ಸಾತ್ವಿಕ. ಈಗ ಬಂದಿರುವಂತ ನಮ್ಮ ವಿದೇಶಿ ಸಂಸ್ಕೃತಿ ಆಹಾರ ಪದ್ಧತಿಯಿಂದ ನಮ್ಮ ಭಾರತೀಯರಿಗೆ ಒಂದು ಮೋಹ, ಫಾರಿನ್ ಇಂದ ಬಂದಿದೆ ಅಂದ್ರೆ ಅದು ಪಾಶ್ಚಾತ್ಯ ಸಂಸ್ಕೃತಿಗೆ ಮರುಳಾಗಿ ಆ ವಿದೇಶಿ ಸಂಸ್ಕೃತಿ ಫಾಸ್ಟ್ ಫುಡ್ ಡ್ರಿಂಕ್ಸ್ ನಮ್ಮಲ್ಲಿ ಹೇಳಿಲ್ಲೇನು, ಪಾನಕಗಳನ್ನ ಆಹಾರ ಲೇಹಗಳನ್ನು ಹೇಳಿಲ್ಲೇನು, ಗುಳಂಬ ಅಂತೆ ಈಗ ನೋಡಿ ಮಾವಿನಹಣ್ಣಿನ ಸೀಸನ್ ಏನೆಲ್ಲ ಮಾಡ್ತಾರೆ ಸಿಗುತ್ತಾ ಅವರಿಗೆ. ನಮಗೆ ಲಭ್ಯವಿರುವ ಯಾವುದೇ ಒಂದು ಭಾರತೀಯ ಸಂಸ್ಕೃತಿ ಆಹಾರ ಅವರಿಗಿಲ್ಲ. ಆದ್ರೆ ಈ ವೈವಿಧ್ಯತೆ ಇವತ್ತು ಮರೆಯಾಗಿ ಹೋಗ್ತಾ ಇದೆ ನಮ್ಮ ಮನೆಗಳಿಂದಲೇ, ನಮ್ಮ ಅಡಿಗೆ ಮನೆಯಿಂದಲೇ ನಮ್ಮ ಮಕ್ಕಳಿಗೆ ನಮ್ದು. ಯಾಕಂದ್ರೆ ನಮ್ಮ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಇವತ್ತೊಂದಿತ್ತು ಏನ ಹಳೆದ ಅಜ್ಜದ ಮರ ಆಲದ ಮರಕ್ಕೆ ಏನೆಣ್ಣ ಹಾಕೋತಿ ಅಂತ, ಅದರ ಮಹತ್ವ ಗೊತ್ತಿಲ್ಲದೆ ಮಾತಾಡ್ತಿದ್ರು. ಹೊಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು, ಎಲ್ಲ ನಮ್ಮ ಋಷಿ ಮುನಿಗಳು ಇದನ್ನ ಅಡಿಗೆ ಮನೆಯಿಂದಲೇ ಪ್ರಾರಂಭ ಮಾಡಿದ್ರು. ಇವತ್ತು ನಮ್ಮ ತಾಯಿಯಂದರಿಗೆ ನಾವು ಏನೇನು ವಿಶೇಷವಾಗಿ ಹೇಳ್ಕೊಡ್ಬೇಕಾಗಿಲ್ಲ. ಸಾತ್ವಿಕ ಆಹಾರ ಪದ್ಧತಿ ಮನೆಯಲ್ಲಿ ತಯಾರು ಮಾಡುವ ಎಲ್ಲ ಮಧುರ ಅಮ್ಲವನಸದ ಎಲ್ಲ ಆಹಾರಗಳು ಕೂಡ ಸಾತ್ವಿಕವೇ. ಅದರಲ್ಲೂ ಮನೆಯಲ್ಲೇ ತಯಾರಿಸಿದ ಆಹಾರ ಮೊದಲಿಗೆ ಸಾತ್ವಿಕ, ಯಾಕಂದ್ರೆ ತಯಾರಿಸುವಾಗ ಮನ ಆನಂದದಿಂದ ತಾಯಿಯಾದವಳು ತಯಾರಿಸುವ ಎಷ್ಟು ಪ್ರೀತಿಯಿಂದ ತಯಾರಿಸ್ತಾಳೆ ಅದು ಕೂಡ ಅಲ್ಲಿ ಜೋಡಣೆ ಆಗತ್ತೆ, ಅದು ಸಾತ್ವಿಕ. ಏನೂ ಮನಸ್ಸಿಟ್ಕೊಂಡು ಬೇಜಾರಲ್ಲಿ ತುಂಬಾ ಕಹಾರ ಮಾಡೋದು, ತುಂಬಾ ಹುಳಿ ತಿನ್ನೋದು ಅತಿಯಾಗಿ ಹೇಳ್ತಾರಲ್ಲ ಒಂದು ಇದಕ್ಕೂ ಒಂದು ಶ್ಲೋಕ ಆಯುರ್ವೇದದಲ್ಲಿ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯಾಸಕ್ತ ದಾತಾ ಸಮಹ ಸತ್ಯಪರ ಕ್ಷಮಾವಾನ್ ಆರೋಪ ಸೇವಿಚ ಭವತ್ಯ ರೋಗ. ಅಂದ್ರೆ ಅರ್ಥ ಏನು, ಯಾರು ನಿತ್ಯ ಹಿತವಾದ ಆಹಾರ ಯಾವುದು ಸಾತ್ವಿಕ ಆಹಾರ, ಹಿತವಾಗಿ ಮಿತವಾಗಿ ವಿಹಾರ ವ್ಯಾಯಾಮಗಳನ್ನು ಮಾಡನೆ, ಹಾಗೆ ಸತ್ಯವಾಗಿರ್ತಾನೆ. ಆಪ್ತ ಉಪ ಸೇವಿಚ ಅಂದ್ರೆ ಆಪ್ತರು ಅಂದ್ರೆ ಅತಿಥಿಗಳು, ಬಂದಂತ ಅತಿಥಿಗಳು ಯೋ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅನ್ನೋ ಒಂದು ವಾಕ್ಯ ಇದೆಯಲ್ಲ ಪ್ರೇಮದ ಒಂದು ಮಾತು, ಅದು ಕೂಡ ನಮ್ಗೆ ಸಾತ್ವಿಕವನ್ನ ಮತ್ತು ಸಾತ್ವಿಕ ಮನಸ್ಸನ್ನ ಮಾಡ್ತದೆ. ಹಾಗೆ ದಾತಾಸಮ ದಾನವನ್ನು ಕೊಡುವವನು, ದಾನ ಏನ್ ಕೊಡ್ತೀರಿ, ಮನೆಗೆ ಬಂದ ಅತಿಥಿಗಳಿಗೆ ಊಟವನ್ನು ಕೊಡ್ತೀರಿ. ಸತ್ಯವಾನ್ ಕ್ಷಮಾವಾನ್ ಎಷ್ಟು ಹುಡಿ ಗುಣಗಳನ್ನು ಹೇಳಂದ್ರೆ ಆಹಾರದ ಜೊತೆ ಇದನ್ನು ಹೇಳಿದ್ರು, ಒಬ್ಬನು ಅನಾರ್ಥ ಮಾಡಿದ್ರೆ ಅವನಿಗೆ ಕ್ಷಮಿಸುವ ಗುಣ, ಸತ್ಯವಾಗಿರುವವನು ಆತನ ಸೇವಿಸುವನು, ಇವನು ಭವತ್ಯ ರೋಗ ಇವನ ಜೀವನದಲ್ಲಿ ರೋಗನೇ ಬರುವುದಿಲ್ಲ, ಅವನು ಯಾವಾಗ್ಲೂ ಆರೋಗ್ಯ ಆಗಿರ್ತಾನೆ. ಆರೋಗ್ಯ ಅಂದ್ರೆ ಏನು, ಆರೋಗ್ಯವಾಗಿರ್ತಾನೆ ನೋಡಿ. ಹೀಗೆ ನಮ್ಗೆ ಸಾತ್ವಿಕ ಆದ ಒಂದು ಮಹಿಮೆಯನ್ನು ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ನಿಜವಾಗ್ಲೂ ತುಂಬಾ ಅದ್ಭುತ ಮೇಡಮ್. ಮೇಡಮ್, ಈಗ ಎಲ್ಲಾ ರೋಗಗಳಿಗೆ ಕಾರಣ ಆಯುರ್ವೇದದಲ್ಲಿ ಇರ್ತಾರೆ ವಾತ ಪಿತ್ತ ಕಫ,
0: ಹೌದು.
1: ಈ ಮೂರನ್ನು ಯಾರು ನಿಯಂತ್ರಣ ಕೊಂಡು ಹೋಗ್ತಾರೆ ಅವರು ದೀರ್ಘ ಆಯುಷಗಳಾಗ್ತಾರೆ ಅನ್ನುವಂಥದ್ದು
0: ಖಂಡಿತ.
1: ಈಗ ಆಹಾರದಲ್ಲಿ ಈ ಮೂರನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಯಾವ ಆಹಾರ ಸೇವನೆ ಮಾಡಿದ್ರೆ ಈ ಮೂರು ನಮಗೆ ನಿಯಂತ್ರಣದಲ್ಲಿ ಇರ್ತವೆ ಅನ್ನುವಂಥದ್ದು.
0: ದೋಷ ಸಾಮ್ಯಂ ಅರೋಗತಃ, ರೋಗಸ್ಥ ರೋಗ ಬರ್ಲಿಕ್ಕೆ ದೋಷಗಳ ಸಾಮ್ಯತೆ ಇಲ್ಲದಿದ್ದರೆ. ಯಾಕಂದ್ರೆ ಇವತ್ತು ನೋಡಿ ಒಬ್ಬ ವ್ಯಕ್ತಿ ಅಂದ್ರೆ ವಿಶ್ವದಲ್ಲಿ ವ್ಯಕ್ತಿಯ ಸೃಷ್ಟಿನೇ ಆಗ್ಬೇಕಂದ್ರೆ ದೋಷ ದಾತುಲ ಇವುಗಳು ಮತ್ತು ಪಂಚಮಹಾಭೂತಗಳು ಪಂಚ ನಮ್ದೆಲ್ಲ ಅಗ್ನಿಗಳು 13 ಅಗ್ನಿಗಳಿದೆ. ಹೇಗೆ ದೋಷ ಧಾತು ಮಲಗಳನ್ನ ಹೇಳಿದೀನಿ, ಇವೆಲ್ಲಕ್ಕೂ ಒಂದೊಂದು ಅಗ್ನಿ ಉಂಟು. ಅದಕ್ಕೆ ಮೇನ್ ಅಗ್ನಿ ಪಾಚಕ ಅಗ್ನಿ, ಟೇಲಿರುವ ಅಗ್ನಿ, ಎಲ್ಲದಕ್ಕೂ ಕಾರಣ ಹೊಟ್ಟೆ. ಈ ಅಗ್ನಿ ಮೇನ್ ಸೋರ್ಸ್, ಈ ಅಗ್ನಿ ಸರಿ ಇತ್ತ ಎಲ್ಲ ಅಗ್ನಿಗಳು ಇಂದ್ರಿಯಗಳಲ್ಲಿರುವಂತ ದೋಷಗಳಲ್ಲೂ ಒಂದು ಅಗ್ನಿ ಉಂಟು. ಅವಕ್ಕೂ ಆಹಾರ ಬೇಕಲ್ಲ, ಅಂದ್ರೆ ಸಮನಾದ ಆಹಾರ. ಈಗ ಹೇಳದ್ ನಾನು ಪ್ರತಿನಿತ್ಯ ಒಬ್ಬ ವ್ಯಕ್ತಿ ಎಲ್ಲ ರಸಗಳ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದೀನಿ. ಅದರಲ್ಲೂ ಬೆಳಗ್ಗೆ, ಈಗ ನೋಡಿ ಕೆಲವರಿಗೆ ಬೆಳಗ್ಗೆ ತಕ್ಷಣ ಚಹಾ ಕುಡಿಯೋ ಅಭ್ಯಾಸ, ಒಂದು ಸಣ್ಣದು ಉದಾಹರಣೆ. ದಿನಚರಿ ಅಂತ ಹೇಳಿದ್ದಾರೆ, ಬಹಳ ವಿಸ್ತಾರವಾದದ್ದು. ಅಷ್ಟಾಂಗಹೃದಯ ಅಂತ ಒಂದು ಪುಸ್ತಕ ಉಂಟು ನಮ್ದು, ಅದು ಸೂತ್ರಸ್ಥಾನ ಅಂತ ಕೇವಲ ದಿನಚರ್ಯ ಮತ್ತು ಋತುಚರ್ಯಗಳನ್ನು ಹೇಳ್ತಾರೆ. ಯಾಕಂದ್ರೆ ಕಾಲಕ್ಕನುಸಾರ, ದೇಶಕ್ಕನುಸಾರ, ಪ್ರಕೃತಿಗನುಸಾರ ಎಲ್ಲ. ಯಾಕಂದ್ರೆ ಎಷ್ಟು ವ್ಯಕ್ತಿಗಳಿದ್ದಾರೆ ಅಷ್ಟೊಂದು ಪ್ರಕೃತಿ ಇದೆ, ಒಬ್ಬನಾಗಿ ಇನ್ನೊಬ್ಬಿಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ದೋಷ ಮತ್ತು ಇನ್ನೊಬ್ಬ ವ್ಯಕ್ತಿಯ ದೋಷ ಬೇರೆ. ಹಾಗಾಗಿ ನನಗೆ ಸಾತ್ಮ್ಯವಾದ, ನನಗೆ ಯಾವುದು ತಿಂದರೆ, ಇವತ್ತು ನೋಡ್ತೀರಿ ಅಲರ್ಜಿಗಳೇ ಜಾಸ್ತಿ, ನನಗೆ ಅದು ಸೇರೋದಿಲ್ಲ, ನನಗೆ ಇದು ಅಲರ್ಜಿ. ಯಾಕಂದ್ರೆ ಅವನಿಗೆ ಸಾತ್ಮ್ಯವಾದ ಆಹಾರ ಯಾವ್ದಂತ ಗೊತ್ತಿಲ್ಲ. ಹೋ, ನಾನು ಇದನ್ನ ತಿಂದ್ರೆ, ಯಾಕಂದ್ರೆ ಇಂಥದೇ ಆಹಾರ ಇದಕ್ಕೆ ಹೀಗಿಲ್ಲ, ನನ್ನ ಪ್ರಕೃತಿಗೆ. ನಾನು ಯಾವ ದೇಶದಲ್ಲಿ ಇದ್ದೇನೆ, ನಾನು ಈಗ ನಮ್ದು ದೇಶ ಬಿಸಿಲಿನ ದೇಶ, ನಾನು ಚೆನ್ನಾಗಿ ಖಾರ ಉಪ್ಪು ಹುಳಿ ತಿಂದು ನನ್ನ ವಿಹಾರವನ್ನು ನಾನು ಬದಲಾವಣೆ ಮಾಡ್ಕೊಂಡು ಬಿಟ್ರೆ ನನಗೆ ವಾತ ಪಿತ್ತ ಕಫಗಳು ಹೇಗೆ ಸಮನಾಗಿರ್ತದೆ, ನಾನು ಅದನ್ನ ನೋಡ್ಕೊಳ್ಬೇಕು. ಇಂಥದೇ ಆಹಾರ ಹೀಗಿಲ್ಲ, ಆದ್ರೆ ಸಾತ್ವಿಕ ಆಹಾರದಲ್ಲಿ ಇದೇ ಸಾತ್ವಿಕ ಇದೆ. ಎಲ್ಲೇ ಪ್ರಪಂಚದ ಯಾವುದೇ ಊರಿಗೆ ಹೋದ್ರು ಸಾತ್ವಿಕ ಆಹಾರ, ಆದರೆ ದೋಷಗಳನ್ನ ಸಾಮ್ಯ

0: ಆಗಿಡಬೇಕು ಅಂದ್ರೆ ನಾನೇ ನನ್ನ ಜಡ್ಜ್ ಮಾಡ್ಕೋಬೇಕು, ನನಗೇನು ಸರಿ ಹೌದು, ನನ್ನ ದೋಷ ಯಾವುದು, ನನಗಿವತ್ತು ನಾನು ಕಫ ಪ್ರಕೃತಿಯವನು, ಹಾಗಾದ್ರೆ ನಾನು ಕಫದ ಆಹಾರವನ್ನ ನನಗೆ ಬಹಳ ತಗೊಳ್ಬಾರ್ದು. ಆದರೆ ಸರ್ವೇ ಸಾಮಾನ್ಯ ಹೇಳ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನೀರು, ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ, ರಾತ್ರಿ ಮಲಗುವಾಗ ಹಾಲು. ಇದನ್ನೇ ವ್ಯಕ್ತಿ ಇಟ್ಕೊಂಡ್ಬಿಡ್ಬೇಕು. ಕಾಲಕ್ಕೆ ಸರ್ ಅಂದ್ರೆ ಎಲ್ಲ ವ್ಯಕ್ತಿಗಳಿಗೆ ಸರ್ವೇ ಸಾಮಾನ್ಯ, ನನ್ನ ವಾತ ಪಿತ್ತ ಕಫಗಳು ನಾನು ಸರಿಯಾಗಿ ಇಟ್ಕೋಬೇಕು, ನನ್ನ ಅಗ್ನಿಯನ್ನ ಸರಿಯಾಗಿ ಇಟ್ಕೋಬೇಕು. ಏನು ಯಾವಾಗ್ಲೇ ಹೇಳಿದೆ, ಹಿತವಾದ ಮಿತವಾದ. ಈಗ ಮಿತ ಹಿತವಾಗಿದ್ದು ತಿನ್ಲಿಲ್ಲ, ಮಿತವಾಗಿದ್ದು ತಿನ್ಲಿಲ್ಲ, ದೋಷ ಪ್ರಕೋಪ ಸರಿ. ಈಗ ವಾತಜಾಹಾರಗಳಂತಿದೆ, ಎಲ್ಲ ರೂಕ್ಷ ಒಣಗಿದ್ದು ಏನು ಇವೆಲ್ಲ ತಿನ್ನ. ವಾತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಸ್ನಿಗ್ಧ ಅಂದ್ರೆ ಸ್ನೇಹನ ಉಪ್ಪು ತುಪ್ಪ ಚೆನ್ನಾಗಿರೋದು, ಯಾಕಂದ್ರೆ ರೂಕ್ಷ ಅಲ್ಲ ವಾತ ಅನ್ನೋದು. ಅಂದ್ರೆ ಸ್ವಲ್ಪ ಕಫದ ಆಹಾರವನ್ನ ಅಂದ್ರೆ ಮೆತ್ತಿಗೆ ತುಪ್ಪ ಹಾಲು ಮಜ್ಜಿಗೆ ಇಂಥವು ತಿನ್ಬೇಕು. ಅವನಿಗೆ ಕಫವನ್ನ ಸರಿಯಾಗಿ ಇಟ್ಕೋಬೇಕಂದ್ರೆ ಸ್ವಲ್ಪ ರೂಪಾದ ಒಣಗಿದ್ದ ಬಿಸಿ ಬಿಸಿ ಆದ ತಿನ್ಬೇಕು. ಈಗ ಪಿತ್ತ ಪ್ರಕೃತಿಯವನು ಇದ್ದಾನೆ, ಅವನಿಗೆ ಅವನ ಪಿತ್ತವನ್ನ ಸರಿಯಾಗಿ ಇಟ್ಕೋಬೇಕು. ಇಲ್ಲ ಚೆನ್ನಾಗಿ ತಿನ್ಬಿಟ್ರೆ ಅವನಿಗೆ ಪಿತ್ತ ಜಾಸ್ತಿ ಆಗಿ, ಎಸಿಡಿಟಿ ಜಾಸ್ತಿ ಆಗಿ, ತಲೆ ಚಕ್ಕರ್ ಬಂದು, ಮೈಗ್ರೇನ್ ಅಂತ ಬೇರೆ ಬೇರೆ ಕಾಯಿಲೆಗಳು. ಅವನು ತನ್ನ ದೋಷ ಮೇನ್ ಯಾವುದಿದೆ ತನಗೆ ಆಗದಿಲ್ಲ ಯಾವುದು, ಅದನ್ನ ಅವನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪಿತ್ತ ಶಮನವಾದ ಕಡಿಮೆ ಮಾಡ್ತಾನೆ. ಅವನ ಆಹಾರದಲ್ಲಿ ಸ್ವಲ್ಪ ತುಪ್ಪು ತುಪ್ಪ ಅನ್ನ ಮಜ್ಜಿಗೆ ಇಂತರ ತಿನ್ನುವಂಥದ್ದು. ಹೀಗೆ ಪ್ರಕೃತಿಗನುಗುಣವಾಗಿ ವಾತ ಪಿತ್ತಗಳಿರೋದ್ರಿಂದ ಕಫಗಳು, ಅವನು ತನ್ನ ಒಂದು ಶರೀರದ ಆರೋಗ್ಯವನ್ನ ತಾನೇ ಒಂದು ನಿರ್ಣಯ ಮಾಡ್ಕೋಬೇಕು. ಹಿಂದೆ ಹೇಳ್ತೀವಿ ಡಾಕ್ಟರ್ ಆದಾಗ ನೋಡು, ನಿಂದು ಪಿತ್ತ ಪ್ರಕೃತಿ ನೀನು ತಿನ್ಬೇಡ ಹೇಳಿರ್ತಾರೆ, ಗೊತ್ತಿರ್ತದೆ. ಅಯ್ಯೋ ನನ್ ಕಫದಪ್ಪ ನಾನು ತಿನ್ನೋದಿಲ್ಲ ನಾನು ಇದು ಹೇಳ್ತಾರೆ, ಕೋಲ್ಡ್ ಜ್ಯೂಸ್ ಬೇಡ. ಹಾ ಹೌದಲ್ಲ, ಹಾಗೆ ಹೇಳ್ತಾರಲ್ಲ, ಗೊತ್ತಾಗೋಗಿರಿ. ಈಗ ಸ್ವಲ್ಪ ಒಂದು ವಯಸ್ಸಿಗೆ ಬಂದ ಮೇಲೆ ವ್ಯಕ್ತಿ ತನ್ನ ಪ್ರಕೃತಿಯನ್ನ ತಾನು ಜಡ್ಜ್ ಮಾಡ್ಕೊಂಡಿರ್ತಾನೆ, ಅದಕ್ಕನುಗುಣ. ಹೀಗೆ ಎಲ್ಲರದೂ ಸಮನಾಗಿರುತ್ತೆ ದೋಷ ಖಂಡಿತ ಇಲ್ಲ. ಕಾಲಕ್ಕನುಗುಣ, ದೇಶಕ್ಕನುಗುಣ, ಎಲ್ಲ ಅದಕ್ಕನುಗುಣ ನಮ್ದು ಚೇಂಜ್ ಆಗ್ತಿರುತ್ತೆ. ಅದಕ್ಕನುಗುಣ ಋತುಗನುಗುಣ, ಋತು ಅನುಸಾರ. ಈಗ ಬಿಸಿಲುಗಾಲದಲ್ಲಿ ನಾನು ಹುಳಿ ಖಾರ ತಿಂತೀನಿ, ಹೋಗೋದು ಬಿಸಿಲು ಹೇಳ್ ಮಾಡ್ತಾರೆ, ಬಿಸಿಲಲ್ಲಿ ಇರುತ್ತೆ, ತಿರುಗಿ ಬರ್ತಾರೆ, ಇಲ್ಲಿ ಬಂದು ಎಸಿಲಿ ಕುತ್ಕೊಂಡು ನೀರು ಕುಡಿದು ಬಿಡ್ತಾರೆ, ಏನಾಗ್ತದೆ. ಹಾಗೆ ಪ್ರತಿಯೊಂದನ್ನು ನಾವು ಜಗತ್ತು ಪ್ರಕೃತಿ ನಮಗೆ ಕಲಿಸುತ್ತೆ
1: ಕಲಿಸುತ್ತೆ,
0: ಹಾಗೆ ನಾನು ಇರ್ಬೇಕು
1: ಪ್ರಕೃತಿ ತಕ್ಕಂತ ನಾವು ಇರ್ಬೇಕು
0: ಖಂಡಿತ. ಹಾಗೆ ದೋಷಗಳನ್ನ ಸಾಂಬಾಗಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಇದಕ್ಕನುಸಾರ.
1: ಮೇಡಮ್, ಈಗ ಸಾಕಷ್ಟು ಜನಗಳು ಈಗ ಅಲೋಪತಿ ತಗೊಳ್ತಾರೆ, ಅಸಿಡಿಟಿ ಜಾಸ್ತಿ ಆಯ್ತು, ಈ ಸಮಸ್ಯೆಗಳು ಜಾಸ್ತಿ ಆದಾಗ ದೀರ್ಘವಾಗಿ ತಗೊಳ್ತಾನೆ ಹೋಗ್ತಾರೆ.
0: ಹೌದು,
1: ನೀವು ಆಯುರ್ವೇದದಲ್ಲಿನೇ ಸಾಕಷ್ಟು ಪರಿಹಾರಗಳು ಇದಾವೆ, ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸಿಕೊಂಡ್ರೆ ಪರಿಹಾರ ಸಿಗ್ತದೆ ಅಂತ. ಆ ತರ ಅಸಿಡಿಟಿ ಸಮಸ್ಯೆಗಳಿದ್ದಾವ, ಅವರು ಆಹಾರ ಪದ್ಧತಿಯನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ.
0: ಭೋಜನ ತಯಾರಿಕೆ ವಿಧಾನ, ಭೋಜನವನ್ನು ಸೇವಿಸುವ ಕ್ರಮ ಇದನ್ನ ತಿಳ್ಕೊಂಡ್ರೆ ಖಂಡಿತ ಅಸಿಡಿಟಿ ಬರೋದೇ ಇಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ಬಂದ ಮೇಲೆ ಅದಕ್ಕೆ ಆಯುರ್ವೇದ ತಗೊಳ್ಳ ಅಲೋಪತಿ ತಗೊಳ್ಳ ಅನ್ನೋದಕ್ಕಿಂತ ನಮ್ಮ, ಯಾಕಂದ್ರೆ ನಮ್ಮ ಆಯುರ್ವೇದ ಹೇಳಿರೋದೇ ಹಾಗೆ, ನೀವು ರೋಗಿಗಳ ಅಂದ್ರೆ ರೋಗಿಗಳಾಗ್ಬೇಡಿ, ಆರೋಗ್ಯವಾಗಿರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಹೇಳಿದ್ದೀವಿ. ಅದರಲ್ಲಿ ಭೋಜನದ ಕ್ರಮ ಇದೆಯಲ್ಲ, ಅದನ್ನ ಪಾಲಿಸ್ಬೇಕು. ನಾ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಸೇವಿಸ್ತೀನಿ, ಬೇಡ ಅಲ್ಲ. ಯಾಕಂದ್ರೆ ಸ್ವಲ್ಪ ಒಂದು ಗ್ಲಾಸ್ ಬೆಚ್ಚ ನೀರು ಕುಡಿಯೋದು ಅಥವಾ ನೀರನ್ನೇ ಕುಡಿರಿ, ಸ್ವಲ್ಪ ನನ್ನ ಏನು ದೋಷ ಎಲ್ಲ ಕ್ರಮಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಸೇವನೆ, ಅದರಲ್ಲೂ ಕಾಫಿ ಟೀ ನಮ್ಮದೇ ಪದ್ಧತಿನೇ ಅಲ್ಲ. ಹಾಗಾಗಿ ನಮ್ಮಲ್ಲಿ ಕಷಾಯವನ್ನು ಹೇಳ್ತಿತ್ತು, ದುನಿಯ ಕಷಾಯ ಬೇರೆ ಏನೂ ಇಲ್ಲ. ಯಾವುದೇ ಒಂದು ಕಾಲಕ್ಕೆ ದೇಶಕ್ಕೆ ಅನುಗುಣವಾದ ಪಾನೀಯ ಅಂದ್ರೆ ಕಷಾಯ, ಅದಕ್ಕೇನಿಲ್ಲ. ಧನಿಯಾ ಜೀರಿಗೆ ಕಷಾಯ ಬಹಳ ಏನು ತಗೊಳ್ಬೇಡ್ರಿ, ಹೆಚ್ಚಂದ್ರೆ ಜ್ಯೇಷ್ಠ ಮಧು ಅಂತ ಒಂದು ಬರ್ತದೆ ಒಂದು ಬೇರು, ದಿ ಬೆಸ್ಟ್ ಕಷಾಯ ಮನೆಯಲ್ಲಿ ತಯಾರು ಮಾಡಿದ್ರೆ ಎಲ್ಲ ಕಾಲಕ್ಕೂ. ಈಗಂತೂ ಗ್ರೀನ್ ಟೀ ಬಂದ್ಬಿಟ್ಟಿದೆ, ಇದನ್ನ ಕುಡಿಯಲ್ಲ. ಮೊದಲನೇದು ಬ್ರೇಕ್ ಯುವರ್ ಫಾಸ್ಟಿಂಗ್ ಅಂತ, ಏನೂ ತಿನ್ನಲಾರದೆ ಹೋಗುವಂಥದ್ದು. ಅಂದ್ರೆ ವೃತ್ತಿ ಜೀವನಗಳು ಇವತ್ತು ಹೇಗಾಗಿದೆ ಅಂದ್ರೆ ಓಡೋಗ್ತಿದೆ, ಪ್ರತಿ ಹೆಣ್ಣಾಗ್ಲಿ ಗಂಡ ಆಗ್ಲಿ ಎಲ್ಲ ಉದ್ಯೋಗಗಳನ್ನ ಅರಸಿ ಹೋಗುವಂತ ಜನ ಏನ್ ಮಾಡ್ತಾರೆ, ತಿನ್ನೋದೇ ಇಲ್ಲ, ಅಲ್ಪ ಆಹಾರವನ್ನಾದರೂ ಸೇವಿಸೋದಿಲ್ಲ. ಅದೆಲ್ಲ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಸ್ವಲ್ಪ ಆದ್ರೂ ಆಹಾರ ಸೇವಿಸಬೇಕು, ಆ ಆಹಾರ ಸೇವಿಸಿ ಜೀರ್ಣ ಆದ ನಂತರ ಇನ್ನೊಂದು ಆಹಾರವನ್ನ ಸೇವಿಸಬೇಕಂತ ಹೇಳ್ತಾರೆ. ಯಾಕಂದ್ರೆ ಒಂದು ಪಾರ್ಟಿ ಇತ್ತಂದ್ರೆ ಬೆಳಗ್ಗೆನೂ ತಿಂದಿರ್ತಾರೆ, ಇಲ್ಲ ತಿನ್ನೋದೇ ಇಲ್ಲ, ಇಲ್ಲ ಮಧ್ಯಾಹ್ನ ಸ್ಕಿಪ್ ಮಾಡ್ಬಿಡ್ತಾರೆ. ಮಾಡ್ಬೇಕಲ್ಲ ಭೋಜನ, ಯಾಕಂದ್ರೆ ಅಗ್ನಿ ದೀಪ್ತಿ ಆಗಿರುತ್ತೆ. ಯಾರನ್ನ ತಿನ್ಬೇಕದು, ಅಲ್ಲಿ ಆಹಾರವೇ ಇಲ್ಲದಿದ್ದಾಗ ಉಂಟಾದ ಆಮ್ಲರಸ ಪಾಚಕಾಗ್ನಿ ಆಸಿಡ್ ಇದು ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಪಿತ್ತ ಜೀರ್ಣಶಯನ ಹೆಚ್ಚು ಮಾಡ್ಲಿಕ್ಕೆ ಭಗವಂತ ಕೊಟ್ಟಿರೋ ಒಂದು ಪ್ರಾಕೃತಿಕ ಪದಾರ್ಥ, ಅದು ಯಾರನ್ನ ಜೀರ್ಣ ಮಾಡಿಸ್ಬೇಕು,
1: ಅದಕ್ಕೆ ಆಹಾರ ಇದ್ರಲ್ಲ ಜೀರ್ಣ,
0: ಆಹಾರನೇ ಇಲ್ಲ ಅಂದಾಗ ಅಗ್ನಿ ದೀಪ್ತಿ ಆಗ್ಬಿಡುತ್ತೆ, ಪಿತ್ತ ಜಾಸ್ತಿ ಆಗುತ್ತೆ. ಒಂದಕ್ಕೊಂದು ಕನೆಕ್ಷನ್ ಇಂದ ಅವನಿಗೆ ಆರೋಗ್ಯ ಮೇಲೆ ಖಂಡಿತ ಪರಿಣಾಮ ಬೀಳುತ್ತೆ. ಹಾಗಾಗಿ ನಮಗೆ ಬೆಳಗ್ಗೆ ಉಪಾಹಾರ ಅಲ್ಪಾಹಾರ ಸೇವಿಸಿದ ಒಂದು ಅದು ಜೀರ್ಣ ಆದ ಗಂಟೆ ಒಳಗೆ ಆಹಾರ, ಇನ್ನೊಂದು ಅದ ಜೀರ್ಣ ಆದ ಒಂದು ಸಂಜೆಗೆ ಒಂದು ಸ್ವಲ್ಪ ಅಲ್ಪ ಉಪಾಹಾರ, ಅದಾದ ಒಂದು ಎರಡು ಮೂರು ಗಂಟೆ ಒಳಗೆ ಮತ್ತೆ ನಾನು ನೆಕ್ಸ್ಟ್ ಆಹಾರ ಹೀಗಿಸ್ಬೇಕಂತಿದೆ. ಹಾಗೆ ಊಟದ ನಂತರ ಊಟದಲ್ಲಿ ಏನು ಸೇವನೆ ಮಾಡಬೇಕು, ನಾ ಹೇಳದ್ನಲ್ಲ ಬೆಳಗ್ಗೆ ನೀರು ಮಧ್ಯಾಹ್ನ ಮಜ್ಜಿಗೆ, ರಾತ್ರಿ ಮೊಸರನ್ನು ಊಟ ಮಾಡ್ತಾರೆ ನಮ್ಮಲ್ಲಿ ಸರ್ವತ್ರ ವರ್ಜ್ಯಂ. ಹಾಗಾಗಿ ರಾತ್ರಿ ಹಾಲನ್ನೇ ಉಪಯೋಗಿಸಬೇಕು, ಒಳ್ಳೆಯ ನಿದ್ರಾಕಾರಕ, ಒಳ್ಳೆ ನಿದ್ರೆ ಬರ್ಬೇಕು ಹೇಳಿದ್ವಲ್ಲ. ಹೌದು, ಧ್ಯಾನ ನೀವು ಖಂಡಿತ ಮಜ್ಜಿಗೆಯನ್ನು ಉಪಯೋಗಿಸ್ರಿ, ರಾತ್ರಿಗೆ ಹಾಲು ಸೇವನೆ ಮಾಡಿಯೇ ಮಲ್ಗಂತಾರೆ. ಒಳ್ಳೆ ಜೀವನ ಹಾರ ಪದ್ಧತಿ, ಅಥವಾ ತುಂಬಾ ಲೇಟ್ ಆಗಿ ಊಟ ಮಾಡೋದು ಜೀರ್ಣ

0: ಆಗ್ಲಿಕ್ಕೆ ಅದು ನಾವ್ ಹೇಳ್ತೀವಿ ಊಟದ ನಂತರ ಮಲ್ಕೊಳ್ಬೇಡ್ರಿ ಅಂತ. ಮಾಡುದೇ ಅಂತದ್ ನಾವು ಬೆಳಿಗ್ಗೆ ಹೋದವ್ರು ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ತಕ್ಷಣ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ಇದು 10 ಹೆಜ್ಜೆ ಆದ್ರೂ 100 ಹೆಜ್ಜೆ ಆದ್ರೂ ನಡೀರಿ. ಹಾಗಾಗಿ ಅದನ್ನ ಏನಾಗುತ್ತೆ, ಸ್ವಲ್ಪ ಕೆಳಗೆ ಹೋಗುತ್ತೆ ಜೀವನ ಶಕ್ತಿ, ಒಂದ್ ಸ್ವಲ್ಪ ಜೀವನ ಶುರು ಆಗುತ್ತೆ. ಆಮೇಲೆ ಅಟ್ಲೀಸ್ಟ್ 1-2 ಓವರ್ಸ್ ನಮ್ಗೆ ಗ್ಯಾಪ್ ಕೊಡ್ಲೇಬೇಕು. ಕೆಲವರು 7 ಗಂಟೆಗೆ ಊಟ ಮಾಡಿ ಬಿಡ್ತಾರೆ, ಒಂದು 2 ಗಂಟೆಯ ನಂತರ ಒಂದು ಹಾಲು ಹಣ್ಣನ್ನ ಸೇವನೆ ಮಾಡಿ ಮಲಗ್ತಾರೆ. ಕೆಲವರು ಜೀವನ ಶೈಲಿ ಪದ್ಧತಿ, ಯಾಕಂದ್ರೆ ನಮ್ಮ ಋಷಿ ಮನೆಗಳು ಅದನ್ನೇ ಹೇಳಿರೋರು. ಆಯುಷ್ಯ ಅಂದ್ರಿ ನೀವು 1000 ವರ್ಷ ತೋರಿಸಿದ್ರು, ಆದ್ರೆ ಇವತ್ತು ಮನುಷ್ಯನ ಆಯುಷ್ ಇದೇ ಕಾರಣಕ್ಕಾಗಿ ಜೀವನ ಆಹಾರ ಪದ್ಧತಿ ಸರಿ ಇಲ್ಲ, ಕ್ರಮ ಸರಿ ಇಲ್ಲ, ತಯಾರಿಸುವಂತ ಆಹಾರ ಮನೆಯಲ್ಲೇ ಇಲ್ಲ, ಹೊರಗಿನದೇ ಆಹಾರ. ಹಾಗಾಗಿ ಅಲ್ಲಿ ಏನ್ ತಯಾರು ಮಾಡ್ತಾರಂತ ಗೊತ್ತಿದೆ ನಿಮ್ಗೆ? ವಿಷ ಪದಾರ್ಥಗಳನ್ನೇ ಹೆಚ್ಚಾಗಿ ಸೇವನೆ ಮಾಡುವಂತಹ ಒಂದು ಪದ್ಧತಿ, ಪಾನೀಯಗಳ ಸೇವನೆ, ವಿಚಿತ್ರ ಪಾನೀಯಗಳು. ನಾವ್ ಹೇಳೋದಿಲ್ಲ ಮದ್ಯ ಬಿಟ್ಟು ಬಿಡಿ ದೂರ, ಬೇರೆ ಬೇರೆ ಪಾನೀಯಗಳು ನಾವ್ ಹೇಳಬಾರ್ದು. ಅದನ್ನ
1: ಬೇರೆ ಬೇರೆ
0: ಕಂಪನಿಗಳ ಒಂದು ಪಾನೀಯಗಳನ್ನ ಜೊತೆಯಾಗಿ ಸೇವನೆ ಮಾಡ್ತಾರೆ. ನಿಂಬು ಪಾನಕ ಇಟ್ಕೊಳ್ತಿದ್ರು, ಪಾನಕಗಳನ್ನ ತಯಾರ ಮಾಡಿ ವರ್ಷಾನುಗಟ್ಟಲೆ ಇಟ್ಕೊತಿದ್ರು. ಅದು ಬೇಡ, ಇಟ್ಲಿ ಮನೆಯಲ್ಲೇ ತಯಾರು ಮಾಡಿದ ಪಾನೀಯನ ಇವತ್ತು ಯಾವ ಒಬ್ಬ ವ್ಯಕ್ತಿ ಸೇವನೆ ಮಾಡ್ತಿಲ್ಲ. ಹಾಗಾಗಿ ಆರೋಗ್ಯದ ಮೇಲೆ ಸ್ಪೆಷಲಿ ನೀವಂದ್ರಿ ಪಿತ್ತ ಮತ್ತು ಎಸಿಡಿಟಿ, ಇದು ಪ್ರತಿಯೊಬ್ಬರಿಗೂ ಕಾಡ್ತಾ ಇರೋ. ಇದರ ನೆಕ್ಸ್ಟ್ ಸ್ಟೇಜ್ ಚರ್ಮ ರೋಗಗಳು, ಅಲರ್ಜಿಗಳು, ವ್ಯಾಧಿ ಕ್ಷಮತ್ವ ಕರ್ಮ ಇದಾಗೋದು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಆಹಾರ ಪದ್ಧತಿಯಿಂದ ಅವನ ವರ್ಣ, ಬಲ, ಓಜಸ್ಸು, ತೇಜಸ್ಸು, ಅವನ ಸ್ವರ, ಆಯುಷ್ಯ ಎಲ್ಲವೂ ಆಹಾರದ ಮೇಲೆ. ಒಳ್ಳೆಯ ಕ್ರಮ ಪದ್ಧತಿಯ ಆಹಾರ ಮನೆಯಲ್ಲಿ ತಯಾರು ಮಾಡಿದ್ದು, ಸಾತ್ವಿಕ ಆಹಾರವನ್ನ ತಿಂದರೆ ಅವನ ಈ ಎಲ್ಲ ಏನೋ ಶಕ್ತಿ ಅವನಿಗೆ ಖಂಡಿತ ಲಭಿಸುತ್ತೆ, ಅವನ ಜೀವನ ಮತ್ತು ಆಯುಷ್ಯ ದೀರ್ಘವಾಗಿರುತ್ತೆ.
1: ಮೇಡಮ್, ಈಗ ತುಂಬಾ ಜನ ವೈದ್ಯರು ಹೇಳ್ತಾರೆ, ವಿಶೇಷವಾಗಿ ಆಯುರ್ವೇದ ವೈದ್ಯರು ಹೇಳ್ತಾರೆ, ಹೊಟ್ಟೆ ತುಂದು ಮೆದುಳು ಅಂತ. ಹೊಟ್ಟೆ ಚೆನ್ನಾಗಿತ್ತಂದ್ರೆ ನಮ್ಮ ಆಲೋಚನೆ ಕ್ರಮಗಳು ಚೆನ್ನಾಗಿರ್ತಾವ ಅಂತೇಳಿ. ನಾವು ಹೊಟ್ಟೆ ಕೆಡಿಸ್ಕೊಂಡು ಬಿಟ್ರೆ ಎಲ್ಲ ಕೆಟ್ಟೋದಂಗ. ಈಗಿನ ಜೀವನ ಶೈಲಿಯಲ್ಲಿ ನಿಮ್ಗೆಲ್ಲ ಗೊತ್ತು, ಯುವಕರು ಹೊರಗಿಂದು ಪಿಜ್ಜಾ, ಬರ್ಗರು, ನಾನ್ವೆಜ್ ಏನನ್ನೆಲ್ಲ ಹೊಟ್ಟೆ ಎಲ್ಲ ಹಾಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಟ್ಟೆ ಎಲ್ಲ ಹಾಕೊಂಡು ಆದ್ಮೇಲೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗ್ತವೆ. ಆಮೇಲೆ ಕ್ರೌರ್ಯಗಳು ಹೆಚ್ಚಾಗ್ತಿರ್ತವೆ, ಸಿಟ್ಟು ಜಾಸ್ತಿ ಆಗ್ತದೆ, ಏನೆಲ್ಲ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಗೊತ್ತಿದೆ. ಅಂತ ಒಂದು ಹೊಟ್ಟೆಯನ್ನು ನಾವು ಹಾಳು ಮಾಡ್ಕೊಳ್ಳುವಂತ ಈಗ ದಿನಗಳು ನಾವೀಗ ಕಾಡ್ತಾ ಇದಾವೆ. ಇದಕ್ಕೆ ಪರಿಹಾರ ಅನ್ನೋದು ಹೇಗೆ, ನೀವು ವೈದ್ಯರಾಗಿ ಏನು ಹೇಳ್ತೀರಂತ?
0: ಇವತ್ತು ಜೀವನ ಶೈಲಿನೇ ಆಗಿದೆ. ಹೊಸದಾಗಿ ನಾವೇನಾದ್ರು ನೀವು ಹಾಗೆ ಹೊರಗೋಗಿ ತಿನ್ಬೇಡ್ರಿ, ಮಾಡಬೇಡ್ರಿ ಅಂತ ಹೇಳೋದು ಬಹಳ ಕಷ್ಟದ ಪರಿಸ್ಥಿತಿ ಯುವಕರಿಗೆ, ಇಂದಿನ ಯುವ ಪೀಳಿಗೆಗೆ. ಈಗ ನಾವೆಲ್ಲ ಒಂದು ಹಂತದಲ್ಲಿ ದಾಟಿ ಬಂದಿದೀವಿ. ಏನೇ ಆದ್ರೂ ಮನೆಯಿಂದ ಡಬ್ಬಿ ಕಟ್ಕೊಂಡು ಹೋಗುವಂತಹ ಒಂದು ಪದ್ಧತಿಯನ್ನ ತಂದೆ ತಾಯಿಗಳು ನಮಗ್ ಬೆಳೆಸಿದ್ರು. ಅದನ್ನೇ ನಾವು ಮಕ್ಕಳು ದೊಡ್ಡವರಾಗೋವರೆಗೂ ಮಾಡಿದೀವಿ. ಈಗ ಅವರಿಗೆ ದೊಡ್ಡವರಾದ್ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಮನೆಯ ಆಹಾರವನ್ನೇ ಪರವಾಗಿಲ್ಲ, 1-2 ಗಂಟೆ ತಯಾರು ಮಾಡಿ ಇಟ್ಟಿದ್ದೀರಾ, ಮನೆಯ ಆಹಾರ ಕೆಡುವುದಿಲ್ಲ. ಇವತ್ತು ಯಾವುದೇ ಹೊರಗಿನ ಆಹಾರ ಚೆನ್ನಾಗಿರುತ್ತೆ ಇದು ಗ್ಯಾರಂಟಿ ಇಲ್ಲ. ಜೀವಂತವಾಗಿ ಇರ್ಲಿಕ್ಕೆ ಊಟ ಮಾಡಬೇಕು ಹೊರತು ತಿನ್ನುವುದಕ್ಕೆ ಜೀವಂತವಾಗಿರೋದಲ್ಲ ನಾವು. ಇದನ್ನ ಒಂದು ನಾವು ನೆನಪಿಟ್ಕೋಬೇಕು. ಸರ್ವಜ್ಞ ಹೇಳಿರೋದು, ಹಸಿದು ಉಣ್ಣಬೇಕು, ಹಸಿವಿಲ್ಲದು ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಗೂಡಿ ತಂಗರಬೇಡ, ವೈದ್ಯ ಬೆಸಸಲೇಬೇಡ, ವೈದ್ಯರನ್ನ ಕಾಣಲೇಬೇಡ. ಸರ್ವಜ್ಞ, ಹಸಿವಿಲ್ಲದೆ ಊಟ ಮಾಡಬೇಡ, ಹಸ್ಕೊಂಡು ಇರಬೇಡ, ತಂಗಳುಣಬೇಡ. ಏನ್ ಮಾಡ್ಬಿಡ್ತಾರೆ, 4 ದಿನಕ್ಕಾಗುವಷ್ಟು ಜಲ್ ಇಟ್ಟುಡುವಂತದ್ದು. ನೀವು ಮನೇಲಿ ತಿನ್ನಿ ಏನ್ಬಿಟ್ರಲ್ಲ ನಮ್ಗೆ, ನಾವು ಮಾಡಿ ಇಟ್ಬಿಡ್ತೀವಿ, ಬಿಸಿ ಬಿಸಿ ಉಣು. ಅದಕ್ಕೆ ಹೇಳ್ತಾರೆ ಈಗ ತಯಾರು ಮಾಡಿದ್ದು ನಮ್ಮ ಅಜ್ಜಿಂದ್ರು ನೆನ್ಪ್ ಮಾಡ್ಕೋಬೇಕು. ನಾವು ಮಗ ಮಕ್ಳು ಬರ್ತಾರಂದ್ರೆ ಬಿಸಿ ಬಿಸಿ ಮಾಡಿ ಊಟ ಹಾಕ್ತಿದ್ರು. ಎಷ್ಟು ನಾವೆಲ್ಲ ನಿಜವಾಗ್ಲೂ ಇವತ್ತು ಗಟ್ಟಿಯಾಗಿದ್ದೇವೆ. ನಮ್ಮ ಮಕ್ಕಳು ನಮ್ಮಷ್ಟು ಇರ್ತಾರೆ ಅನ್ನೋ ಗ್ಯಾರಂಟಿ ನಮಗೂ ಇಲ್ಲ. ಇದು ಪರಿಸ್ಥಿತಿ ಆಗಿದೆ. ಸರ್ವಜ್ಞರಾಗ್ಲಿ, ಮಂಕುತಿಮ್ಮ ಆಗ್ಲಿ, ಮಂಕುತಿಮ್ಮ ಕಗ್ಗಲಿ ಆಹಾರದ್ದು ಬೇಕಾದ ಹೇಳಿದ್ದಾರೆ. ಸರ್ವಜ್ಞರು ಕೇವಲ ಅಧ್ಯಾತ್ಮವನ್ನು ಹೇಳಿಲ್ಲ, ಊಟದ ಪದ್ಧತಿಯನ್ನು ಕೂಡ ಹೇಳಿದರು. ಆಯುರ್ವೇದ ಅಂತೂ ಆಹಾರದ ಮೇಲೆ ಅವಲಂಬಿಸಿರುವಂತಹ ಪದ್ಧತಿಯನ್ನು ಹೇಳಿತು. ಹೀಗೆ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು. ಸುಲಭ ಏನು, ಸುಖವಾಗಿರ್ಬೇಕಂದ್ರೆ ನಾನು ಆಹಾರ ಪದ್ಧತಿಯನ್ನ ಕ್ರಮವಾಗಿ ಇಷ್ಟಾಗತ್ತಷ್ಟು. ಕಾಲ ಬದಲಾಗಿದೆ, ಕಲಿಯುಗ ಬಹಳ ಕಷ್ಟ, ಆದರೂ ನನ್ನ ಆರೋಗ್ಯವನ್ನ ನಾನೇ ನೋಡ್ಕೊಳ್ಬೇಕು, ಬೇರೆಯವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು, ಯಾಕಂದ್ರೆ ಇವತ್ತು ಸಂಘರ್ಷ ಜೀವನನೇ ಒಂದು ಸಂಘರ್ಷದಿಂದ ಹೋಗ್ತಾ ಇದೆ. ಯಾಕಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ನಮ್ಮಲ್ಲಿ ಹೇಳಿದ್ದಾರೆ ಇವರು, ನಮ್ಮ ಜನ ಅರ್ಥ ಮತ್ತು ಬರೀ ಕಾಮ, ಧರ್ಮ ಇಲ್ಲ ಮೋಕ್ಷ ಇಲ್ಲ, ಆಧ್ಯಾತ್ಮಿಕ ಜೀವನ ಅಂತೂ ಇಲ್ಲವೇ ಇಲ್ಲ. ಸೊ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ಆಹಾರ ಪದ್ಧತಿ ಬಹಳ ಕಷ್ಟ ಇದೆ, ಆದರೆ ಅಟ್ಲೀಸ್ಟ್ ಸ್ಪಿರಿಚುವಲ್ ಪ್ರಾಕ್ಟೀಸ್, ಆಧ್ಯಾತ್ಮಿಕವಾಗಿ ನನ್ನ ಮನಸ್ಸು ತುಂಬಾ, ಯಾಕಂದ್ರೆ ಅನ್ನದಂತೆ ಮನ ಅಂದ್ವಿ, ಅನ್ನ ಅಂತೂ ಮನಕ್ಕೆ ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಲ್ಲ, ಅಟ್ಲೀಸ್ಟ್ ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಮಕ್ಳಿಗೆ ಹೇಳ್ತೀವಲ್ಲ, ಏನ್ ಪುರುಷಾರ್ಥ ಕೊಟ್ಟಿದೀವಿ ಅಂತ, ಮೋಕ್ಷಕ್ಕಾಗಿ. ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲ, ಇಲ್ಲೇ ಸುಖವಾಗಿರ್ಲಿಕ್ಕೆ ನಾನು ನನ್ನ ಧರ್ಮಾಚರಣೆಯಿಂದ ಅರ್ಥವನ್ನ ಸಂಪಾದನೆ ಮಾಡಿ ನನ್ನ ಆಸೆ ಆಕಾಂಕ್ಷೆನ ಪೂರೈಸಿ ನನ್ನ ಮನಸ್ಸನ್ನ ಚೆನ್ನಾಗಿಟ್ಟು ನಾನು ಆನಂದದಲ್ಲಿರೋದು, ಇದು ಜೀವನ ಪದ್ಧತಿ. ಇದಕ್ಕೆ ನಾನು ಎಷ್ಟು ಸಾಧ್ಯ ಇದೆ ಅಷ್ಟು ಆಹಾರವನ್ನ ಪದ್ಧತಿಯನ್ನು ಬಳಸ್ಕೊಂಡು ಮನಸ್ಸನ್ನ ಚೆನ್ನಾಗಿರ್ಲಿಕ್ಕೆ ಯೋಗ ಪದ್ಧತಿ ಹೇಳ್ತಾರಲ್ಲ, ಈ ಆತ್ಮವನ್ನ ಆ ಭಗವಂತನಲ್ಲಿ ಸೇರಿಸ್ಲಿಕ್ಕೆ ಸ್ವಲ್ಪ ಆದ್ರೂ ಪ್ರಯತ್ನ. ಮೋಕ್ಷ ಅಂದ್ರೆ ಆನಂದ, ಸುಖವಾಗಿರ್ಲಿಕ್ಕೆ, ಆನಂದ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡ್ತೀನೋ

0: ಅದನ್ನ ಮಾಡ್ಬೇಕು. ಇವತ್ತು ವ್ಯಕ್ತಿಗಳು ಮನಸ್ಸು ಚೆನ್ನಾಗಿರುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಡಿಪ್ರೆಷನ್, ಯಾಕಂದ್ರೆ ಬರೀ ಫುಡ್ ಅಲ್ಲ, ಮನಸ್ಸು ಕೂಡ ಕಾರಣ, ವಿಹಾರ ಕೂಡ ಕಾರಣ, ವಿಚಾರ ಕೂಡ ಅನ್ನದಂತೆ ಬರೋದ್ರಿಂದ ನಾನು ಸ್ವಲ್ಪವಾದ್ರೂ ಆಧ್ಯಾತ್ಮಿಕ, ಯಾಕಂದ್ರೆ ಹೇಳಿದಾರಲ್ಲ ಸ್ಪಿರಿಚುವಲ್ ವೆಲ್ ಬೀಯಿಂಗ್ನೆಸ್, ನೀನು ಎಲ್ಲ ಶರೀರ ಮನಸ್ಸು ಸಮಾಜ ಎಷ್ಟೇ ಚೆನ್ನಾಗಿಡು, ಸ್ಪಿರಿಚುವಲಿ ಚೆನ್ನಾಗಿಲ್ಲ, ಆಧ್ಯಾತ್ಮಿಕವಾಗಿ ಸುಖವಾಗಿಲ್ಲ, ಆರೋಗ್ಯವಂತನೂ ಅಲ್ಲ, ಯು ಆರ್ ನಾಟ್ ಸ್ವಾಸ್ಥ್ಯ.
1: ಮೇಡಮ್, ಈಗ ಕೊನೆಯದಾಗಿ ಎಲ್ಲ ಆಯುರ್ವೇದ ವೈದ್ಯರು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಬೋಹೈಡ್ರೇಟ್ ಇರತಕ್ಕಂತ ಆಹಾರ ಪದ್ಧತಿ ಜಾಸ್ತಿ ಬಳಸ್ತಾ ಇದ್ದಾರೆ, ಹಂಗಾಗಿ ಶುಗರ್ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಅನ್ನೋದು. ಹಾಗಾಗಿ ಈ ಸಿರಿಧಾನ್ಯಗಳು ಹೆಚ್ಚಾಗಿ ಬಳಸಿದ್ರೆ, ನಮ್ಮ ಹಿಂದಿನ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಮ್ಮ ಸಿರಿಧಾನ್ಯಗಳು ಬಳಸ್ತಿದ್ರು, ಆರೋಗ್ಯವಂತರಾಗಿದ್ರು, ನೂರಾರು ವರ್ಷಗಳು ಬಾಳ್ತಿದ್ರು, ಭಾರತೀಯ ಪದ್ಧತಿನೇ ಅದು, ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರ ಆಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
0: ಯಾಕಂದ್ರೆ ನಮ್ಗೆ ಏನ್ ಸಿಕ್ತಿತ್ತು ಅವಾಗ, ಈಗ ಹಾಗಾಗಿ ಭಗವಂತ ಹೇಳಿದಾನೆ ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ

0: ಅದನ್ನು ಬಳಸಿದ್ರೆ ನಾವು ಆರೋಗ್ಯವಂತರಾಗ್ತೀವಿ ಅನ್ನುವಂಥ ಮಾತು ವೈದ್ಯರು ಎಲ್ಲ ಹೇಳ್ತಾರೆ. ಈ ಸಿರಿಧಾನ್ಯದ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್?
1: ಯಾಕಂದ್ರೆ ನಮ್ಗೇನ್ ಸಿಕ್ತಿತ್ತು ಅವಾಗ, ಈಗ
0: ಸೋನಾಮಸೂರಿ.
1: ಹಾಗಾಗಿ ಭಗವಂತ ಹೇಳಿದಾನೆ, ದೇಶ ಕಾಲ ತಕ್ಕಂತೆ ಯಾವ ಆಹಾರ ಪದ್ಧತಿಗಳಿದ್ರು ಅವೆಲ್ಲವನ್ನು ಉಪಯೋಗಿಸಿ ಸಿರಿಧಾನ್ಯಗಳು ಸಹಜೀವನ ನಮ್ಮ ಜೀವನದ ಹಾಸುಹೊಕ್ಕಾಗಿ ಅದೇ ಊಟ ಮಾಡಿ ಗಟ್ಟುಮುಟ್ಟಾಗಿ ಜೀವನವನ್ನ ಕಳೆದಂತಹ ನಮ್ಮ ಹಿರಿಯರು ಒಂದು ಆದರ್ಶ. ಆದರೆ ಇವತ್ತು ಅದು ಏನಾಗೋಗಿದೆ ಅಂದ್ರೆ ಜನರಿಗೆ ಗೊತ್ತೇ ಇಲ್ಲ, ಸುಲಭವಾಗಿ ಸಿಗುವಂತಹ ಒಂದು ಆಹಾರವನ್ನ ಬಳಸ್ತಾ ಇದ್ದಾರೆ. ಅದನ್ನೇನು ಕೆಟ್ಟದ್ದಲ್ಲ, ಅದನ್ನು ಹಿತವಾಗಿ ಮಿತವಾಗಿ ಬಳಸಿದ್ರೆ ಸರಿ. ಇವತ್ತು ಅದೇ ಬೇಕು ಇದೇ ಬೇಕು ಅಲ್ಲ, ಯಾಕಂದ್ರೆ ನಮ್ಮಲ್ಲಿ ಇಂಥದೇ ಆಹಾರ ಅಂತ ಹೇಳಿಲ್ಲ. ಸಿರಿಧಾನ್ಯ ಕೂಡ ಅತ್ಯುತ್ತಮ ಅಂತ ಹೇಳಿದ್ರು, ಆಯುರ್ವೇದದಲ್ಲಿ ಹೇಳಿದ್ದಾರೆ, ಒಂದೊಂದು ಆಹಾರ ದ್ರವ್ಯಗಳನ್ನು ಹೇಳಿದ್ದಾರೆ. ಹಾಗಾಗಿ ಖಂಡಿತ ಉಪಯೋಗಿಸ್ಲಿ, ಅದೇ ಉಪಯೋಗಿಸುವಂತಿಲ್ಲ. ಅಥವಾ ಬರೀ ಕಾರ್ಬೋಹೈಡ್ರೇಟ್ಸ್ ಇಂದನೇ ಅಲ್ಲ, ಜೋಳದ ರೊಟ್ಟಿಯನ್ನು ತಿನ್ನಬೇಕು, ಚಪಾತಿಯನ್ನು ಬಳಸಬೇಕು. ನನ್ನ ಜೀವನಕ್ಕೆ ನನ್ನ ಪ್ರಕೃತಿಗೆ ಅನ್ನಲ್ಲ, ಈಗ ಸಿರಿಧಾನ್ಯಗಳು ಎಲ್ಲರಿಗೂ ಸೂಟ್ ಆಗುತ್ತೆ, ಅದರಲ್ಲೂ ನಾನು ಕಂಡ್ಕೊಳ್ಬೇಕು ನನ್ನ ಪ್ರಕೃತಿಗೆ. ಯಾವುದು ಕೂಡ ಅಷ್ಟೇ, ಅತಿ ಸೇವನೆ ವರ್ಜ್ಯ, ತಿನ್ನೋದಿಲ್ಲ ಬಂದಿರಬೇಡಿ, ಎಲ್ಲವೂ ಕೂಡ ಸೈಕೋಸೊಮ್ಯಾಟಿಕ್ ಡಿಸೀಸಸ್. ಇವತ್ತು ಸಣ್ಣ ಸಣ್ಣವರಿಗೆ ಒತ್ತಡ, ಕೆಲವು ವ್ಯಾಧಿಗಳು ಜನ್ಮಜನ್ಯ ಬಂದಿದೆ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜನ ಕಾಲದಲ್ಲಿ ಎಲ್ಲಿತ್ತು ಶುಗರು ಬಿ ಪಿ? ಈಗಿನ ಒಂದು ಪೀಳಿಗೆ 30-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, ಬಿ ಪಿ, ಶುಗರ್ ಇದೆಲ್ಲ ಕಾಣ್ತಿರೋ ಎತ್ತಿನ ಜೀವನ ಶೈಲಿಯಿಂದ. ನನ್ನ ಜೀವನ ಶೈಲಿಯಲ್ಲಿ ನನ್ನ ವ್ಯಾಯಾಮ, ಆಹಾರ ಪದ್ಧತಿ, ನನ್ನ ಮನಸ್ಸನ್ನ ಚೆನ್ನಾಗಿಡುವಂತಹ ಎಲ್ಲ ಕ್ರಮವನ್ನ ನಾನು ಪಾಲಿಸಿದ್ರೆ ಆನಂದವಾಗಿರ್ತೀನಿ, ರೋಗ ರಹಿತನಾಗಿರ್ತೀನಿ, ಇನ್ನೊಬ್ಬನಿಗೂ ನಾನು ಸದುಪಯೋಗವಾಗ್ತೀನಿ. ಇದು ಪರೋಪಕಾರಂ ಇದಂ ಶರೀರಂ, ನಾನೊಬ್ಬನೇ ಅಲ್ಲ ಅಲ್ಲ. ಹಾಗಾಗಿ ಈ ತರ ನಮ್ಮ ಜೀವನ ಶೈಲಿ ಇರಲಿ.
0: ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಸುದೀರ್ಘವಾಗಿ ಆಹಾರವನ್ನು ಹೇಗೆ ಸೇವನೆ ಮಾಡಬೇಕು, ಸಾತ್ವಿಕ ಆಹಾರ ಅಂದ್ರೇನು, ಜೊತೆಗೆ ನಮ್ಮ ಜೀವನ ಶೈಲಿ ಹೇಗೆ ಇಟ್ಕೋಬೇಕು, ಜೊತೆಗೆ ಆಧ್ಯಾತ್ಮದಲ್ಲಿ ನಮ್ಮ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕು ಅನ್ನುವಂಥದ್ದು, ಒಟ್ಟಾರೆಯಾಗಿ ಭಾರತೀಯ ಪದ್ಧತಿಯಲ್ಲಿ ಈ ಆಹಾರ ಪದ್ಧತಿಯನ್ನು ಆಯುರ್ವೇದದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಫಾಲೋಅಪ್ ಮಾಡಿದ್ರೆ ತುಂಬಾ ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರೆ, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು.
2: ನಮಸ್ಕಾರ. ವಂದ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಯುರ್ವೇದ ಮತ್ತು ಆಹಾರ ಪದ್ಧತಿ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ರೂಪಾ ಬಾಯಿ ಫಡ್ನಿಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನಬೆಂಕಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಐಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026ನ್ನು ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಆಗಸ್ಟ್ 8ರವರೆಗೆ ಬಿಎಲ್ಒಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ನೀಡಿ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಮಾಹಿತಿ

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ, ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಅತಿ ಹೆಚ್ಚಿನ ಗರ್ಭಧಾರಣೆ, ಸುರಕ್ಷಿತ ಹೆರಿಗೆ ಮತ್ತು ಬಾಣಂತಿಯ ಆರೈಕೆ, ಈ ವಿಷಯ ಕುರಿತಂತೆ ಅನೇಕ ವೈಜ್ಞಾನಿಕ ಸಲಹೆಗಳು ಹಾಗೂ ಮಾಹಿತಿಯನ್ನು ನೀಡಲಿಕ್ಕೆ ಇಂದು ನಮ್ಮೊಡನಿದ್ದಾರೆ ಹೊಸಪೇಟೆಯ ಸ್ತ್ರೀ ಪ್ರಸೂತಿ ತಜ್ಞರು ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಎಸ್ ಗಂಗೋತ್ರಿ ಅವರು. ಡಾಕ್ಟರ್, ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
5: ನಮಸ್ಕಾರ.
4: ಮಹಿಳೆಯ ಜೀವನದಲ್ಲಿ ಈ ಗರ್ಭಧಾರಣೆ, ಪ್ರಸೂತಿ ಅಥವಾ ಈ ಹೆರಿಗೆ, ಇದು ಹೆಣ್ತನಕ್ಕೆ ಒಂದು ಸಾರ್ಥಕತೆಯನ್ನು ತಂದುಕೊಡುವಂತಹ ಒಂದು ಮಹತ್ತರ ಕಾಲಘಟ್ಟವೂ ಕೂಡ ಹೌದು ಅನ್ನುವಂಥದ್ದನ್ನ ತಮ್ಮ ವೈದ್ಯಕೀಯ ಲೋಕ ಈಗಾಗಲೇ ಸಾಬೀತುಪಡಿಸಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಗರ್ಭಧಾರಣೆ ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಈ ವಾಕ್ಯವನ್ನು ಹೇಗೆ ತಾವು ವ್ಯಾಖ್ಯಾನಿಸ್ತೀರಿ ಡಾಕ್ಟರ್?
5: ಆಕ್ಚುಲಿ ನಾವು ಪ್ರೆಗ್ನೆನ್ಸಿನ 2 types ಆಫ್ ಡಿವೈಡ್ ಮಾಡ್ತೀವಿ. ಏನು ಅಂತಂದ್ರೆ, ಒಂದು ಲೋ ರಿಸ್ಕ್, ಇನ್ನೊಂದು ಹೈ ರಿಸ್ಕ್ ಅಂತ. ಇವತ್ತು ನಾವು ಹೈ ರಿಸ್ಕ್ ಅಂದ್ರೆ ಏನು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು, ಯಾರನ್ನ ಹೈ ರಿಸ್ಕ್ ಅಂತ ಹೇಳ್ತೀವಿ ಅನ್ನೋದು ನೋಡೋಣ. ಫಸ್ಟ್ ಥಿಂಗ್ ನಾವು ನೋಡೋದು ಏಜ್. ಏಜ್ ಆಫ್ ದ ಮದರ್ ಮೋರ್ ದೆನ್ 35 ಇದ್ರೆ, ಇಲ್ಲ ಅವ್ರದ್ದು ತೂಕ. ತೂಕನ ಯೂಶಲಿ ನಾವು BMI ಲೆಕ್ಕದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ 30 kg/m² ದೊಳಗೆ ಜಾಸ್ತಿ ಇದ್ರೆ, ಇಲ್ಲ ಅವರದ್ದು ಪ್ರೀವಿಯಸ್ ಹಿಸ್ಟ್ರಿನಲ್ಲಿ ಏನಾದರೂ BP ಇದೆ, ಶುಗರ್ ಇದೆ, ಇಲ್ಲ ಸರ್ಜರಿ ಡೆಲಿವರಿ ಟೈಮಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಆಗಿದೆ, ಇಲ್ಲ ಈ ಪ್ರೆಗ್ನೆನ್ಸಿಲಿ ಏನಾದರೂ ಅವರಿಗೆ BP ಇದೆ, ಶುಗರ್ ಇದೆ ಅಂತಂತಂದರೆ ಅವ್ರನ್ನ ನಾವು ಯೂಶುವಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಲಸ್ ಪ್ರೆಗ್ನೆನ್ಸಿ ಯಾವ ರೀತಿಯಿಂದ ಆಗಿದೆ, ನ್ಯಾಚುರಲ್ ಕನ್ಸೆಪ್ಷನ್ ಇಲ್ಲ

0: ಅದು ಟೆಸ್ಟ್ ಟ್ಯೂಬ್ ಬೇಬಿ ಇಂದ ಕನ್ಸೀವ್ ಆಗಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಪೇಷಂಟ್ಸ್ನೆಲ್ಲ ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ, ಇಲ್ಲ ತಾಯಿಗೆ ಅವ್ರ ಗರ್ಭಿಣಿನಲ್ಲಿ ಇದ್ದಾಗೆ, ಅಂದ್ರೆ ಈಗಿರೋ ಪ್ರೆಗ್ನೆನ್ಸಿ ಅವ್ರ ಪ್ರೆಗ್ನೆಂಟ್ ಲೇಡೀಸ್ ತಾಯಿಗಳು, ಅವ್ರ ತಾಯಿ ಏನಾದರೂ ಬಿ ಪಿ ಪೇಷಂಟ್ ಇದ್ರನ್ನ ಅವ್ರನ್ನೂ ನಾವು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ಆಕ್ಚುಲಿ ನಾವು ಗೌರ್ಮೆಂಟ್ ಮೂಲಕನೇ, ಅಂದ್ರೆ ನಮ್ದು ಫಾಕ್ಸಿ ಕಡೆಯಿಂದಾನೇ ಜಸ್ಟ್ ಒಸು ಸ್ಕೋರ್ ಅಂತ ನಾವು ಒಂದು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಹೈ ರಿಸ್ಕ್ ಪ್ರೆಗ್ನೆಂಟ್ ಲೇಡೀಸ್ನ ನಾವು ಸಪ್ರೇಟ್ ಮಾಡಿ ಅವರಿಗೆ ರೆಗ್ಯುಲರ್ ಚೆಕಪ್ಸ್ ಆಗಲಿ, ಇಲ್ಲ ಹೆಚ್ಚು ದರದ ವಿಸಿಟ್ಸ್ನ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಂಥ ಪೇಷಂಟ್ಸ್ನ ವಿ ಕನ್ಸಿಡರ್ಡ್ ಆಸ್ ಹೈ ರಿಸ್ಕ್.
1: ಡಾಕ್ಟ್ರೆ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿ ಅಂತ ಹೇಳಿ, ಈ ಒಂದು ಸ್ಥಿತಿ ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಆಗಿರುತ್ತೆ, ಮತ್ತು ಇದರ ಪ್ರಸ್ತುತ ದಿನಗಳಲ್ಲಿ ಇದರ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತೀರಿ ಡಾಕ್ಟರ್?
0: ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಯಾರಿಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಟ್ರೀಟ್ಮೆಂಟ್ ಮುಗಿದಿದೆ, ಅಂದ್ರೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಟ್ರೈ ಮಾಡಿದ್ದಾರೆ, ಓವ್ಯುಲೇಷನ್ ಇಂಡಕ್ಷನ್ ಅಂತ ಅಂದ್ರೆ ಮಾತ್ರೆ ಮೂಲಕ, ಇಂಜೆಕ್ಷನ್ ಮೂಲಕ, ಇಲ್ಲ IUI ಮೂಲಕ, ಇದ್ಯಾವುದೂ ಮೂಲಕನೂ ಕನ್ಸೀವ್ ಆಗಿಲ್ಲ, ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದ್ರೂ ಕನ್ಸೀವ್ ಆಗಿಲ್ಲ ಅಂದ್ರೆ ಅವ್ರನ್ನ ಅನ್ಎಕ್ಸ್ಪ್ಲೇನ್ಡ್ ಆಗಿ ಕನ್ಸಿಡರ್ ಮಾಡಿದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದಾವೆ ಅಂದವರಿಗೂ ಟೆಸ್ಟ್ ಟ್ಯೂಬ್ ಬೇಬಿ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಪುರುಷರ ಕಡೆಯಿಂದ ಏನೋ ವೀರಣ ಕಣತಿ ಬಹಳ ಕಡಿಮೆ ಇದ್ರೂ ಅವ್ರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿನ ಸಜೆಸ್ಟ್ ಮಾಡ್ತೀವಿ. ಹೆಚ್ಚು ಕಾಲಿಗೆ ಮ್ಯಾರೇಜ್ ಏಜ್ ಶಿಫ್ಟ್ ಆಗಿರೋದ್ರಿಂದ ಏಜ್ ರಿಲೇಟೆಡ್ ಚೇಂಜಸ್ ಇದೆ ಬಾಡಿನಲ್ಲಿ, ಎಗ್ ಕೌಂಟ್ ಕಡಿಮೆ ಇದೆ, ವೀರಣ ಕೌಂಟ್ ಕಡಿಮೆ ಇದ್ದವ್ರಿಗೆ ಕೂಡ ಟೆಸ್ಟ್ ಟ್ಯೂಬ್ ಬೇಬಿ ನಾವು ಸಜೆಸ್ಟ್ ಮಾಡ್ತೀವಿ. ಮತ್ತು ಇತ್ತೀಚಿನ ಕಾಲದಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ರೇಟ್ ಆಸ್ ಇನ್ಕ್ರೀಸ್ಡ್, ಬಿಕಾಸ್ ಮುಂಚೆ ಕಾಲದಲ್ಲಿ ಅಷ್ಟು ನಮಗೆ ಜ್ಞಾನ ಇರಲಿಲ್ಲ, ಸಿ ಟೆಸ್ಟ್ ಟ್ಯೂಬ್ ಬೇಬಿ ಅನ್ನೋದು ಒಂದು ಪ್ರೊಸೀಜರ್ ಇದೆ, ನಮ್ಮ ಅದರಿಂದ ಪ್ರೆಗ್ನೆನ್ಸಿ ಮಾಡ್ಕೋಬಹುದು ಅನ್ನೋದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಎಷ್ಟೋ ಜನಕ್ಕೆ ನಾಲೆಜ್ ಕೂಡ ಗೇನ್ ಆಗಿರೋದ್ರಿಂದ ಪೇಷಂಟೇ ಬರ್ತಿದ್ದಾರೆ, ಮೇಡಮ್ 10 ವರ್ಷ ಆಯಿತು ಮದುವೆ ಆಗಿ, ಸೊ ನಾವು ಟೆಸ್ಟ್ ಟ್ಯೂಬ್ ಬೇಬಿಗೆ ಪ್ಲಾನ್ ಮಾಡ್ಕೋಬೋದಾ ಅಂತ. ಸೊ ಅದು ಅವ್ರು ಟೆಸ್ಟ್ ಟ್ಯೂಬ್ ಬೇಬಿನ ಕನ್ಸೀವ್ ಆದಾಗ ಏನಾಗುತ್ತೆ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ನಾವು ಜಾಸ್ತಿ ಕೊಡ್ತೀವಿ, ಸೊ ಆ ಕಾರಣಕ್ಕೆ ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಡಾಕ್ಟರ್, ಈ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೆಗ್ನೆನ್ಸಿಯನ್ನ ಎಷ್ಟು ವರ್ಷಗಳವರೆಗೆ ನಾವು ಕಾಯಬಹುದು ಡಾಕ್ಟರ್? ಇಂಥದೊಂದು ಪ್ರೆಗ್ನೆನ್ಸಿಯನ್ನ ಒಬ್ಬ ಮಹಿಳೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗಬೇಕಾದ ಸಂದರ್ಭ?
0: ಅಕಾರ್ಡಿಂಗ್ ಟು ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ನಾವು ಹೋದ್ರೆ 50 ಇಯರ್ಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಸೊ 50 ಇಯರ್ಸ್ ತನೂ ನಾವು IVF ನ ಪ್ಲಾನ್ ಮಾಡಬಹುದು. ಬಟ್ ಏಜ್ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಡೆಫಿನೆಟ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ ಒನ್ಸ್ 40 ಇಯರ್ಸ್ ಕ್ರಾಸ್ ಆದ್ಮೇಲೆ. ಸೊ 40 ಇಯರ್ಸ್ ಕ್ರಾಸ್ ಆದ್ಮೇಲೆ ನ್ಯಾಚುರಲ್ ಪ್ರೆಗ್ನೆನ್ಸಿನ ನಾವು ಹೈ ರಿಸ್ಕ್ ಅಂತ ತಗೋತೀವಿ, ಆದ್ರೆ ಇನ್ನು ಟೆಸ್ಟ್ ಟ್ಯೂಬ್ ಬೇಬಿನ ಇನ್ನ ಮೇಜರ್ ವೆರಿ ಹೈ ರಿಸ್ಕ್ ಅಂತಾನೆ ನಾವು ಕನ್ಸಿಡರ್ ಮಾಡೋದು.
1: ಡಾಕ್ಟರ್, ಇತ್ತೀಚಿನ ಯಂಗ್ ಜನರೇಷನ್ ಅಲ್ಲಿ ಈ ತರದ ಒಂದು ಸಮಸ್ಯೆ ಬಹಳಷ್ಟು ಎದ್ದು ಕಾಣ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ?
0: ಸ್ಟ್ರೆಸ್ ಫ್ಯಾಕ್ಟರ್ ಮೇನ್ಲಿ, ಮತ್ತೆ ಊಟ, ಮತ್ತೆ ನಿದ್ದೆ, ಇವು ಮೂರು ಯಾರು ಕರೆಕ್ಟ್ ಆಗಿ ಮಾಡ್ತಿಲ್ಲ. ಯಾಕಂದ್ರೆ ಮಿನಿಮಮ್ 8 ಅವರ್ಸ್ ಸ್ಲೀಪ್ ಅಂತೂ ಇಲ್ಲೇ ಇಲ್ಲ, ಏನೂ ಕೆಲಸ ಇಲ್ಲ ಅಂತಂದ್ರು ಇಚ್ಚಿಚ್ಚಿಗೆ ರೀಲ್ಸ್ ನೋಡೋದು ಜಾಸ್ತಿ ಆಗಿದೆ, ಮೊಬೈಲ್ ಯೂಸೇಜ್ ಜಾಸ್ತಿ ಆಗಿದೆ, ಮತ್ತೆ ಹಸ್ಬೆಂಡ್ ವೈಫ್ ನಡುವೆ ಇರೋ ಅನ್ಯೋನ್ಯತೆನೂ ಬಹಳನೇ ಕಡಿಮೆ ಆಗಿದೆ. ಪೇಷಂಟ್ಸ್ ಎಷ್ಟೋ ಜನ ಬರ್ತಾರೆ, ಮೇಡಮ್ ನಮಗೆ ಅನ್ಯೋನ್ಯತೆ ಇರಕ್ಕೆ ಆಗ್ತಿಲ್ಲ, ಈ ಕಾರಣದಿಂದ ಏನಾಗ್ತಿದೆ, ಅವ್ರದ್ದು ಪ್ರೆಗ್ನೆನ್ಸಿ ಡಿಲೇ ಆಗಿ ಲಾಸ್ಟಿಗೆ ಅವ್ರು ಎಂಡ್ ಅಪ್ ಆಗೋದು IVF ಅಲ್ಲಿ.
1: ಡಾಕ್ಟರ್, ಸಹಜ ಗರ್ಭಧಾರಣೆ ಮತ್ತೆ ಈ ಕೃತಕ ಗರ್ಭಧಾರಣೆ ಎರಡು ವ್ಯತ್ಯಾಸಗಳನ್ನ ತಾವು ಅರಿತಿದ್ದೀರಿ, ಮತ್ತೆ ಎಷ್ಟೋ ಜನರಿಗೆ ತಾವು ಮಾರ್ಗದರ್ಶನ ಮತ್ತು ಸಲಹೆ ಕೂಡ ನೀಡಿದ್ದೀರಿ. ತಮ್ಮ ಅನುಭವದ ಪ್ರಕಾರ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೇಸ್ ಅನ್ನ ಕಂಡುಕೊಂಡಂತ ಸಂದರ್ಭದಲ್ಲಿ ತಾವು ಹೆಚ್ಚಾಗಿ ಪ್ರಿಫೇರ್ ಮಾಡುವಂತ ಸಲಹೆ ಸಾಮಾನ್ಯ ಜೀವನ ಶೈಲಿ?
0: ಮೇನ್ ಥಿಂಗ್ ಅಂತಂದ್ರೆ ನಿದ್ದೆ, 8 ತಾಸು ನಿದ್ದೆ ಕಂಪಲ್ಸರಿ, ಪ್ಲಸ್ ಸ್ಟ್ರೆಸ್. ಎಷ್ಟೇ ಇದ್ರು ಏನೇ ಇದ್ರು ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೇಕು. ಹೇಗೆ ಸ್ಟ್ರೆಸ್ ಫ್ಯಾಕ್ಟರ್ನ ಕಡಿಮೆ ಮಾಡ್ಬೋದು ಅಂದ್ರೆ, ನಿಮಗೆ ಏನಾದ್ರೂ ತೊಂದರೆ ಇದ್ರೆ ಬೆಟರ್ ಟು ನಿಮ್ಮ ಪಾರ್ಟ್ನರ್ ಜೊತೆಗೋ, ಇಲ್ಲ ನಿಮ್ಮ ತಂದೆ ತಾಯಿಗೋ, ನಿಮ್ಮ ಅತ್ತೆ ಮಾವ ಜೊತೆಗೆ ಶೇರ್ ಮಾಡಿಕೊಂಡು ಆ ಸ್ಟ್ರೆಸ್ ಲೆವೆಲ್ಸ್ನ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಿಮ್ಮ ಗೆಳತಿ ಜೊತೆಗೋ ಶೇರ್ ಮಾಡಿಕೊಂಡು ಸ್ಟ್ರೆಸ್. ಎಷ್ಟೋ ಜನಕ್ಕೆ ಪ್ರೊಫೆಷನಲ್ ಸ್ಟ್ರೆಸ್ಸು ಇರ್ಬೋದು, ಪರ್ಸನಲ್ ಸ್ಟ್ರೆಸ್ಸು ಇರ್ಬೋದು, ಬಟ್ ಮೇನ್ ಥಿಂಗ್ ನೀವು ಯಾವಾಗ ಅದನ್ನ ನೀವು ಶೇರ್ ಮಾಡ್ಕೋತಿರೋ ಆ ಸ್ಟ್ರೆಸ್, ಇಲ್ಲ ಯಾರೊಬ್ಬರು ಸಲಹೆ ಕೊಟ್ಟ ಮೇಲೆ ಆ ಸ್ಟ್ರೆಸ್ ಲೆವೆಲ್ಸು ಕಡಿಮೆ ಆಗುತ್ತೆ. ಮತ್ತೆ ಆರೋಗ್ಯವಾದ ಊಟ, ಎಷ್ಟೋ ಜನ ನೋಡ್ತೀವಿ ಬರೀ ಫಾಸ್ಟ್ ಫುಡ್ ನಾವು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಟ್ಲೀಸ್ಟ್ ಫ್ರೂಟ್ಸು, ವೆಜಿಟೇಬಲ್ಸು ತಿಂದಾಗ ಏನಾಗುತ್ತೆ, ಮತ್ತೆ ಪೌಷ್ಟಿಕ ಆಹಾರ ಅಂದ್ರೆ ಮೇನ್ಲಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ಎಗ್ ತಿಂತೀರಾ, ಸೊ ಬಾಯ್ಲ್ಡ್ ಎಗ್ ತಿನ್ನೋದ್ರಿಂದ ಇವೆಲ್ಲ ಏನಾಗುತ್ತೆ, ನಿಮ್ದು ರಿಸ್ಕ್ ಕ್ಯಾಟಗರಿನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಅಟ್ಲೀಸ್ಟ್ 8 ತಾಸು ನಿದ್ದೆಗಳ ಮಿನಿಮಮ್ 6 ಅವರ್ಸ್ ಸ್ಲೀಪ್, 6 ಅವರ್ಸ್ ಗುಡ್ ಸ್ಲೀಪ್ನ ವಿ ಸಜೆಸ್ಟ್. ಮತ್ತೆ ರೆಗ್ಯುಲರ್ ವಿಸಿಟ್ ಟು ಹಾಸ್ಪಿಟಲ್, ಯಾಕಂದ್ರೆ ಅರ್ಲಿ ಸೈನ್ಸ್ ಏನಾದರೂ ಇದ್ರೆ ನಾವು ಪಿಕ್ ಮಾಡಿ ನಿಮಗೆ ಅದ್ರ ತಕ್ಕಂಗೆ ಸಲಹೆ ಕೊಡಬಹುದು.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಪುರುಷ ಮತ್ತು ಮಹಿಳೆ ಇಬ್ರು ಕೂಡ ದುಡಿಲೇಬೇಕಾದಂತ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಸಹಜವಾಗಿ ಇತ್ತೀಚೆಗೆ ಬಹಳಷ್ಟು ಯಂಗ್ ಜನರೇಷನ್ ಈ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಅರ್ಲಿಯಾಗೆ ಪ್ಲಾನ್ ಮಾಡ್ಕೊಳ್ತಾರೆ, ಕನಿಷ್ಠ ಪಕ್ಷ ಒಂದು 3-4 ವರ್ಷ ಆದ್ರೂ ಬೇಡ ಅಂತೇಳಿ. ಇಂಥವ್ರು ಈ ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾಗೋ ಅಲ್ಲಿ ಚಾನ್ಸಸ್ ಇದೆಯಾ ಅಂತ?
0: ಡೆಫಿನೆಟ್ಲಿ ಇದೆ, ಬಿಕಾಸ್ 3-4 ಇಯರ್ಸ್ ಗ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವ್ರ ಏಜು ಜಾಸ್ತಿ ಆಗುತ್ತೆ, ಪ್ಲಸ್ ಅವ್ರ

0: ಒಂದ್ಸತಿ ವರ್ಕ್ ಹೋದ್ರು ಅಂದ್ಮೇಲೆ ಸ್ಟ್ರೆಸ್ ಫ್ಯಾಕ್ಟರ್ ಆಡ್ ಆನ್ ಆಗುತ್ತೆ. ಆ ಕಾರಣಕ್ಕೆ ಫಸ್ಟ್ ಮಗುನ ಯಾವಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ ನ ನೀವು ಪ್ಲಾನ್ ಮಾಡ್ಕೊಂಡು ಸೆಕೆಂಡ್ ನ ಬೇಕಾದ್ರೆ ಗ್ಯಾಪ್ ಕೊಟ್ಟು ಮಾಡಿ ಅಂತ ಹೇಳ್ತೀವಿ ಒಂದು. ಎರಡನೇದು, ಈಗ ಸಪೋಸ್ ಇಲ್ಲ ನಮಗೆ ಗ್ಯಾಪ್ ಬೇಕೇ ಬೇಕು, ಬಿಕಾಸ್ ಹಸ್ಬೆಂಡ್ ಬೇರೆ ಎಲ್ಲೋ ವರ್ಕ್ ಮಾಡ್ತಿರ್ತಾರೆ, ವೈಫ್ ಎಲ್ಲೋ ವರ್ಕ್ ಮಾಡ್ತಿದ್ರು, ಹಂಗಿದ್ದಾಗ ನಾವೇನ್ ಹೇಳ್ತೀವಿ, ಸೋಷಿಯಲ್ ಫ್ರೀಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನು ಅಂತಂದ್ರೆ, ನಿಮ್ಮ ಅಂಡಾಶಯನ ನೀವು ಫ್ರೀಜ್ ಮಾಡಿಕೊಂಡು ಮುಂದೆ ಬಳಸಕ್ಕೆ ಅವಕಾಶ ಕೂಡ ಇದೆ.
1: ಬಂಜೆತನ ನಿವಾರಣೆಯನ್ನ ಮಾಡ್ಲಿಕ್ಕೆ ತಾವು ಆ ಮಹಿಳೆಗೆ ಅಥವಾ ಕುಟುಂಬದ ಸದಸ್ಯರಿಗೆ ನೀಡುವಂತ ಸಲಹೆ?
0: ಬಂಜೆತನ ನಿವಾರಣೆ ಹೇಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ಐಡಿಯಲ್ ವೇಟ್, ಎಕ್ಸರ್ಸೈಸ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಪ್ಲಸ್ ಅವ್ರವ್ರದ್ದು ಸೈಕಲ್ನ ಅಂದ್ರೆ ಮುಂಚಿತವಾಗಿ ಅವ್ರ ಸೈಕಲ್ ಹೇಗಿದೆ, ಅವ್ರದ್ದು ಓವ್ಯುಲೇಷನ್ ಆಗ್ತಿದೆನಾ ಇಲ್ಲನಾ ಅಂತಂದು ಮುಂಚೆತೆ ಅಂದ್ರೆ, ಈಗ ಅಟ್ಲೀಸ್ಟ್ 1 ಇಯರ್ ಆದ ತಕ್ಷಣನೇ ಟ್ರೀಟ್ಮೆಂಟಿಗೆ ಬರೋದು ಬೆಟರ್. ಅಂದ್ರೆ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಇಲ್ಲಾದ್ರೂ ಏನು ಸಮಸ್ಯೆ ಅಂತ ಕಂಡಿಡ್ಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ. ದೊಡ್ಡವ್ರು ಏನಂತಾರೆ, ಮನೆಯಲ್ಲಿ ನಮ್ಗೆ 5 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, 7 ವರ್ಷ ಆದ್ಮೇಲೆ ಮಕ್ಕಳಾಗಿದ್ರು, ಅಲ್ಲಿ ತಾವು ವೇಟ್ ಮಾಡಿ ಅಂತ ಬಹಳಷ್ಟು ಜನ ದೊಡ್ಡವ್ರು ಹೇಳ್ತಾರೆ. ಬಟ್ ಅವಾಗಿನ ಕಾಲನೂ ಬೇರೆ, ಈಗಿನ ಕಾಲನೂ ಬೇರೆ. ನಾವು ತಿನ್ನೋ ಆಹಾರ ಆಯ್ತು, ನಾವು ಸ್ಟ್ರೆಸ್ ಆಯ್ತು, ಅದು ಬಹಳನೇ ಇದೆ. ಆ ಒಂದ್ ಕಾರಣಕ್ಕೆ 1 ಇಯರ್ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬಂದು ಏನ್ ಸಮಸ್ಯೆ ಅನ್ನೋದು ಇಬ್ರು ಹಸ್ಬೆಂಡ್ ವೈಫ್ ನ ಎವಾಲ್ಯೂಯೇಷನ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗ್ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಆಪ್ಷನ್ ಇರುತ್ತೆ.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಇದಕ್ಕೆ ಒಳಗಾದಂತ ಮಹಿಳೆ ಅಥವಾ ಕುಟುಂಬದ ಎಲ್ಲ ಸದಸ್ಯರು, ಆಕೆಗೆ ನೀಡಬೇಕಾದಂತ ಮಾನಸಿಕ ಮತ್ತು ಭೌತಿಕವಾದ ಸಲಹೆಗಳು ಅಥವಾ ಸಹಕಾರ ಹೇಗಿರ್ಬೇಕು ಅಂತೀರಿ ಡಾಕ್ಟರ್ ತಾವ್?
0: ಅದೇ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇಂದಾನೆ ಅವಳು ಹೈ ರಿಸ್ಕ್ ಪ್ರೆಗ್ನೆನ್ಸಿನ ಎದುರಿಸಲಿಕ್ಕೆ ಸಾಧ್ಯ. ಹೆಂಗೆ ಅಂತಂದ್ರೆ, ರೆಸ್ಟ್ ಕೊಡೋದು, ಈಗ ಅಟ್ಲೀಸ್ಟ್ ಮಧ್ಯಾಹ್ನ 1 ತಾಸು ನಿದ್ದೆ ಬರಲಿ ಬಿಡ್ಲಿ, ರೆಸ್ಟ್ ಮಾಡ್ಲಿ. ಸೊ ದಟ್ ಅವಳು ಏನಾಗುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ ಕಾಮ್ ಆಗುತ್ತೆ ಬಾಡಿ. ಮತ್ತೆ ಎಕ್ಸೆಸಿವ್ ವರ್ಕ್, ಈಗ ಅಟ್ಲೀಸ್ಟ್ ಅವ್ರೇನು ಹೇಳ್ತಾರೆ, ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ವರ್ಕ್ ಎಲ್ಲ ಮುಗಿಸ್ಬಿಡ್ತೀವಿ ಆಮೇಲೆ ಟಿಫನ್ ಮಾಡ್ತೀವಿ, ಹಂಗಿರೋದಿಲ್ಲ. ವರ್ಕ್ನ ಡಿವೈಡ್ ಮಾಡಲಿ, ಸಪೋರ್ಟ್ ಹಸ್ಬೆಂಡ್ ಮೇನ್ಲಿ. ನಾವೇನು ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆ ಬಂದಾಗ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್. ಪ್ಲಸ್ ನಾನು ಪ್ರತಿ ಸತಿ ವಿಸಿಟ್ ಬಂದಾಗ ಹಸ್ಬೆಂಡ್ ಬಂದಿದ್ದಾರಾ ಅಂತ ಕೇಳ್ತೀನಿ. ಎದಕ್ಕೆ ಅಂತಂದರೆ, ಹಸ್ಬೆಂಡಿಗೆ ಹೇಳಿದಷ್ಟು ಏನಾಗುತ್ತೆ, ಅವರು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ, ಪ್ರೆಗ್ನೆನ್ಸಿ ಅಂದರೆ ಅವಳದೊಂದೇ ಅಲ್ಲ, ನಂದು ಇದರಲ್ಲಿ ರೋಲ್ ಇದೆ ಅನ್ನೋದು ಅವರಿಗೂ ತಿಳಿಯುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಬಂದರೂ ಅದನ್ನ ಹೇಳೋದು, ನೀವು ಅವಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ನಾನು ಬರೋದು 11 ಗಂಟೆಗೆ ಬಂದ್ರೂ ಅಟ್ಲೀಸ್ಟ್ ಸಾಯಂಕಾಲ 1 ತಾಸು ಗ್ಯಾಪ್ ಮಾಡಿದಾಗ ಹೊರಗೆ ಬಂದು ಕರ್ಕೊಂಡು ಹೋಗಿ ವಾಕಿಂಗ್. ಯಾಕಂದ್ರೆ ಇದೇನಾಗುತ್ತೆ, ಅವಳಿಗೆ ಮೆಂಟಲ್ ಚೇಂಜಸ್ಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅವಳಿಗೆ ಏನೇನು ಸಮಸ್ಯೆ ಇದ್ರೆ ಅವಳು ಶೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿ ವಿಸಿಟ್ಸ್ ಒಳಗೆ ಅವಳು ಒಬ್ಬಳನೇ ಕಳಿಸ್ಬೇಡ್ರಿ, ಇನ್ನೊಬ್ರು ಯಾರನ್ನು ಜೊತೆಗೆ ಬಂದರೆ ಏನಾಗುತ್ತೆ, ಅವಳ ಕಂಡೀಷನ್ ಹೇಗಿದೆ ಅನ್ನೋದು ಕೂಡ ತಿಳಿತಾರೆ. ಮತ್ತು ನಾನು ಯೂಶ್ವಲಿ ನನ್ನ ಪೇಷಂಟ್ಸಿಗೆ ಏನು ಸಜೆಸ್ಟ್ ಮಾಡ್ತೀನಿ, ಒಂದೇ ಏರಿಯಾದಲ್ಲಿದ್ದರು ಇಲ್ಲ ಒಂದೇ ಊರಲ್ಲಿಂದ ಬಸ್ಸಿಗೆ ಬರ್ತಿದಾರಂದ್ರೆ, ಇಬ್ರು ಕೂಡಿ ಬನ್ನಿ ಮಾ, ಸೊ ದಟ್ ಇಬ್ರು, ಈಗ ನಾನು ವಿಸಿಟಿಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನಿಂದು ವಿಸಿಟ್ ಇದೆ, ಬಾ ಮಾ ಕಲ್ತೋಗೋಣ ಅಂತ ಹೇಳ್ತಾರೆ. ಸೊ ದಟ್ ಏನಾಗುತ್ತೆ, ರಿಸ್ಕ್ ಮಿಸ್ ಆಗಲ್ಲ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಯಾರು ಬರ್ತಿಲ್ಲ ಅಂತ ಅವ್ರಿಗೂ ಬೇಜಾರಿರೋದಿಲ್ಲ. ಸೊ ಮೇನ್ ಥಿಂಗ್ ಏನಿರುತ್ತೆ, ಫ್ಯಾಮಿಲಿ ಕಮ್ ಸೋಷಿಯಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆನ್ಸಿನ ಹೆದರ್ಸ್ಬೇಕು ಅಂತಂದ್ರೆ.
1: ಡಾಕ್ಟರ್, ಇತ್ತೀಚಿನ ದಿನಮಾನಗಳಲ್ಲಿ ಬೇರೆ ಬೇರೆ ಯಂತ್ರಗಳ ಮಧ್ಯೆ ಮಹಿಳೆ ಕೆಲಸ ಮಾಡುವಂತ ಪ್ರಸಂಗ, ಮತ್ತೆ ಬೇರೆ ಬೇರೆ ತಂತ್ರಜ್ಞಾನಗಳು, ಬೇರೆ ಬೇರೆ ಸಾಫ್ಟ್ವೇರ್ ಟೆಕ್ನಾಲಜಿಯಲ್ಲಿ ಅಡಾಪ್ಟ್ ಮಾಡ್ಕೊಂಡಂತ ಮಷಿನ್ಗಳ ಮಧ್ಯೆ, ಉದಾಹರಣೆಗೆ ಕಂಪ್ಯೂಟರ್ ಮತ್ತೆ ಬೇರೆ ಬೇರೆ ಬೃಹತ್ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ವಾತಾವರಣವು ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಕಾರಣ ಆಗಬಹುದೇ ಡಾಕ್ಟರ್?
0: ಡೆಫಿನೆಟ್ಲಿ ಆಗ್ಬೋದು. ಬಟ್ ಕೋವಿಡ್ ಬಂದ್ಮೇಲಿಂದ ನಮಗೊಂದು ಬೆನಿಫಿಟ್ ಏನಾಗಿದೆ ಅಂದ್ರೆ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಎಷ್ಟೋ ಮಹಿಳೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗಿದೆ. ಆಫೀಸ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕೂಡಬೇಕು, ಆ ಬಸ್ಸಲ್ಲಿ ಪ್ರಾಬ್ಲಮ್ಸು, ಮತ್ತೆ ಎಲ್ಲೋ ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿ ಊರಲ್ಲಿರ್ತಾರೆ. ಸೊ ಅವಕ್ಕೆ ಸಪೋರ್ಟ್ ಇರಂಗಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸ್ ಕಡೆಯಿಂದ ಪೋಸ್ಟ್ ಕೋವಿಡ್ ಅದೊಂದು ಒಳ್ಳೆ ಬೆನಿಫಿಟ್ ಏನಂದ್ರೆ, ವರ್ಕ್ ಫ್ರಮ್ ಹೋಮ್ ಅನ್ನೋದು ಬಂದಿದೆ. ಸೊ ಎಷ್ಟೋ ಜನ ಪೇಷಂಟ್ಸ್ ಕೇಳ್ತಾರೆ, ಮೇಡಮ್ ನಮಗೆ ಒಂದು ವರ್ಕ್ ಫ್ರಮ್ ಹೋಮ್ ವರ್ಕ್ ಸ್ಲಿಪ್ ಕೊಡ್ಬೋದಾ ಅಂತ. ಆ ಕಂಡೀಷನ್ ಸಸ್ಟೈನ್ ಮಾಡ್ತಿದ್ರೆ ನಾವು ವರ್ಕ್ ಫ್ರಮ್ ಹೋಮ್ ಕೊಡ್ತೀರಾ, ಪೇಷಂಟ್ ಆರ್ ಕಂಫರ್ಟಬಲ್, ವಿಸಿಟ್ಸ್ ಫ್ಯಾಮಿಲಿ ಜೊತೆ ಅವರು ಸ್ಪೆಂಡ್ ಮಾಡ್ದಂಗೆ ಕೂಡ ಟೈಮ್ ಇದೆ. ಪ್ಲಸ್ ಈಗ ಏನಾಗುತ್ತೆ ಅಂತ ನಾವು ಅದನ್ನು ಹೇಳ್ತೀವಿ, ಸಪೋಸ್ ನೀವು ಆಫೀಸ್ ಒಳಗೆ ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ರು, ಯು ಹ್ಯಾವ್ ಟು ಟೇಕ್ ಬ್ರೇಕ್ಸ್. ಯಾಕಂದ್ರೆ ಕೂತಲ್ಲೇ ಕೂತಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ಬಾಡಿನಲ್ಲಿ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಏನಾಗುತ್ತೆ, ಬ್ಲಡ್ ಎಲ್ಲ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕಾಲಲ್ಲಿ, ಅವಾಗ ರಿಸ್ಕ್ ಫ್ಯಾಕ್ಟರ್ನ ಜಾಸ್ತಿ ಮಾಡುತ್ತೆ. ಸೊ ಇನ್ ಕೇಸ್ ನೀವು ವರ್ಕ್ ಫ್ರಮ್ ಹೋಮಲ್ಲಿ ಇದ್ದೀರಾ ಅಂದ್ರೆ ಕೂಡ ಎವ್ರಿ 2 ಅವರ್ಸ್ ಎದ್ದು ವಾಕ್ ಮಾಡಿ, ಅಟ್ಲೀಸ್ಟ್ 1 10 ಮಿನಿಟ್ಸ್ ವಾಕ್ ಮಾಡಿ, ನೀರು ಕುಡಿದು ಫ್ರೈ ವಾಶ್ರೂಮ್ ಹೋಗಿ ಬಂದು ಮತ್ತೆ ವಾಪಸ್ ವರ್ಕಿಗೆ ಕೂಡಿ ಅಂತ ಹೇಳ್ತೀವಿ.
1: ಹಾಗಾದ್ರೆ ಡಾಕ್ಟರ್, ಈ ಕೋವಿಡ್ ನ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಈ ಕಾನ್ಸೆಪ್ಟ್ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಂದು ಸಲಹೆ ಮತ್ತು ಒಂದು ಗೈಡ್ಲೈನ್ಸ್ ಆಯ್ತು?
0: ಎಸ್, ಒಂದು ಸಪೋರ್ಟಿವ್ ಆಗಿದೆ, ಅಟ್ಲೀಸ್ಟ್ ತಮ್ಮ ಕಂಪ್ನೀಸ್ ಅದಕ್ಕೆ ಸಪೋರ್ಟ್ ಕೊಡ್ತಿದ್ದಾರೆ, ಅಂಡ್ ಪೇಷಂಟ್ಸ್ ಕೂಡ ಹ್ಯಾಪಿ ಆಗಿದೆ. ಎಷ್ಟೋ ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ಇಲ್ಲೇ ಇದ್ದಾರೆ ಹಾಸ್ಪಿಟಲಿ, ಸೊ ಅವರಿಗೊಂದು ಅದು ಹೆಲ್ಪ್ ಆದಂಗೆ ಆಗಿದೆ.
1: ಹಾಗಾದ್ರೆ ಡಾಕ್ಟರ್, ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ನಿಂದ ದಿಢೀರ್ನಂತೇಳಿ ಅವರನ್ನ ಮತ್ತೆ ಯಥಾವತ್ತಾಗಿ ಕೆಲಸಕ್ಕೆ ಬರುವಂತ ಆದೇಶ ಬರುತ್ತೆ ಅಥವಾ ಅಂತದೊಂದು ಪರಿಸ್ಥಿತಿ ಬಂದಾಗ ಹೇಗೆ ಆ ಪರಿಸ್ಥಿತಿ ದಿಢೀರ್ನಂತೇಳಿ ಆ ಮಹಿಳೆ

0: ಅಥವಾ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿಗೆ ಒಳಗಾದಂತ ಮಹಿಳೆ ಹೇಗೆ ಆ ವಾತಾವರಣದಲ್ಲಿ ಮತ್ತೆ ತನ್ನನ್ನು ತಾನು ಪುನಶ್ಚೇತನಗೊಳಿಸ್ಕೊಳ್ಬೇಕು ಅಂತ ಹೇಳಿ
1: 99% ಆ ತರ ಇದ್ರೂ ಪೇಷಂಟ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 15 ಡೇಸ್ಗೆ ಒಮ್ಮೆ ಹೋಗಿ ವಿಸಿಟ್ ಮಾಡಂತೂ ಬರ್ತಿದ್ದಾರೆ. ಸೊ ಯಾಕಂದ್ರೆ ನಾರ್ಮ್ಸ್ ಏನಿದೆ ಆಫೀಸ್ ನಾರ್ಮ್ಸ್ ಅಂತೂ ಫಾಲೋ ಮಾಡಲೇಬೇಕಾಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅವ್ರಿಗೆ ಸಪರೇಟ್. ಬಟ್ ಸ್ಟಿಲ್ ಏನಾದ್ರೂ ತೀರಾ ಹೈ ರಿಸ್ಕ್ ಇತ್ತು, ಇಲ್ಲ IVF ಕನ್ಸೆಪ್ಷನ್ ಇತ್ತು, ಬಿಪಿ ಹೆಚ್ಚಾಗಿತ್ತು ಅಂತಂದ್ರು ಸ್ಟಿಲ್ ದ ಕಂಪನಿ ಇಸ್ ಸಪೋರ್ಟಿಂಗ್. ಇಲ್ಲ ಹಂಗಿದ್ರೆ ನೀವು ವರ್ಕ್ ಫ್ರಮ್ ಹೋಮೇ ಮಾಡಿ 15 ಡೇಸ್ಗೊಮ್ಮೆ ಬಂದು ವಿಸಿಟ್ ಮಾಡಿ ಅಂತಾನು ಹೇಳ್ತಿದ್ದಾರೆ. ಅದರಲ್ಲೂ ಪೇಷಂಟ್ಸ್ ಆರ್ ಹ್ಯಾಪಿ, ಅಟ್ ಲೀಸ್ಟ್ 14 ಡೇಸ್ ಮನೇಲಿ ಇರ್ತೀವಲ್ಲ ಅನ್ನೋ ಖುಷಿನಲ್ಲಿ ಇದ್ದಾರೆ.
0: ಹೈ ರಿಸ್ಕ್ ಪ್ರೆಗ್ನೆನ್ಸಿ ಜೊತೆಗೆ ಈ ಟೆಸ್ಟ್ ಟ್ಯೂಬ್ ಪ್ರೆಗ್ನೆನ್ಸಿ ಇವುಗಳನ್ನು ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಕಾರಣಗಳು ಕಷ್ಟ ಆಗ್ಬೋದು ಡಾಕ್ಟರ್?
1: ಡಯಾಬಿಟೀಸ್ ಕೂಡ, ಯಾಕಂತಂದ್ರೆ ಇನ್ ಕೇಸ್ ಅವ್ರು ಹೊರಗಡೆನೆ ಇದ್ದಾಗಂದಾಗ ಊಟ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಮನೆಗಿದ್ದಾಗ ಏನಾಗುತ್ತೆ, ನಾವು ಕೊಟ್ಟಿರೋ ಡೈಟ್ ಚಾರ್ಟ್ ನ ಮೇಂಟೈನ್ ಮಾಡಬಹುದು, ಬಟ್ ಹೊರಗೆ ಅವ್ರು ಅಷ್ಟೇ ವರ್ಕ್ ಹೋಗ್ತಿದ್ದಾರೆ ಅಂತಂದಾಗ ಆ ಡೈಟ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದು ಮೇನ್ ಥಿಂಗ್, ಒತ್ತಾಯಕ್ಕೆ ಇಡೋದು ಅನ್ನೋದು ಡೈಟ್ ಮೇಲೆ. ಪ್ಲಸ್ ಇನ್ಸುಲಿನ್, ಸಪೋಸ್ ನಾವು ಇನ್ಸುಲಿನ್ ಹಾಕಿದ್ರು ಆಫೀಸಿಗೆ ತೊಗೊಂಡು ಹೋಗಕ್ ಆಗ್ತಿಲ್ಲ, ಫ್ರಿಜ್ ಅಲ್ಲಿ ಇಡಕ್ ಆಗ್ತಿಲ್ಲ, ಆ ಮೇಂಟೆನೆನ್ಸ್ ಇಶ್ಯೂಸ್ ಕೂಡ ಇದೆ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟಿಕ್ ಕೂಡ ಮೇಜರ್ ರೋಲ್ ಪ್ಲೇ ಮಾಡೇ ಮಾಡುತ್ತೆ.
0: ಹಳೆ ಕಾಲದಲ್ಲೆಲ್ಲ ಬೆಳಗಿನ ಜಾವ ಹೇಳ್ತಾ ಇದ್ರು, ಎಲ್ಲ ಮಹಿಳೆಯರು ದೂರದ ದೂರ ಸ್ಥಳಗಳಿಗೆ ಹೋಗಿ ಕೊಡ ಹೊತ್ಕೊಂಡೋಗಿ ಬಿಂದಿಗೆಯಲ್ಲಿ ನೀರು ತರ್ತಾ ಇದ್ರು, ಬೀಸ್ತಾ ಇದ್ರು, ಮನೆಯಲ್ಲಿ ಕುಟ್ತಾ ಇದ್ರು, ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲೋದು ಕೂಡ ಫಾಸ್ಟ್ ಫುಡ್ ಆಗಿ ಫಾಸ್ಟ್ ಆಗಿ ಜೀವನ ಶೈಲಿ ಕೂಡ ರೂಢಿಸ್ಕೊಂಡಿದ್ದಾರೆ. ಹಾಗಾದ್ರೆ ಅಂತದೊಂದು ಜೀವನ ಶೈಲಿ ಇವತ್ತಿನ ವಾಸ್ತವ ಅಥವಾ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇದೆಯೇ?
1: ನಾ ಪ್ರತಿ ಪೇಷಂಟ್ಗೂ ಹೇಳೋದು, ಸಿ ಪ್ರೆಗ್ನೆನ್ಸಿನಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಪ್ರೆಗ್ನೆಂಟ್ ಆದ ತಕ್ಷಣ ತಂದೆ ತಾಯಿ ಆಗ್ಲಿ ಅತ್ತೆ ಮಾವ ಕೆಲಸ ಮಾಡು ಕೆಲಸ ಮಾಡು, ಮುಂಚೆ ಅವ್ರಿಗೆ ಅಭ್ಯಾಸನೇ ಇರೋದಿಲ್ಲ. ಸಡನ್ ಆಗಿ ಅವ್ರಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ, ಮಸಲ್ ಕ್ಯಾಚ್ ಅನ್ನೋದು ಆಗೋ ಚಾನ್ಸ್. ಅವಾಗ ಏನಾಗುತ್ತೆ, ಅವರು ಮೇಡಮ್ ನೆಕ್ಸ್ಟ್ ನಾವು ಡೆಲಿವರಿ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡು ಅಂದಾಗೂ ಮಾಡಲ್ಲ. ಸೊ ನಾನು ಎಲ್ಲರಿಗೂ ಏನ್ ಹೇಳ್ತೀನಿ, ಇಫೋಟ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕಿನ ಮುಂಚೆನೆ ಅಟ್ಲೀಸ್ಟ್ ಸಮ್ ಫಿಸಿಕಲ್ ಆಕ್ಟಿವಿಟಿ, ಹೊರಗೆ ಹೋಗಿ ಎಕ್ಸಸೈಸ್ ಮಾಡಬೇಕು, ಶಟಲ್ ಆಡಬೇಕು, ಅದಾಡಬೇಕು, ಸ್ವಿಮ್ಮಿಂಗ್ ಆತರದಲ್ಲ. ಮನೆ ಕೆಲಸ ಮಾಡಿದ್ರೇನೆ ಅರ್ಧ ಫಿಸಿಕಲ್ ಆಕ್ಟಿವಿಟಿ ವರ್ಕ್ ಬರುತ್ತೆ. ಕೊಡಕ್ಕೆ ನೀರ್ ತಂದು ಹಾಕಿ ಅಂತ ನಾನು, ಯಾಕಂದ್ರೆ ಎಲ್ಲರ ಮನೇಲಿ ಬೋರ್ ಇದೆ, ಎಲ್ಲರ ಮನೇಲಿ ಫಿಲ್ಟರ್ ಇದೆ, ಅಟ್ಲೀಸ್ಟ್ ಮನೆಯಲ್ಲಿ ಕಸ ಗೂಡಿಸ್ಕೊಂಡು ಬಂಡೆ ವರ್ಷ ಕೆಲಸ ಸ್ಟಾರ್ಟ್ ಮಾಡಿದ್ರೇನೆ ಅರ್ಧ ವರ್ಕ್ ಲೋಡ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಪ್ರೆಗ್ನೆನ್ಸಿನಾಗೂ ಕೂಡ ಹೆಲ್ದಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ.
0: ಡಾಕ್ಟರ್, ಇಂಥೊಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗಾದಂತ ಮಹಿಳೆಯರು ದಿಢೀರ್ನ ಅಂತೇಳಿ ಆ ಪಿರಿಯಡ್ ಮುಗಿದೋಗಿರುತ್ತೆ, ಅಂದ್ರೆ ಪ್ರಸವದ ದಿನಗಳು ಹತ್ರ ಆಗಿರ್ತವೆ, ಸಮಯ ಕೂಡ ಮೀರಿರ್ತದೆ, ಅಲ್ಲಿ ನಮ್ಮ ವೈದ್ಯರಿಗೆ ಒಂದು ಸವಾಲೇ ಸರಿ ಆ ಕ್ಷಣದ ಸಂದರ್ಭವನ್ನ, ಮತ್ತು ಆ ಮಹಿಳೆಯನ್ನ ಆ ಸುರಕ್ಷಿತ ಹೆರಿಗೆ ಮಾಡಿಸುವಲ್ಲಿ ವೈದ್ಯರ ಪಾತ್ರ ಬಹು ಮುಖ್ಯವಾಗಿರುತ್ತೆ. ಅಲ್ಲಿ ಅಂಥದೊಂದು ಪ್ರಸಂಗವನ್ನ ಹೇಗೆ ತಾವು ಒಬ್ಬ ನುರಿತ ತಜ್ಞರಾಗಿ ಹೇಗೆ ಪೇಷಂಟ್ ನ ಸಹಕಾರ ಅಂದ್ರೆ ಆ ಮಹಿಳೆಯ ಸಹಕಾರ ಹೇಗಿರಬೇಕು ಅಂತ ಬಯಸ್ತೀರಿ?
1: ಫಸ್ಟ್ ನಾವು ಹೇಳೋದು ಡೆಲಿವರಿ ತನಕ ಅಷ್ಟೇ ಕಾಯೋದಿಲ್ಲ, ಪ್ರೆಗ್ನೆನ್ಸಿನಲ್ಲಿ ಕೂಡ ರೆಗ್ಯುಲರ್ ವಿಸಿಟ್ಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರೀ ತಾಯಿನಷ್ಟೇ ನಾವು ರಿಸ್ಕ್ ಅಲ್ಲಿ ಇಟ್ಟಿರಲ್ಲ, ಇವನ್ ಮಗುನೂ ಶಿಶುನೂ ರಿಸ್ಕ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಬಿಪಿ ಒತ್ತಡ ಇತ್ತು, ಶುಗರ್ ಒತ್ತಡ, ಇವೆಲ್ಲನೂ ಬೇಬಿ ಮೇಲೆ ಸುಳ್ಳ ಎಫೆಕ್ಟ್ ಇರುತ್ತೆ. ಸೊ ರೆಗ್ಯುಲರ್ ವಿಸಿಟ್ ವಿತ್ ಫ್ಯಾಮಿಲಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಏನ್ ಕಾಂಪ್ಲಿಕೇಶನ್ಸ್, ಈಗ ನಾವು ಬಿಪಿನೇ ತಗೊಂಡ್ವಿ ಅನ್ಕೊಳ್ಳಿ, ಬಿಪಿ ಹೆಚ್ಚಾದಾಗ ಏನಾಗುತ್ತೆ, ಒಬ್ರಿಗೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ಜಾಂಡಿಸ್ ಬರೋ ಚಾನ್ಸ್, ಇವೆಲ್ಲ ನಾವು ಮುಂಚಿತವಾಗಿ ಅವರಿಗೆ ಮೆಂಟಲಿ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಾಡಿಲಿ ಫಿಸಿಕಲಿ ಮೆಂಟಲಿ ಪ್ರಿಪೇರ್ ಮಾಡಿದಾಗೆ ಅವ್ರಿಗೂ ಒಂದು ಧೈರ್ಯ, ಆಯ್ತು ನಂಗೆ ರಿಸ್ಕ್ ಇದೆ, ನಾನು ಅದನ್ನ ಹೆದರ್ಸ್ಬೋದಾ, ಈಗ ನಮ್ಗೆ ಬ್ಲಡ್ ಕಡಿಮೆ ಇದೆ, 8 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, ಎರಡೂ ಪೇಷಂಟಲ್ಲಿ ಡಿಫ್ರೆನ್ಸ್. 10 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ, 8 ಪಾಯಿಂಟ್ ಇರೋ ಮಹಿಳೆ ಎದುರಿಸೋ ಶಕ್ತಿ ಬೇರೆ ಇರುತ್ತೆ. ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಕ್ಕೆ ಬರಲಾರ್ದಂಗೆ ಮುಂಚಿತವಾಗಿನೇ ಎಲ್ಲ ಚೆಕಪ್ಸ್ ಮಾಡಿಸಿ ಕೂಡ ನೀವು ಅದನ್ನ ಹೆದರ್ಸ್ಬೋದು. ಪ್ಲಸ್ ನಾವು ಡೆಲಿವರಿ ಟೈಮ್ ಬಂದಾಗ ಪೇಷಂಟ್ ಬಿಪಿ ಇತ್ತು, ಈಗ ಮಿಡ್ ನೈಟ್ ಅಲ್ಲಿ ಬರ್ತಾರೆ, ಅನ್ಬುಕ್ಡ್ ಕೇಸ್ ಅಂತ ಹೇಳ್ತೀವಿ, ಅನ್ಬುಕ್ಡ್ ಕೇಸ್ ಅಂತಂದ್ರೆ ಮುಂಚೆ ಯಾವಾಗೂ ಬುಕ್ ಇರೋದಿಲ್ಲ ನಮ್ಮ ಹತ್ರ, ಸಡನ್ ಆಗಿ ಬಿಪಿ ಜಾಸ್ತಿ ಆಗಿದೆ ಅಂತ ಬರ್ತಾರೆ. ಆ ಕೇಸಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಪೇಷಂಟ್ ಗೆ ಹೇಳ್ತೀವಿ, ನೋಡಮ್ಮ ನಿಮ್ದು ಹೈ ರಿಸ್ಕ್ ಕೇಸ್ ಇದೆ, ಸೊ ನಿಮಗೆ ಈ ತರ ಎಲ್ಲ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಸಿ ಸೆಕ್ಷನ್ ಮಾಡ್ಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಮಾಡ್ಬೇಕಾ ಅನ್ನೋದು ಆ ಕಂಡೀಷನ್ ಡಿಸೈಡ್ ಮಾಡ್ತೀವಿ. ಪ್ಲಸ್ ಫ್ಯಾಮಿಲಿ ಮೆಂಬರ್ಸ್ಗೂ, ಯಾಕಂದ್ರೆ ಬರೀ ಡಾಕ್ಟರ್ ಕಡೆಯಿಂದ ಅಷ್ಟೇ ಅಲ್ಲ, ಫ್ಯಾಮಿಲಿ ಸಪೋರ್ಟ್ ಇದ್ರೇನೆ ನಾವು ಕೂಡ ರಿಸ್ಕ್ ಕೇಸ್ ನ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮಗೆ ಬ್ಲಡ್ ಬೇಕಾಗ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು, ಅವನ್ನೆಲ್ಲಾನು ಅರೇಂಜ್ ಮಾಡ್ಕೊಂಡು, ಇಲ್ಲ ಬೇರೆ ಏನಾದ್ರೂ ಸಪೋಸ್ ಯೂರಿನ್ ಕಟ್ ಆಯ್ತು, ಲಿವರ್ ಫೇಲ್ಯೂರ್ ಬಂತು, ರಿನಲ್ ಫೇಲ್ಯೂರ್ ಬಂತು ಅಂದ್ರೆ ಅದು ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ನಮ್ದು ಒಂದು ಟೀಮ್ ಅಂತ ನಾವು ಫೋನ್ ಮಾಡ್ಕೊಂಡಿರ್ತೀವಿ. ಹೈ ರಿಸ್ಕ್ ಕ್ಯಾಟಗರಿ ಬಂದ್ರೆ ಈ ಡಾಕ್ಟರ್ಸ್ನೆಲ್ಲ ಕರಿಬೇಕು ಅಂತ. ಸೊ ಅದನ್ನ ನಮಗೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಾಗ ಏನಾಗುತ್ತೆ, ಸುರಕ್ಷಿತ ಹೆರಿಗೆ ತಾಯಿಗೂ ಆಯ್ತು ಮಗುಗೂ ಆಯ್ತು ನಾವು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ.
0: ಡಾಕ್ಟರ್, ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಒಬ್ಬ ನುರಿತ ವೈದ್ಯರಾಗಿ ಆಕೆಗೆ ಸುರಕ್ಷಿತ ಹೆರಿಗೆತನವನ್ನೇನೋ ಅಂದ್ರೆ ಪ್ರಸೂತಿಯನ್ನೇನೋ ಮಾಡಿಸ್ತಾರೆ ನಿಜ, ಆದ್ರೆ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿಗೆ ಮುಗಿತಾ ಅಂತ?
1: ಇಲ್ಲ, ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಪೀರಿಯಡ್ ನ ನಾವು ಫಾಲೋ ಅಪ್ ಆಗೋದು ಮಿನಿಮಮ್ 6 ವೀಕ್ಸ್ ತನ, ಅಂದ್ರೆ ಹೆರಿಗೆ ಆಗಿ 1.5 ತಿಂಗಳ ತನನು ಫಾಲೋ ಮಾಡ್ತೀವಿ. ಸಮ್ ಕಂಡೀಷನ್ 6 ತಿಂಗಳ ತನನು ಫಾಲೋ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಒಬ್ಬೊಬ್ರಿಗೆ ಏನಾಗುತ್ತೆ, ಜಸ್ಟ್ ಡೆಲಿವರಿ ಟೈಮ್ ಅಲ್ಲಿ ಬಿಪಿ ಬಂದಿರೋದು ಅವ ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ, ಬಟ್ ಮತ್ತೆ ಅದು

0: ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಈವನ್ ಶುಗರ್ ಕೂಡ ಆಯಿತು, ಡೆಲಿವರಿ ಆದ್ಮೇಲೆ ಯಾಕಂದ್ರೆ ನಾವು ಊಟ ಸ್ವಲ್ಪ ಚೇಂಜಸ್ ಮಾಡಿರ್ತೀವಿ, ಶುಗರ್ ಕಂಟ್ರೋಲ್ ಅನ್ಸುತ್ತೆ, ಬಟ್ ಆಮೇಲೆ ಮತ್ತೆ ಅದು ಫ್ಲಕ್ಚುಯೇಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವುದೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಯಿತು ಅಂತಂದ್ರೂ ಡೆಲಿವರಿನಲ್ಲಿ ಮುಗಿಯೋದಿಲ್ಲ, ಸಿಕ್ಸ್ ವೀಕ್ಸ್ ತನಕ ನಾವು ಫಾಲೋ ಅಪ್ ಮಾಡಲೇಬೇಕಾಗತ್ತೆ.
1: ಡಾಕ್ಟರ್, 6 ವಾರಗಳ ತನಕ ಸುರಕ್ಷತೆಯನ್ನ ಪೇಷಂಟ್ ಮತ್ತೆ ಆಕೆಯ ಗಂಡ ಮತ್ತು ಮನೆಯವರು ವೈದ್ಯರಾಗಿ ತಾವು ನೀಡಿದಂತ ಸಲಹೆಯನ್ನ ಸಕಾಲಕ್ಕೆ ಪರಿಪಾಲನೆ ಮಾಡಿದಾಗ್ಯೂ ಕೂಡ ಮತ್ತಾವುದಾದ್ರೂ ತೊಂದರೆಗಳು ಆಕೆಯನ್ನು ಬಾಧಿಸೋದು ಕಂಡು ಬರ್ತವೆ ಏನು
0: ಅಂದ್ರೆ, ಮೇನ್ಲಿ ನಾವು ಚೆಕಪ್ ಬರ್ಲಕ್ಕೆ ಹೇಳ್ತೀವಿ. ಎದಕ್ಕಂತಂದ್ರೆ ರೆಗ್ಯುಲರ್ ಮಾನಿಟರಿಂಗ್ ಆಫ್ ಬಿ ಪಿ ಆಗುತ್ತೆ, ಶುಗರ್ಸ್ ಆಗುತ್ತೆ, ಮತ್ತೆ ಶಿಶು ಕೂಡ ಗ್ರೋತ್ ಹೇಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತೆ ಯೂಶಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಲೇಡೀಸ್ಗೆ ಏನಾಗುತ್ತೆ ಅಂದ್ರೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಅದು ಗೊತ್ತಾಗೋದಿಲ್ಲ, ಇಲ್ಲ ಹಾಲು ಕುಡಿತಿದೆ ಮಗು, ಇಲ್ಲ ಹಠ ಮಾಡ್ತಿದೆ ಅಂತಂದ್ರೆ ಪೌಡರ್ ಹಾಲು ಹಾಕ್ಬಿಟ್ಟು ಮಲ್ಸ್ಬಿಡ್ತಾರೆ. ಸೊ ನಾವು ರೆಗ್ಯುಲರ್ ವಿಸಿಟ್ಸ್ ಎದಕ್ಕೆ ಮಾಡಿಸ್ತೀವಂದ್ರೆ ಇವೆಲ್ಲ ನೋಡ್ಲಿಕ್ಕೆ. ಮತ್ತೆ ಯೂಟ್ರಸ್ ಅದು ನಾರ್ಮಲ್ ಪೊಸಿಷನ್ಗೆ ಹೋಗ್ಲಿಕ್ಕೆ 6 ವಾರ ಬೇಕಾಗುತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಒಳಗೆ ಅದು ಸ್ವಲ್ಪ ಟೈಮ್ ತಗೋಬಹುದು, ಇಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ರೆಗ್ಯುಲರ್ ಫಾಲೋಅಪ್ ಮಾಡಿದಾಗ ಈ ರಿಸ್ಕ್ಗಳು ಏನಾದ್ರೂ ಇದೇನಾ ಈ ಮಹಿಳೆಯಲ್ಲಿ ಅನ್ನೋದು ಅಂತ ಚೆಕ್ ಮಾಡ್ತೀವಿ. ಪ್ಲಸ್ ಏನಾಗುತ್ತೆ, ಯೂಶಲಿ ಈಗೂ ಅದೇ ಕಾಲ ಏನು ಅಂದ್ರೆ ನೀರು ಕೊಡೋದಿಲ್ಲ, ಪೋಸ್ಟ್ ಡೆಲಿವರಿ ನೀರು ಕೊಡ್ಲಾರ ಕಾರಣಕ್ಕೆ ರಿಸ್ಕ್ ನ ಇದ್ದಿದ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಡಿಹೈಡ್ರೇಷನ್ ಹೋಗಿ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸ್ ಇರುತ್ತೆ. ಆ ಒಂದ್ ಕಾರಣಕ್ಕೆ ನಾವು ರೆಗ್ಯುಲರ್ ವಿಸಿಟ್ಸ್ ಕರಿತೀವಿ, ಏನಾದ್ರು ಡಿಹೈಡ್ರೇಟ್ ಆಗ್ತಿದ್ದಾಳ ತಾಯಿ ಅಂತಂದು. ಸೆಕೆಂಡ್ ಪಾಯಿಂಟ್, ನಾವು ಬಿ ಪಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಶುಗರ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ, ಮೇಡಮ್ ಅವಳು ಏನು ತಿಂದಿಲ್ಲ ಅದಕ್ಕೆ ನಾವು ಬಿ ಪಿ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅಂತ ಮಿಸ್ ಮಾಡೋ ಚಾನ್ಸಸ್ ತೀರಾ ಜಾಸ್ತಿ ಇರುತ್ತೆ. ಆ ಒಂದ್ ಕಾರಣಕ್ಕೆ ಹೈ ರಿಸ್ಕ್ ಪ್ರೆಗ್ನೆನ್ಸಿನಲ್ಲಿ 6 ವೀಕ್ಸ್ ಅನ್ನ ರೆಗ್ಯುಲರ್ ವಿಸಿಟ್ಸ್ಗೂ ಕರಿತೀವಿ.
1: ಡಾಕ್ಟರ್, ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಪಾರಾದ ನಂತರ ಮುಂದಿನ ಮಗುವಿಗೆ ಆ ತಾಯಿ ಮುಂದಿನ ಮಗುವಿಗಾಗಿ ಪ್ರಸವಕ್ಕಾಗಿ ಸಿದ್ಧತೆ ಆಗ್ಲಿಕ್ಕೆ ಎಷ್ಟು ಕಾಲಾವಧಿ ಬೇಕು ಅಂತೀರಿ ಡಾಕ್ಟರ್?
0: ನಾವು ಯೂಶಲಿ ಮಿನಿಮಮ್ ಆಫ್ 18 ಮಂತ್ಸ್ ಅಂತೂ ಹೇಳ್ತೀವಿ. ಬಿಕಾಸ್ ಪೂರಾ ಬಾಡಿಲಿನೂ ರಿಕವರ್ ಆಗ್ಲಿಕ್ಕೆ 18 ತಿಂಗಳಂತೂ ಬೇಕಾಗತ್ತೆ. ಯಾವುದೇ ಹೈ ರಿಸ್ಕ್ ಅಷ್ಟೇ ಅಲ್ಲ, ಇವನ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಮಿನಿಮಮ್ 18 ಮಂತ್ಸ್ ಗ್ಯಾಪ್ ಕೊಟ್ಟಾಗ ಬಾಡಿ ಚೇತರಿಸ್ಕೊಂಡು ಅದನ್ನ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ರೆಡಿ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ.
1: ಆಕೆ ಎರಡನೇ ಮಗುವನ್ನ ಕನ್ಸ್ಯೂಮ್ ಮಾಡಿದಾಗ ಅಲ್ಲಿ ಕೂಡ ಪುನಃ ಮತ್ತೆ ಅದೇ ತರನಾದಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅದು ಕಂಟಿನ್ಯೂ ಆಗಿರುತ್ತೋ ಅಥವಾ ಸಹಜ ಹೆರಿಗೆಗೆ ಆಕೆ ಸಿದ್ಧವಾಗಿರ್ತಾಳ?
0: ಇಲ್ಲ, ಯೂಶಲಿ ಬಿ ಪಿ ಇತ್ತು ಅಂದ್ರೆ 30% ಪುನಃ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ರಿಸ್ಕ್ ಇರುತ್ತೆ, ಬಟ್ ಇಟ್ ಆಲ್ ಡಿಪೆಂಡ್ಸ್ ಯಾ ಕಾರಣದ್ಲೆ ಅವ್ರ ಫಸ್ಟ್ ಪ್ರೆಗ್ನೆನ್ಸಿ ರಿಸ್ಕ್ ಆಗಿದ್ದಾರೆ ಅದ್ರ ಮೇಲೆ ಕೂಡ ಹೋಗುತ್ತೆ.
1: ಹಾಗಾದ್ರೆ ಎರಡನೇ ಪ್ರೆಗ್ನೆನ್ಸಿಗೆ ಎರಡನೇ ಪ್ರಸವಕ್ಕೆ ಹಳೆಯ ಇತಿಹಾಸ ಬಹಳ ಅಲ್ಲಿ ಮುಂದುವರಿಯೋ ಚಾನ್ಸಸ್ ಇರುತ್ತಂತೆ?
0: ಡೆಫಿನೆಟ್ಲಿ ಇರುತ್ತೆ.
1: ಹಾಗಾದ್ರೆ ಡಾಕ್ಟರ್, ಇಂಥ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಥವಾ ಈ ಅತಿ ಹೆಚ್ಚಿನ ಗರ್ಭಧಾರಣೆಯ ಸುರಕ್ಷಿತ ಪ್ರಸವದ ನಂತರ ಬಾಣಂತಿಯ ಆರೈಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾದ್ರೆ ಆ ಬಾಣಂತಿಯ ಆರೈಕೆ ಬಗ್ಗೆ ತಮ್ಮ ವೈದ್ಯಕೀಯ ಸಲಹೆಗಳು?
0: ನಾವು ಮೇನ್ಲಿ ವಿ ಕಾನ್ಸಂಟ್ರೇಟ್ ಆನ್ ಹೈಡ್ರೇಷನ್ ಅಂಡ್ ಫುಡ್. ಏನು ಅಂತಂದ್ರೆ ಪೌಷ್ಟಿಕ ಆಹಾರ, ಮೇನ್ಲಿ ಪ್ರೋಟೀನ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಎಷ್ಟೋ ಜನ ಬರೀ ಏನು ಇಲ್ಲಾಂದ್ರೆ ಬರೀ ಗಂಜಿ, ಉಪ್ಪಿಟ್ಟು ಇಂಥದ್ರಲ್ಲೇನೆ ಕೊಡ್ತಾರೆ, ಆ ಹಣ್ಣು ಯಾವ ತರಕಾರನೂ ಕೊಡೋದಿಲ್ಲ. ಒಂದು ಅದು ತಪ್ಪು ಮಾಡಬೇಡಿ, ಯಾಕಂದ್ರೆ ಎಲ್ಲದಕ್ಕೂ ಪೌಷ್ಟಿಕ ಆಹಾರ, ಮೊದಲೇ ನಮ್ಗೆ ತಿನ್ನೋ ಆಹಾರದಲ್ಲಿ ಅಷ್ಟಕ್ಕಷ್ಟೇ ನ್ಯೂಟ್ರಿಷನ್ ಇದೆ. ಸೊ ನಾವೇನಂತೀವಿ ಚೆನ್ನಾಗೇ ಕೊಡಿ, ಮತ್ತೆ ಮೆಡಿಸಿನ್ಸ್ ಕಂಪಲ್ಸರಿ ತಗೊಳ್ಳೇಬೇಕಾಗತ್ತೆ. ಮೇಡಮ್ ಡೆಲಿವರಿ ಆಯ್ತಲ್ಲ ಈಗ ಯಾಕೆ ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಸಿ, ಇಷ್ಟು ದಿವಸ ತಗೊಂಡಿರೋದು ತಾಯಿ ಮಗು ಸುರಕ್ಷ, ಈಗ ನೆಕ್ಸ್ಟ್ ಡೆಲಿವರಿ ನಂತರ ತಗೊಂತಿರೋದು ತಮ್ಮ ಸ್ವಂತ ಹೆಲ್ತ್ ಕೋಸ್ಕರ, ಯಾಕಂದ್ರೆ ಹೆರಿಗೆ ಟೈಮಲ್ಲಿ ಬ್ಲೀಡ್ ಎಲ್ಲ ಆಗಿ ಬ್ಲಡ್ ಎಲ್ಲ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ರಿಕವರಿ ಮಾಡಬೇಕು ಅಂತಂದ್ರೆ ನೀವು ಮೆಡಿಸಿನ್ಸ್ ತಗೊಳ್ಳೇಬೇಕಾಗತ್ತೆ. ಸೊ ಫುಡ್, ವಾಟರ್, ಮೆಡಿಸಿನ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಮತ್ತೆ ನಿದ್ದೆ, ರಾತ್ರಿ ಎಲ್ಲ ಮಗು ಅಳ್ತಾ ಇದೆ ಅಂತ ನಿದ್ದೆ ಕೆಡ್ಸ್ಕೊಂಡು ಕೂತು ಕುಡಿಸ್ತಿರ್ತಾರೆ ಹಾಲು, ಆ ತರ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಫೀಡ್ ಮಾಡಿಸಿ ಯಾರಿಗಾನ ಕೊಟ್ಟು ನೀವು ರೆಸ್ಟ್ ಮಾಡಿ. ಅದೇ ನಾನು ಯಾವಾಗ್ಲೂ ಎಲ್ಲಾ ಪೇಷಂಟ್ಗೂ ಹೇಳೋದು, ನಿಮ್ ರೆಸ್ಟ್ ಈಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೈ ರಿಸ್ಕ್ ಪ್ರೆಗ್ನೆನ್ಸಿಯಿಂದ ಹೊರಬಂದ ಮಹಿಳೆ ಆಕೆಯ ಜೀವನ ಶೈಲಿ ಮತ್ತೆ ಸಹಜ ಜೀವನ ಶೈಲಿ ಹೇಗಿರ್ಬೇಕು ಅಂತೀರಿ, ಮತ್ತು ಆಹಾರ ಕ್ರಮ ಇದೆಲ್ಲದ್ರ ಬಗ್ಗೆ ತಮ್ಮ ಸಲಹೆ?
0: ಸಿ, ಈಗಾಗ್ಲೇ ಅವಳು ಫಸ್ಟ್ ಪ್ರೆಗ್ನೆನ್ಸಿಗೆ ಅನುಭವಿಸ್ಬಿಟ್ಟಿರ್ತಾಳೆ, ಸೊ ಆ ನೋವು ಒಳಗಾಗ್ಲೇ ಗೊತ್ತಿರುತ್ತೆ. ಸೊ ಅವಳು ಸಪೋಸ್ ಇನ್ ಕೇಸ್ ವೇಟ್ ಜಾಸ್ತಿ ಇದ್ದಾಳೆ, ಇಲ್ಲ ಅವಳು ತಿನ್ನೋ ಫುಡ್ ಕರೆಕ್ಟ್ ಇಲ್ಲ, ಇಲ್ಲ ಎಕ್ಸಸೈಸ್ ಜೀರೋ ಇದೆ ಅಂತಂದ್ರೆ ಅವಳು ಬೆಟರ್ ಅವಳನ್ನ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಐಡಿಯಲ್ ವೇಟ್ ಬರಲಿದ್ದು ಬಹಳ ಬಹಳ ಮುಖ್ಯ ಆಗುತ್ತೆ. ಪ್ಲಸ್ ಫಾಸ್ಟ್ ಫುಡ್ ತಿಂತಿದ್ರೆ ಅದೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಆಹಾರವಂತ ಫುಡ್ನ ಕುಕ್ ಮಾಡ್ಕೊಂಡು ತಿನ್ನೋದು ಬೆಟರ್ ಆಗುತ್ತೆ. ಸೊ ದಟ್ ಅವಳು ನೆಕ್ಸ್ಟ್, ಯಾಕಂದ್ರೆ ಒಂದ್ಸತಿ ಹೆಲ್ತ್ ಹೊಡೆತ ಬಿದ್ದ್ಮೇಲೆ ಸೆಕೆಂಡ್ ಟೈಮ್ ಆಗುತ್ತೆ ಅಂತಂತಂದ್ರೆ ಇನ್ನೂ ಅದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿನೇ ಇರುತ್ತೆ. ಸೊ ಮುಂಚೆ ಸೆಕೆಂಡ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಆಲ್ರೆಡಿ ಫಸ್ಟ್ ಪ್ರೆಗ್ನೆನ್ಸಿಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನುಭವಿಸಿದಾಳೆ ಅಂದ್ರೆ ಅವಳು ಕರೆಕ್ಟ್ ವೆಯ್ಟ್ ಬರ್ಲಿಕ್ಕೆ, ಪ್ಲಸ್ ಅವಳದು ಫುಡ್ನ ಅವಳು ಕಂಟ್ರೋಲ್ ಮಾಡಿ ಅವಳ ಐಡಿಯಲ್ ವೆಯ್ಟ್ ಅಚೀವ್ ಮಾಡಲಿಕ್ಕೆ ಏನು ಇಂಪಾರ್ಟೆಂಟು ಅದು ಮಾಡಿದ್ರೆ ಬಹಳ ಬಹಳ ಬಹಳ ಮುಖ್ಯ ಆಗುತ್ತೆ.
1: ಡಾಕ್ಟರ್, ಈ ಕೇಸ್ಗಳು ಹೆಚ್ಚಾಗಿ ನಾವು ಸಿಜರಿಯನ್ನ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ?
0: ಹೌದು, ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ದೆಮ್ ಸಿಜರಿನ್ಗೆ ಹೋಗ್ತಾರೆ. ಯಾಕಂತಂದ್ರೆ ಒಂದು ಲಾಸ್ಟ್ ಮಂಟಿಗೆ ಬಿ ಪಿ ಆಲ್ಮೋಸ್ಟ್ ಜಾಸ್ತಿ ಇದ್ದಾಗ ನಾವು ನಾರ್ಮಲ್ ಡೆಲಿವರಿ ಕಾಯ್ಲಿಕ್ಕೆ ಟೈಮ್ ಬಹಳ ಬೇಕಾಗುತ್ತೆ. ಯಾಕಂದ್ರೆ ಅವ್ರು ತಾನಾಗಿ ನ್ಯಾಚುರಲ್ ಪೇನ್ಸ್ ಬಂತು ಅಂತಂದ್ರೆ ದಟ್ ಈಸ್ ನಾಟ್ ಎನ್ ಇಶ್ಯೂ, ಬಟ್ ಇನ್ನೂ ಪೇನ್ಸ್ ಬಂದಿಲ್ಲ, ಅವಾಗೆ ಬಿ ಪಿ ಜಾಸ್ತಿ ಇದೆ, ಇಲ್ಲ ಆ ಬಿ ಪಿ ಜಾಸ್ತಿ ಇರೋದ್ರಿಂದ ಪಾಪುಗೆ ಒಳಗೆ ತೊಂದರೆ ಇದೆ.

0: ಅಂತಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿಗಳು ಮೋಸ್ಟ್ ಆಫ್ ಇಟ್ 70% ಅಂತ ಹೇಳ್ಬಹುದು, ಅವು ಸೆಕ್ಷನ್ಗೆ ಸಿಜರಿನ್ ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಟ್ರೋಲ್ಡ್ ರೆಗ್ಯುಲರ್ ಟ್ರೀಟ್ಮೆಂಟ್ಲೆ ಬಿ ಪಿ ನೆಲ್ಲ ಕಂಟ್ರೋಲ್ ಶುಗರ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ರೆಗ್ಯುಲರ್ ವಿಸಿಟ್ಸ್ ಲೆ ಅಂತಂದ್ರೂ ನಾರ್ಮಲ್ ಚಾನ್ಸಸ್ ಕೂಡ ಇದೆ.
1: ಇತ್ತೀಚಿನ ಯುವ ಜನತೆಯಲ್ಲಿ ಪ್ರಸವ ನೋವು ವೇದನೆಯನ್ನ ತಡ್ಕೊಳ್ಳೋ ಕೆಪಾಸಿಟಿ ಕಡಿಮೆ ಇದೆ ಅನ್ಸುತ್ತಲ್ವ?
0: ಹೌದು ಹೌದು, ಅದು ಮಾತ್ರ ಕರೆಕ್ಟ್ ಹೇಳ್ತಿದ್ದೀರಾ. ಯಾಕಂತಂದ್ರೆ ಇತ್ತೀಚೆ ಅದು ಹೇಳಿದ್ದೇನಲ್ಲ, ಒಂದು ಕೆಲಸನೂ ಇಲ್ಲಾರೆ ಅವ್ರಿಗೆ ಆ ನೋವೇ ತಿಂದಿರಲಿಕ್ಕಿಲ್ಲ. ಆ ಒಂದ್ ಕಾರಣಕ್ಕೆ ಈ ಸಡನ್ ಆಗಿ ಹೆರಿಗೆ ನೋವು ಅಂತಂದ್ರೆ, ಹಾಡಿ ನಿಮ್ಗೆ ಗೊತ್ತಿದೆ ಹೆರಿಗೆ ನೋವು ಅಂತಂದ್ರೆ ಎಷ್ಟೋ ಬಾಡಿನಲ್ಲಿ ಬೋನ್ಸ್ ಬ್ರೇಕ್ ಆಗಷ್ಟು ನೋವು ಇರುತ್ತೆ ಅಂತ. ಆ ಕಾರಣಕ್ಕೆ ಅದಕ್ಕೂ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತಾನು ತಂದಿದೀವಿ. ಬಟ್ ಸ್ಟಿಲ್ ಅದನ್ನ ಇನ್ನ ಪೇಷಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಳ್ಳೋದು ಇನ್ನ ಕಡಿಮೆ ಜನನೇ. ಬಟ್ ಸ್ಟಿಲ್ ನಾವಂತೂ ಅದನ್ನ ಪ್ರಮೋಟ್ ಮಾಡ್ತಿದೀವಿ, ಪೇನ್ಲೆಸ್ ಡೆಲಿವರಿ. ಸೊ ನಾರ್ಮಲ್ ಅಲ್ಲೂ ಕೂಡ ನೀವು ನೋವಿಲ್ಲಾರೆ ಕೂಡ ನಾರ್ಮಲ್ ಡೆಲಿವರಿನ ನೀವು ಮಾಡ್ಕೋಬಹುದು ಅನ್ನೋದು ಸಜೆಸ್ಟ್ ಮಾಡ್ತಿದೀವಿ.
1: ಡಾಕ್ಟರ್, ಈ ಸಿಜರಿನ್ ಒಳಗಾದಂತ ಮಹಿಳೆಯರ ಒಂದು ಕೂಗು ಅಂತಂದ್ರೆ ಈ ಬೆನ್ನು ಮೂಳೆಯ ನೋವು ಅಥವಾ ಬೆನ್ನು ನೋವು ಬಹಳಷ್ಟು ಬಾಧಿಸುವಂತದ್ದು. ಮತ್ತೆ ಸಹಜವಾಗಿ ಒಂದು 2-3 ವರ್ಷ ಅಥವಾ 4-5 ವರ್ಷ ಆದ ನಂತರ ಬಾಡಿ ಓವರ್ ವೈಟ್, ಅತಿ ಹೆಚ್ಚಿನ ದೇಹದ ತೂಕ ಹೆಚ್ಚಾಗೋದು, ಬೊಜ್ಜು ಬೆಳೆಯೋದು, ಈ ತರಕ್ಕೆಲ್ಲ ಕಾರಣಗಳು ಒಳಗಾಗ್ತಾರೆ. ಹಾಗಾದ್ರೆ ಅಂತ ಮಹಿಳೆಯರಿಗೆ ತಾವು ವೈಜ್ಞಾನಿಕವಾಗಿ ವೈದ್ಯರಾಗಿ ನೀಡುವ ಮಾರ್ಗದರ್ಶನ?
0: ಎಷ್ಟೋ ಜನ ಅನ್ಕೊಂಡ್ರೆ ಸಿಜರಿನ್ ಆದ ತಕ್ಷಣ ಬೆನ್ನು ಬರೋದು ಕಾಮನ್ ಅಂತ, ಆ ತರದ್ ಇರೋದೇ ಇಲ್ಲ. ಯಾಕಂದ್ರೆ ಸಿಜರಿನ್ ನಲ್ಲಿ ನಾವ್ ಯೂಸ್ ಮಾಡೋ ನೀಡಲ್ ಅಂದ್ರೆ ಸ್ಪೈನಲ್ ನೀಡಲ್ ಅಂತ ಹೇಳ್ತೀವಲ್ಲ, ಅದು ಅತಿ ಸಣ್ಣದಾಗಿರುತ್ತೆ. ಸೊ ಅದು ನಮ್ಮ ಬಾಡಿ ಒಳಗೆ ಹೋಗೋದ್ರಿಂದ ಬೆನ್ನು ಬರುತ್ತೆ ಅನ್ನೋದೆಲ್ಲ ಇಲ್ಲ. ಅದು ಮೆಡಿಕಲಿನೂ ಅದು ಕನ್ಫರ್ಮ್ಡ್ ಆಗಿದೆ ಅದರಿಂದ ಅಲ್ಲ ಅಂತ. ಮೇನ್ ಥಿಂಗ್ ಅಂದ್ರೆ ಪೋಸ್ಟ್ ಡೆಲಿವರಿ ನಮ್ದು ಪೋಶ್ಚರ್. ಅಂದ್ರೆ ಈಗ ನಾವು ಹಾಲು ಕುಡಿಸೋ ಟೈಮಲ್ಲಿ ನಮಗೆ ಬೆನ್ನಿಗೆ ಸಪೋರ್ಟ್ ಇಲ್ಲಾರೆ, ಇಲ್ಲ ಪಾಪು ನಮ್ಮ ಮೇಲೆ ಹಾಕೊಂಡಾಗೆ ತೊಡೆಗೆ ಸಪೋರ್ಟ್ ಇಲ್ಲಾರೆ, ನಮ್ಮ ಪೊಸಿಷನ್ ಹೇಗೆ ನಾವು ಹಾಲು ಕುಡಿಸೋದಕ್ಕೆ ತಗೋತೀವೋ ಅದ್ರ ಮೇಲೆ ಬೆನ್ನೋವು ಬರೋ ಚಾನ್ಸ್ ಇರುತ್ತೆ. ಈಗ ಪಾಪು ಅತ್ತ ತಕ್ಷಣ ತಾಯಿ ಏನ್ ಮಾಡ್ತಾಳೆ, ಎಲ್ಲಿ ಸಿಕ್ಕಿರುತ್ತೆ ಅಲ್ಲಿ ಕುಂತು ಕುಡ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಅವಳು ಹೇಗೆ ಕೂತಿದ್ದಾಳೆ, ಯಾವ ಪೊಸಿಷನ್ ಕೂತಿದ್ದಾಳೆ ಅಂತ ಕೂಡ ನೋಡೋದಿಲ್ಲ. ಸೊ ಫಸ್ಟ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ನಿಮ್ದು ಪೊಸಿಷನ್ ಕರೆಕ್ಟ್ ಮಾಡಿಕೊಂಡು ಆಮೇಲೆ ಪಾಪುಗೆ ಹಾಲು ಕುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಒಂದಿಂದ ಒಂದು ವರ್ಷದ ತನಕ ಹಾಲು ಕುಡಿಸ್ತೀರ, ಅದೇ ಪೊಸಿಷನ್ ಅಲ್ಲಿ ಕೂತು ಕೂತು ಕೂತು ಬೆನ್ನೋ ಬರೋ ಚಾನ್ಸಸ್ ಇರುತ್ತೆ. ಬಾಣಂತಿ ಆರೈಕೆನಲ್ಲಿ ಫಸ್ಟ್ ಥಿಂಗ್ ವಾಟರ್ ಚೆನ್ನಾಗಿ ತಗೊಳ್ಳಿ, ಡಿಹೈಡ್ರೇಷನ್ ಆಗ್ಲಾರಂಗ್ ನೋಡ್ಕೊಳ್ಳಿ. ಮಿನಿಮಮ್ 3-4 ಲೀಟರ್ಸ್ ವಾಟರ್ ತಗೊಳ್ಳಿ. ನೀವು ಖುದ್ ಹಾಲು ಕುಡಿಬೇಕು, ಯಾಕಂದ್ರೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಬಹಳ ಮುಖ್ಯ. ಸೊ ನೀವು ಫೀಡಿಂಗ್ ಮಾಡಿಸ್ತಿದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿದ್ದೀರಂತ, ನೀವು ನಿಮ್ಮ ಆರೋಗ್ಯ ಕಡೆ ಊಟದ ಕಡೆ ಲಕ್ಷ್ಯ ಕೊಡ್ಬೇಕು. ಯಾಕಂದ್ರೆ ನಿಮಗೂ ಪೌಷ್ಟಿಕ ಆಹಾರವನ್ನು ನೀವು ತಗೋಬೇಕಾಗತ್ತೆ. ಅದ್ರ ಚಕ್ಕಂಗೆ ಹಾಲು ಕೂಡ ಅಟ್ಲೀಸ್ಟ್ ಮಾರ್ನಿಂಗ್ ಒಂದ್ ಗ್ಲಾಸ್, ನೈಟ್ ಒಂದ್ ಗ್ಲಾಸ್ ಹಾಲು ಕೂಡ ತಗೊಳ್ಳಿ. ಒಂದ್ 3 ಮಂತ್ಸ್ ನಂತರ ನೀವು ನಿಮ್ದು ನಾರ್ಮಲ್ ವಾಕಿಂಗು ಅವೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಅರ್ಲಿ ಮಾರ್ನಿಂಗ್ ವಾಕ್, ಸೊ ದಟ್ ವಿಟಮಿನ್ D3, ಸನ್ ರೈಸ್ ಇಂದ ಸಿಗೋ ನಮಗೆ ವಿಟಮಿನ್ D3 ಕೂಡ ನಿಮ್ ಹೆಲ್ತ್ ನ ನಿಮ್ ದೇಹನ ಚೇತರಿಸಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ.
1: ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಬಾಣಂತಿಯ ಆರೈಕೆ ಈ ಕುರಿತಾಗಿ ಡಾಕ್ಟರ್ ನಮ್ಮೆಲ್ಲ ಕೇಳುಗರಿಗೆ ಅನೇಕ ಸಲಹೆಗಳನ್ನ ಮತ್ತು ಮಾರ್ಗದರ್ಶನವನ್ನ ನೀಡಿದ್ದೀರಿ. ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪಾಯದ ಗರ್ಭಧಾರಣೆ ಮತ್ತು ಸುರಕ್ಷಿತ ಹೆರಿಗೆ ಈ ಕುರಿತು ಹೊಸಪೇಟೆಯ ಸ್ತ್ರೀ ಮತ್ತು ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಗಂಗೋತ್ರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪ್ರಸಾದ್ ಬಿ ಹೆಗಡೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿ ರಂಗ ಕಾರ್ಯಕ್ರಮದ ಪ್ರಸಾರಕರಾದ ಡಾಕ್ಟರ್ ಎಸ್ಎಂ ಸುಧಾಕರ್.
5: ಕೇಳುಗರೆ, ಇವತ್ತು ನಾವು ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯು ಬೀದಿ ವ್ಯಾಪಾರಿಗಳನ್ನ ಔಪಚಾರಿಕಗೊಳಿಸುವ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯನಿರತ ಬಂಡವಾಳ ಸಾಲ, ಬಡ್ಡಿ ಸಬ್ಸಿಡಿ ಮತ್ತು ಡಿಜಿಟಲ್ ವಹಿವಾಟು ಪ್ರೋತ್ಸಾಹವನ್ನು ಒದಗಿಸುವ ಮೂಲಕ ಅವರ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ವಲಯದ ಯೋಜನೆಯಾಗಿ 2020 ಸಾಲಿನ ಜೂನ್ ತಿಂಗಳ 1ನೇ ತಾರೀಕಿನಂದು ಆರಂಭಿಸಲಾಯಿತು. ಈ ಯೋಜನೆಯು ಮಾರಾಟಗಾರರಿಗೆ ತಮ್ಮ ವ್ಯವಹಾರಗಳನ್ನು ಪುನರಾರಂಭಿಸಲು ಮತ್ತು ವಿಸ್ತರಿಸಲು ಸಹಾಯ ಮಾಡುತ್ತದೆ. ಇದು ಆರ್ಥಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುತ್ತದೆ. ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರಿಗಳು ಥೇಲೆವಾಲ, ರೇಹಿವಾಲ ಮತ್ತು

ಇತರೆ ಸಣ್ಣ ಪ್ರಮಾಣದ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳನ್ನ ಔಪಚಾರಿಕಗೊಳಿಸುವ ಮತ್ತು ಆರ್ಥಿಕ ಏಣಿಯ ಮೇಲೇರಲು ಈ ವಲಯಕ್ಕೆ ಹೊಸ ಅವಕಾಶಗಳನ್ನು ತೆರೆಯುವ ಗುರಿಯನ್ನು ಹೊಂದಿದೆ. ಬೀದಿ ಬದಿ ವ್ಯಾಪಾರಿಗಳು ನಗರ ಅನೌಪಚಾರಿಕ ಆರ್ಥಿಕತೆಯ ಪ್ರಮುಖ ಘಟಕವನ್ನು ಪ್ರತಿನಿಧಿಸುತ್ತಾರೆ ಮತ್ತು ನಗರವಾಸಿಗಳ ಮನೆ ಬಾಗಿಲಿಗೆ ಕೈಗೆಟುಕುವ ದರದಲ್ಲಿ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ. ಅವರನ್ನು ವಿವಿಧ ಪ್ರದೇಶಗಳಲ್ಲಿ ಸಂದರ್ಭಗಳಲ್ಲಿ ಮಾರಾಟಗಾರರು, ವ್ಯಾಪಾರಿಗಳು, ಥೇಲೆವಾಲ, ರೇಹಿವಾಲ, ಥೇಲಿ ಫಾಡ್ವಾಲ ಇನ್ನೂ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಅವರು ಸರಬರಾಜು ಮಾಡುವ ಸರಕುಗಳಲ್ಲಿ ತರಕಾರಿಗಳು, ಹಣ್ಣುಗಳು, ತಿನ್ನಲು ಸಿದ್ಧವಾದ ಬೀದಿ ಆಹಾರ, ಚಹಾ, ಪಕೋಡಗಳು, ಬ್ರೆಡ್, ಮೊಟ್ಟೆ, ಜವಳಿ, ಉಡುಪು, ಪಾದರಕ್ಷೆಗಳು, ಕುಶಲಕರ್ಮಿಗಳ ಉತ್ಪನ್ನಗಳು, ಪುಸ್ತಕಗಳು, ಸ್ಥಾಯಿ ವಸ್ತುಗಳು ಸೇರಿವೆ. ಈ ಸೇವೆಗಳಲ್ಲಿ ಕ್ಷೌರಿಕ ಅಂಗಡಿಗಳು, ಚರ್ಮಕಾರರು, ಬೀಡಾ ಅಂಗಡಿಗಳು, ಬಟ್ಟೆ ಒಗೆಯುವ ಸೇವೆಗಳು ಕೂಡ ಸೇರಿವೆ. ಇನ್ನು ಈ ಯೋಜನೆಯ ಪ್ರಯೋಜನಗಳಿಗೆ ಬಂದರೆ ಕಾರ್ಯನಿರತ ಬಂಡವಾಳ ಸಾಲ, ಮೊದಲ ಟ್ರಾನ್ಸ್‌ಗೆ 15,000 ಸಾಲ 12 ತಿಂಗಳವರೆಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಎರಡನೇ ಭಾಗವಾಗಿ 25,000 ಸಾಲ 18 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮೂರನೇ ಭಾಗವಾಗಿ 50,000 ಸಾಲ 36 ತಿಂಗಳೊಳಗೆ ಮರುಪಾವತಿಗೆ ಅವಕಾಶವಿರುತ್ತದೆ. ಮುಂದಿನ ಕಂತಿನಲ್ಲಿ ಸಕಾಲದಲ್ಲಿ ಅಥವಾ ಮುಂಚಿತವಾಗಿ ಮರುಪಾವತಿ ಮಾಡಬಹುದು. ಮುಂಚಿತವಾಗಿ ಮರುಪಾವತಿ ಮಾಡಿದರೆ ಯಾವುದೇ ದಂಡ ವಿಧಿಸಲಾಗುವುದಿಲ್ಲ. ಬಡ್ಡಿ ಸಹಾಯಧನ, ಸಾಲದ ಮೊತ್ತದ ಮೇಲೆ ವರ್ಷಕ್ಕೆ 7% ಸಬ್ಸಿಡಿ ಇರುತ್ತದೆ. ತ್ರೈಮಾಸಿಕವಾಗಿ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಇದು ಸ್ಟ್ಯಾಂಡರ್ಡ್ NPA ಅಲ್ಲದ ಖಾತೆಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಈ ಯೋಜನೆಯು 31 ಮಾರ್ಚ್ 2033 ಮಾನ್ಯವಾಗಿರುತ್ತದೆ. ಇನ್ನು ಡಿಜಿಟಲ್ ವಹಿವಾಟು ಕ್ಯಾಶ್ ಬ್ಯಾಕ್. ಡಿಜಿಟಲ್ ವಹಿವಾಟುಗಳಿಗೆ ತಿಂಗಳಿಗೆ 100 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್ ಇರುತ್ತದೆ. ಸಾಲ ಖಾತರಿ ಬೆಂಬಲ, ಮೊದಲ ಕಂತಿನ ಸಾಲಕ್ಕೆ 31.87% ಖಾತರಿಯಾಗಿರುತ್ತದೆ. ಎರಡನೇ ಕಂತಿನ ಸಾಲಕ್ಕೆ 8.25% ಖಾತರಿಯಾಗಿರುತ್ತದೆ. ಮೂರನೇ ಕಂತಿನ ಸಾಲಕ್ಕೆ 6% ಖಾತರಿಯಾಗಿರುತ್ತದೆ. ಸಾಲ ನೀಡುವ ಸಂಸ್ಥೆಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. UPI ಲಿಂಕ್ಡ್ ರೂಪೇ ಕ್ರೆಡಿಟ್ ಕಾರ್ಡ್, ಆರಂಭಿಕ ಸಾಲದ ಮಿತಿಯು 10,000 ಆಗಿದ್ದು ಅದನ್ನು 30,000 ವಿಸ್ತರಿಸಬಹುದು. 5 ವರ್ಷಗಳವರೆಗೆ ಮಾನ್ಯತೆ ಇರುತ್ತದೆ. ಎರಡನೇ ಕಂತಿನ ಸಾಲವನ್ನು ಯಶಸ್ವಿಯಾಗಿ ಮರುಪಾವತಿ ಮಾಡಿದ ನಂತರ ಇದು ಲಭ್ಯವಿರುತ್ತದೆ. ನಗರ ಸ್ಥಳೀಯ ಸಂಸ್ಥೆಗಳು, UELBಗಳು ನೀಡುವ ಮಾರಾಟದ ಪ್ರಮಾಣ ಪತ್ರ, ಗುರುತಿನ ಚೀಟಿಯನ್ನು ಹೊಂದಿರುವ ಬೀದಿ ಬದಿ ವ್ಯಾಪಾರಿಗಳು, ಸಮೀಕ್ಷೆಯಲ್ಲಿ ಗುರುತಿಸಲಾಗಿರುವ ಆದರೆ ಮಾರಾಟದ ಪ್ರಮಾಣ ಪತ್ರ ಇಲ್ಲವೇ ಗುರುತಿನ ಚೀಟಿಯನ್ನು ನೀಡದ ಮಾರಾಟಗಾರರು, UELB ನೇತೃತ್ವದ ಗುರುತಿನ ಸಮೀಕ್ಷೆಯಿಂದ ಹೊರಗುಳಿದಿರುವ ಅಥವಾ ಸಮೀಕ್ಷೆ ಪೂರ್ಣಗೊಂಡ ನಂತರ ಮಾರಾಟವನ್ನು ಪ್ರಾರಂಭಿಸಿರುವ ಬೀದಿ ವ್ಯಾಪಾರಗಳಿಗೆ UELB ಇಲ್ಲವೇ ಪಟ್ಟಣ ಮಾರಾಟ ಸಮಿತಿಯು TVC ಆ ನಿಟ್ಟಿನಲ್ಲಿ ಶಿಫಾರಸು ಪತ್ರವನ್ನ LOR ನೀಡಿದೆ. UELBಗಳ ಭೌಗೋಳಿಕ ಮಿತಿಯಲ್ಲಿ ಮಾರಾಟ ಮಾಡುವ ಸುತ್ತಮುತ್ತಲಿನ ಅಭಿವೃದ್ಧಿ ಇಲ್ಲವೇ ಪೇರಿ ಅರ್ಬನ್ ಗ್ರಾಮೀಣ ಪ್ರದೇಶಗಳ ಮಾರಾಟಗಾರರಿಗೆ ಆ ನಿಟ್ಟಿನಲ್ಲಿ UELB TVCಯಿಂದ ಶಿಫಾರಸು ಪತ್ರವನ್ನ LOR ನೀಡಲಾಗಿದೆ. ಇನ್ನು ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಬಂದರೆ ಆನ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ನಲ್ಲಿ ಕೂಡ ಅರ್ಜಿ ಸಲ್ಲಿಸಬಹುದು. ಹಂತ 1, https://pmswanidhi.mohua.gov.in ಇಲ್ಲಿ ಸಂಪರ್ಕಿಸಬಹುದು. ಹಂತ 2, ಮೊಬೈಲ್ ಸಂಖ್ಯೆ ಮತ್ತು ಕ್ಯಾಪ್ಚಾವನ್ನು ನಮೂದಿಸಿ ವಿನಂತಿ OTPಯನ್ನ ಕ್ಲಿಕ್ ಮಾಡಬಹುದು. ಮೂರನೇ ಹಂತ, SV ಲಾಗಿನ್ ಆದ ನಂತರ ಲಭ್ಯವಿರುವ ಆಯ್ಕೆಗಳಲ್ಲಿ ಮಾನ್ಯವಾದ ಮಾರಾಟಗಾರರ ವರ್ಗವನ್ನು ಆಯ್ಕೆ ಮಾಡಿ ನಮೂದಿಸಿ ಸಮೀಕ್ಷೆಯ ಉಲ್ಲೇಖ ಸಂಖ್ಯೆ SRN ಇದು ಕಡ್ಡಾಯವಾಗಿದೆ. ಹಂತ 4, ಈ ಮೂಲ ವಿವರಗಳನ್ನು ನಮೂದಿಸಿದ ನಂತರ ಆನ್ಲೈನ್ನಲ್ಲಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್

0: ಮಾಡಿ ಅದನ್ನ ಸಲ್ಲಿಸಬೇಕು. ಯಾವುದೇ ರೀತಿಯ ಸ್ಪಷ್ಟೀಕರಣ ಮತ್ತು ವಿವರವಾದ ಹಂತವಾರು ಪ್ರಕ್ರಿಯೆಗಾಗಿ ಬಳಕೆದಾರರ ಕೈಪಿಡಿ ನೋಡಬಹುದು. ಯಾವುದೇ ಪ್ರಶ್ನೆಗಾಗಿ ರಾಷ್ಟ್ರೀಯ ರಜಾ ದಿನಗಳನ್ನು ಹೊರತುಪಡಿಸಿ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೆ ಟೋಲ್ ಫ್ರೀ ಸಂಖ್ಯೆ ಅಂದರೆ 1800111979ಕ್ಕೆ ಮಾಡಬಹುದು. ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲೆಗಳೆಂದರೆ ಮೊದಲ ಸಾಲಕ್ಕೆ ಎ ಮತ್ತು ಬಿ ವರ್ಗದ ಮಾರಾಟಗಾರರಿಗೆ ಮಾರಾಟದ ಪ್ರಮಾಣ ಪತ್ರ ಬೇಕಾಗಿರುತ್ತೆ, ಗುರುತಿನ ಚೀಟಿ ಕೂಡ ಬೇಕಾಗಿರುತ್ತೆ. ಸಿ ಮತ್ತು ಡಿ ವರ್ಗದ ಮಾರಾಟಗಾರರಿಗೆ ಶಿಫಾರಸು ಪತ್ರ ಬೇಕಾಗಿರುತ್ತದೆ. ಇದರ ಜೊತೆಗೆ ಅಗತ್ಯವಿರುವ KYC ದಾಖಲೆಗಳೆಂದರೆ ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಪತ್ರ, ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಡ್, ಪ್ಯಾನ್ ಕಾರ್ಡ್ ಅಗತ್ಯವಾಗಿರುತ್ತದೆ. ಶಿಫಾರಸು ಪತ್ರಕ್ಕಾಗಿ ಖಾತೆ ಹೇಳಿಕೆ, ಪಾಸ್ ಪುಸ್ತಕದ ಪ್ರತಿಯನ್ನು ಹೊಂದಿರಬೇಕಾಗಿರುತ್ತದೆ. ಸದಸ್ಯತ್ವ ಕಾರ್ಡಿನ ಪ್ರತಿ, ಸದಸ್ಯತ್ವದ ಯಾವುದೇ ಪುರಾವೆಗಳು ಇರಬೇಕಾಗುತ್ತದೆ. ಮಾರಾಟಗಾರನಾಗಿ ಹಕ್ಕನ್ನು ದೃಢೀಕರಿಸಲು ಯಾವುದೇ ಇತರೆ ದಾಖಲೆಗಳು ಹೊಂದಿರಬೇಕಾಗಿರುತ್ತದೆ. ULBಗೆ ಸಲ್ಲಿಸಿದ ಮನವಿ ಪತ್ರ ಕೂಡ ಇಟ್ಟುಕೊಂಡಿರಬೇಕಾಗಿರುತ್ತದೆ. ಇನ್ನು ಎರಡನೇ ಸಾಲಕ್ಕೆ ಸಾಲದ ಮುಚ್ಚುವಿಕೆಯ ದಾಖಲೆ ಸಲ್ಲಿಸಬೇಕಾಗುತ್ತದೆ.
1: ಇದುವರೆಗೂ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ ನಿಧಿ, ಪಿಎಂ ನಿಧಿ, ಪಿಎಂ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆ ಕುರಿತು ಮಾತನಾಡಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಿಸಾನ್ ವಾಣಿ ಮತ್ತು ಕೃಷಿರಂಗ ಕಾರ್ಯಕ್ರಮದ ಪ್ರಸಾರಕ ಡಾ ಎಸ್ಎಂ ಸುಧಾಕರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್ 1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು ಮೂರು ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೂರನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ಕಕ್ಷೀಯ ದರ್ಜೆಯ ರಾಕೆಟ್ ವಿಕ್ರಮ್ 1 ಇಂದು ಶ್ರೀಹರಿಕೋಟಾದಲ್ಲಿರುವ ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಪ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ 7 ಅಂತಸ್ತಿನ ಎತ್ತರದ 4 ಹಂತಗಳ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಎಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಗ್ರಹ ಸ್ಪೇಸ್, ಕಾಸ್ಮೋಸರು, ಡಿ ಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಯುವ ವಿಜ್ಞಾನಿಗಳ ತಂಡದ ಈ ಸಾಧನೆಗೆ

0: ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದು, ದೂರವಾಣಿ ಮೂಲಕ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಪಾಲಿಗೆ ಭಯೋತ್ಪಾದನೆ ವಿರುದ್ದದ ಶೂನ್ಯ ಸಹಿಷ್ಣುತೆ ಕೇವಲ ಹೇಳಿಕೆಯಲ್ಲ, ಬದಲಿಗೆ ದೃಢವಾದ ಕ್ರಿಯಾಯೋಜನೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಫೋರ್ಸಸ್ ಫಸ್ಟ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಅಗತ್ಯ ಬಿದ್ದರೆ ಭಾರತ ಶತ್ರುಗಳ ಹಡಗು ತಾಣಗಳಿಗೆ ನುಗ್ಗಿ ಭಯೋತ್ಪಾದಕರನ್ನು ಮಟ್ಟಹಾಕಲಿದೆ. ಆಪರೇಷನ್ ಸಿಂಧೂರ್ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದ ಸ್ವಾವಲಂಬನೆಗೆ ಗರಿಷ್ಠ ಆದ್ಯತೆ ನೀಡಿದೆ. ಸಶಸ್ತ ಪಡೆಗಳ ಆಧುನೀಕರಣಕ್ಕಾಗಿ ಬಜೆಟ್ನ ಶೇಕಡಾ 75%ನ್ನು ದೇಶೀಯ ಉದ್ಯಮಿಗಳಿಗೆ ಕಾಯ್ದಿರಿಸಲಾಗಿದ್ದು, ಶೀಘ್ರದಲ್ಲೇ ನೂತನ ರಕ್ಷಣಾ ಸ್ವಾಧೀನ ಪ್ರಕ್ರಿಯೆ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. 2024ರಲ್ಲಿ 4,000 ಕೋಟಿ ರೂಪಾಯಿಗಳಿದ್ದ ದೇಶದ ರಕ್ಷಣಾ ಉತ್ಪಾದನೆ ದಾಖಲೆಯ 1.78 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದ್ದು, ಈ ವರ್ಷ 2 ಲಕ್ಷ ಕೋಟಿ ರೂಪಾಯಿ ಮೈಲಿಗಲ್ಲು ದಾಟುವ ಗುರಿ ಹೊಂದಲಾಗಿದೆ ಎಂದು ಮಾಹಿತಿ ನೀಡಿದರು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹಾಗೂ ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ಪುಣೆಯಲ್ಲಿ 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಜಂಟಿಯಾಗಿ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಈ ಯೋಜನೆಗಳಲ್ಲಿ ಪುಣೆ ಸಂಭಾಜಿನಗರ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇಯ ಮೊದಲ ಹಂತವಾಗಿರುವ ಖರಾಡಿ ಜಂಕ್ಷನ್ ಮತ್ತು ಶಿರೂರು ಬೈಪಾಸ್ ನಡುವಿನ 53 ಕಿಲೋಮೀಟರ್ ಉದ್ದದ ಷಡ್ಪಥ ರಸ್ತೆ, ಹಡಪ್ಸರ್ ಮತ್ತು ಯಾವತ್ ನಡುವಿನ 30.5 ಕಿಲೋಮೀಟರ್ ರಸ್ತೆ ಹಾಗೂ ತಲೆಗಾವ್ ಚಾಕನ್ ಶಿಖ್ರಾಪುರ ನಡುವಿನ 54.3 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸೇರಿವೆ. ಈ ಯೋಜನೆಗಳು ಪುಣೆ ವಲಯದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೈಗಾರಿಕಾ ಮತ್ತು ಆರ್ಥಿಕ ಪ್ರಗತಿಗೆ ವೇಗ ನೀಡಲಿವೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಮುರಳೀಧರ್ ಮೊಹೊಲ್, ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ, ಸುನೇತ್ರಾ ಪವಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ಇದೇ 25ರವರೆಗಿನ ಈ ಪ್ರವಾಸ ಆಯಾ ದೇಶಗಳ ಅಧ್ಯಕ್ಷರ ಆಹ್ವಾನದ ಮೇರೆಗೆ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಭೇಟಿಯು ಐತಿಹಾಸಿಕ ಪ್ರಾಮುಖ್ಯತೆ ಹೊಂದಿದ್ದು, ಭಾರತದ ರಾಷ್ಟಪತಿಯೊಬ್ಬರು ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾ ದೇಶಗಳಿಗೆ ನೀಡುತ್ತಿರುವ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಇನ್ನು ರೊಮೇನಿಯಾ ದೇಶಕ್ಕೆ 3 ದಶಕಗಳ ನಂತರ ಭಾರತದ ರಾಷ್ಟಪತಿಯೊಬ್ಬರು ಭೇಟಿ ನೀಡುತ್ತಿದ್ದು, ಇದಕ್ಕೂ ಮುನ್ನ 1994ರಲ್ಲಿ ಭಾರತದ ರಾಷ್ಟಪತಿಯವರು ಅಲ್ಲಿಗೆ ಪ್ರವಾಸ ಕೈಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನವದೆಹಲಿಯಲ್ಲಿ ಇಂದು ನಡೆಯಲಿರುವ ಪಿಂಚಣಿ ವ್ಯಾಜ್ಯಗಳ 2ನೇ ರಾಷ್ಟೀಯ ಕಾರ್ಯಾಗಾರದ ಅಧಿವೇಶನವನ್ನು ಉದ್ದೇಶಿಸಿ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಷಣ ಮಾಡಲಿದ್ದಾರೆ. ಎಲ್ಲಾ ಪಾಲುದಾರರ ನಡುವೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ಪಿಂಚಣಿ ವ್ಯಾಜ್ಯಗಳ ನಿರ್ವಹಣೆಯನ್ನು ಸುಧಾರಿಸಲು ಸರ್ಕಾರ ಹೊಂದಿರುವ ಬದ್ದತೆಯನ್ನು ಈ ಕಾರ್ಯಾಗಾರ ಪುನರುಚ್ಚರಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಗಳ ನೋಡಲ್ ಅಧಿಕಾರಿಗಳು ಹಾಗೂ ಕಾನೂನು ಸಲಹೆಗಾರರ ಸಮಿತಿಯು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿವೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರನ್ನು ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ದೆಹಲಿ ಹೈಕೋರ್ಟ್ ಆದೇಶದಂತೆ ಮತ್ತು ತಜ್ಞರ ವೈದ್ಯಕೀಯ ಸಲಹೆ ಮೇರೆಗೆ ವಾಂಗ್ಚುಕ್ ಅವರನ್ನು ಸ್ಥಳಾಂತರಿಸಲಾಗಿದೆ ಎಂದು ನವದೆಹಲಿ ಉಪ ಪೊಲೀಸ್ ಆಯುಕ್ತ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ವಾಂಗ್ಚುಕ್ ಅವರು ಕಳೆದ ಹಲವು ದಿನಗಳಿಂದ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಈ ನಡುವೆ ವಾಂಗ್ಚುಕ್ ಅವರ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿರುವ ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ಚಾರು ಬಂಬಾ, ವಾಂಗ್ಚುಕ್ ಅವರನ್ನು ನಿರಂತರ ವೈದ್ಯಕೀಯ ನಿಗಾದಲ್ಲಿಡಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅವರು ಸಂಪೂರ್ಣ ಪ್ರಜ್ಞಾವಸ್ಥೆಯಲ್ಲಿದ್ದು ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದಿದ್ದಾರೆ. 4 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿರುವ ಜಾನ್ಸಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಂವಿನಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರೊಂದಿಗೆ ಜಾನ್ಸಿಬಾರ್ ಅಧ್ಯಕ್ಷರು ಮಾತುಕತೆ ನಡೆಸಲಿದ್ದು, ಭಾರತ ತಾಂಜಾನಿಯಾ ದ್ವಿಪಕ್ಷೀಯ ಸಂಬಂಧಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚಿಸಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಸಹ ಜಾನ್ಸಿಬಾರ್

0: ಅಧ್ಯಕ್ಷರನ್ನು ಭೇಟಿಯಾಗಲಿದ್ದಾರೆ. ಜಾಗತಿಕ ದಕ್ಷಿಣದ ಪಾಲುದಾರ ರಾಷ್ಟಗಳಾದ ಭಾರತ ಮತ್ತು ತಾಂಜಾನಿಯಾ ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಕಾಲದ ಸ್ನೇಹ ಮತ್ತು ಸಹಕಾರದ ಸಂಬಂಧಗಳನ್ನು ಹೊಂದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಭೇಟಿ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಅನುಗುಣವಾಗಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಹೊಸ ಉತ್ತೇಜನ ನೀಡುವ ನಿರೀಕ್ಷೆ ಇದೆ. ಪನಾಮಾದ ವಿದೇಶಾಂಗ ಸಚಿವ ಜೇವಿಯರ್ ಎಡ್ವಾರ್ಡೋ ಮಾರ್ಟಿನೆಸ್ ಆಚಾ ವಾಸ್ಕ್ವೆಸ್ ಅವರು ನಾಳೆಯಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. ಇದೇ 22ರಂದು ನವದೆಹಲಿಯಲ್ಲಿ ಜೇವಿಯರ್ ಎಡ್ವಾರ್ಡೋ ಅವರು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ. 2 ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ವಿಶ್ವದ 4ನೇ ಶ್ರೇಯಾಂಕಿತ ಚೀನಾದ ಚೆನ್ ಯು ಫೈ ಅವರು ಗಾಯದ ಸಮಸ್ಯೆಯಿಂದಾಗಿ ಪಂದ್ಯದ ಮಧ್ಯದಲ್ಲೇ ನಿವೃತ್ತಿ ಪಡೆದಿದ್ದರಿಂದ ಸಿಂಧು ನೇರವಾಗಿ ಫೈನಲ್ ತಲುಪಿದರು. ಪಂದ್ಯದ ಮೊದಲ ಸೆಟ್ಅನ್ನು ಸಿಂಧು 21-19 ಗೆದ್ದುಕೊಂಡಿದ್ದರು. 2ನೇ ಸೆಟ್ನಲ್ಲಿಯೂ 15-10 ಮುನ್ನಡೆಯಲ್ಲಿದ್ದಾಗ ಚೀನಾ ಆಟಗಾರ್ತಿ ಆಟದಿಂದ ಹೊರನಡೆದರು. ಪ್ರಶಸ್ತಿಗಾಗಿ ನಾಳೆ ನಡೆಯಲಿರುವ ಅಂತಿಮ ಹಣಾಹಣಿಯಲ್ಲಿ ಪಿವಿ ಸಿಂಧು ಅವರು ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಇನ್ನು ನಾಳೆ ಈ ಪ್ರತಿಷ್ಠಿತ ಪಂದ್ಯಾವಳಿಯ ಫೈನಲ್ ಪಂದ್ಯ ನ್ಯೂಯಾರ್ಕ್ ನ್ಯೂಜರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಯಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ಉಪಗ್ರಹ ಉಡಾವಣಾ ನೌಕೆ ವಿಕ್ರಮ್-1 ಇಸ್ರೋದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿ ಉಡಾವಣೆ. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ, ಭಾರತದ ದೃಢ ನಿಲುವು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪುಣೆಯಲ್ಲಿಂದು 3 ಪ್ರಮುಖ ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಶಂಕುಸ್ಥಾಪನೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪ್ರವೇಶಿಸಿದ ಭಾರತದ ಪಿವಿ ಸಿಂಧು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಸ್ಥಾನಕ್ಕಾಗಿ ಇಂದು ಮಧ್ಯರಾತ್ರಿ ಫ್ರಾನ್ಸ್ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

0: ರಮ್ಯಾ ಭಟ್ ಅಭಯಂಕರ್ ಮತ್ತು ಬಿನಿ ದಯಾಲ್ ಅವರ ಕಂಠದಲ್ಲಿ ಒನ್ ಕಟ್ ಟೂ ಕಟ್ ಈ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಮಾರಿಯ ಗುಡ್ಡದ ಗಡ್ಡದಾರಿಗಳು ಈ ಚಿತ್ರದ ಒಂದು ಹಾಡು.

0: ಚಿತ್ರಗೀತೆಗಳು ನಾ ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ.
4: ಚೈತ್ರವನ
3: ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
5: ಪ್ರಿಯ ಕೇಳಿದರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 24ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್.
6: ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಎಂಬಂತೆ ಸಭೆಗಳೆಲ್ಲ ನಾಗೇಂದ್ರನ ಜೊತೆಗೆ ಸೇರಿದವು. ವೈಭವದಲ್ಲಿ ಮೆರವಣಿಗೆಯಲ್ಲಿ ಹೊರಟರು. ಆದಿಶೇಷನ ಛತ್ರ ಚಾಮರವು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತಿದೆ. ಅದರಿಗೆ ದಿವ್ಯ ಮಣಿಯ ಪ್ರಭಾವ

ಕೆಟ್ಟ ಬುದ್ಧಿ ಸುಟ್ಟಲೂ ಅಳಿಯುವುದಿಲ್ಲವಂತೆ. ಹಲ್ಲಿನಲ್ಲಿ ಮಾತ್ರವಲ್ಲ, ಹೊಟ್ಟೆಯಲ್ಲೂ ವಿಷ ತುಂಬಿಕೊಂಡಿರುವ ಧೃತರಾಷ್ಟ್ರನಿಗೆ ತೀರ ಹಿನ್ನಡೆಯಾಯಿತು. ಈಗ ಮಣಿ ಅವರ ವಶವಾಗುತ್ತದೆ ಎಂಬ ದುಃಖವಾಯಿತು. ದುರ್ಜನರಿಗೆ ಯಾವತ್ತೂ ದುರಾಲೋಚನೆ, ತನ್ನ ದುಷ್ಟ ಯೋಜನೆಗಳೆಲ್ಲ ನಾಶವಾದುವೆಂದು ಮರುಗಿದ ವೈಭವದಿಂದ ನಾಗೇಂದ್ರನ ಜೊತೆ ನಾಗ ಸಂಕುಲ ಮಣಿಪುರಕ್ಕೆ ಹೋಗಿ ಮಣಿಯನ್ನು ನೀಡಿ ಗೌರವಿಸುವುದನ್ನು ಊಹಿಸಿ ರೊಚ್ಚಿಗೆದ್ದ. ವಿಜಯಮಾಲೆ ಪಾರ್ಥನಿಗೆ ಹಾಗೂ ಪಾರ್ಥಸುತನಿಗೆ ಇದಕ್ಕೆ ಏನಾದರೂ ಪ್ರತಿಕೂಲವನ್ನು ತರಲೇಬೇಕೆಂದು ಯೋಚಿಸಿದ. ದುಷ್ಟರು ತಾವೂ ಕೆಡುವುದಲ್ಲದೆ ಇತರರನ್ನು ಕೆಡಿಸುವ ಪ್ರಯತ್ನ ಮಾಡುತ್ತಾರೆ. ಒಳಿತನ್ನು ಮಾಡರು, ನೋಡರು, ಕೇಳರು, ಮತ್ತೆ ಧೂರ್ತ ಯೋಜನೆಗೆ ಮುಂದಾಗುತ್ತಾರೆ.

0: ನರಕಮಂ ಅಂಜಬೇಡಿದ ಕೆಂದರು.
1: ಈ ದುಷ್ಟ ಧೃತರಾಷ್ಟ್ರನಿಗೆ ತಕ್ಕ ಮಕ್ಕಳಿದ್ದಾರೆ. ಒಬ್ಬ ದುರ್ಬುದ್ಧಿ, ಒಬ್ಬ ದುಸ್ವಭಾವ. ಬೇವಿನ ಮರದಲ್ಲಿ ಮಾವಿನ ಫಸಲನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲವಲ್ಲವೇ? ಅಂತೆಯೇ ದುರ್ಜನರ ಹೊಟ್ಟೆಯಲ್ಲಿ ದುಷ್ಟರುತ್ತಾರೆ. ಕೆಲವು ಅಪವಾದಗಳನ್ನು ಹೊರತುಪಡಿ ಅದಕ್ಕೆ ತಂದೆ ತಾಯಂದಿರು ಉತ್ತಮ ಸಂಸ್ಕಾರ ಸ್ವಭಾವಗಳನ್ನು ಹೊಂದಿದ್ದರೆ ಮಕ್ಕಳು ಅದನ್ನು ಅನುಸರಿಸುತ್ತಾರೆ. ನಮ್ಮ ಮಹಾಗಳು ಪುರಾಣಗಳು ಕೇವಲ ಕಥೆಯನ್ನು ಹೇಳುವುದನ್ನು ಮಾಡಿ ನಿನ್ನ ಯೋಜನೆಯನ್ನು ಎಂದು ಹೇಳುತ್ತಾರೆ.
0: ಇತ್ತ ಹರಿಸದಿಂ ಶೇಷ ನಿಮ್ಮುಂದಿ

ನಾಶ ಮಾಡಲಿಕ್ಕೆ ನಾನಾ ದಾರಿಗಳಿವೆ. ಅದರ ಒಳಿತಿಗೆ ಸುಕೃತ್ಯಗಳಿಗೆ ಸಂಕಷ್ಟಗಳು ಅಪಾರ. ಆ ಧೂರ್ತರಿಬ್ಬರು ವೇಗವಾಗಿ ಬಂದು ಪಾರ್ಥನ ಶಿರ ಬಿದ್ದಿರುವ ಸ್ಥಳಕ್ಕೆ ಬಂದು ಶಿರವನ್ನು ಉಪಾಯದಿಂದ ಅಪಹರಿಸಿದರು ಮತ್ತು ಅದನ್ನು ಘೋರವಾದ ಅರಣ್ಯದ ನಡುವೆ ಬಚ್ಚಿಟ್ಟರು. ಈ ಕಡೆ ಚಿತ್ರಾಂಗದೆಯ ಪುತ್ರನು ವಿಜಯ ಪತಾಕೆಯನ್ನು ಹಾರಿಸುತ್ತಾ ಫಣಿರಾಜನೊಂದಿಗೆ ಮಣಿಸಮೇತ ಮಣಿಪುರವನ್ನು ಪ್ರವೇಶಿಸಿದರೆ ಮತ್ತೆ ದುರಂತವನ್ನು ಕಂಡು ಮರುಗುತ್ತಾನೆ. ಎಲ್ಲರೂ ಸವಿತಾಕೆಯ ಶಿರಕ್ಕಾಗಿ ಹುಡುಕಾಡುತ್ತಿದ್ದಾರೆ. ಎಲ್ಲರಲ್ಲೂ ಆತಂಕ ಮೂಡಿದೆ.

ಯುದ್ಧ ಭೂಮಿಯಲ್ಲಿ ಸ್ಮಶಾನ ಮೌನ ಮುತ್ತಿತ್ತು. ಸೂತಕದ ಛಾಯೆ ಹರಡಿತ್ತು. ಕಣ್ಣಿವೆಯಕ್ಕದೆ ಕೌಂತೆಯನ ಕಳೆವರವನ್ನು ಕಾಯುತ್ತಿದ್ದರು. ಅತ್ಯಾಶ್ಚರ್ಯಕರ ರೀತಿಯಲ್ಲಿ ಅರ್ಜುನನ ಶಿರ ಅಪಹರಣವಾಗಿದೆ. ಪ್ರತಿಯೊಬ್ಬರೂ ಹುಡುಕುತ್ತಿದ್ದಾರೆ, ದಿಕ್ಕು ದಿಕ್ಕನ್ನು ಜಾಲಾಡುತ್ತಿದ್ದಾರೆ, ರೋಧಿಸುತ್ತಿದ್ದಾರೆ, ಭ್ರಾಂತಿ ಪಡುತ್ತಿದ್ದಾರೆ. ಇನ್ನೇನು ಅರ್ಜುನನು ಜೀವಂತ ಹೇಳುತ್ತಾನೆ, ಅರಸಿಯರ ಮಾಂಗಲ್ಯ ಉಳಿಯುತ್ತದೆ, ಅವರು ಸಂತಸದಿಂದಿರುತ್ತಾರೆ ಎಂಬ ಆಶಾ ಗೋಪುರ ಕಟ್ಟಿಕೊಂಡವರಿಗೆ ನಿರಾಶೆಯ ಬಿರುಗಾಳಿ ಬಡಿಯಿತು. ಈ ದುರ್ದಶೆಯನ್ನು ಕಾಣುತ್ತಾ ನಾಗರಾಜನೊಂದಿಗೆ

ಪತ್ನಿಯರಾದ ಚಿತ್ರಾಂಗದೆಗೆ ಉಲೂಪಿಯರಿಗೆ ಪಾರ್ಥನ ಪ್ರಾಣದ ಹೊರತು ಇನ್ನಾವ ಚಿಂತೆಯೂ ಇಲ್ಲ, ಇನ್ನಾವ ಗಮನವೂ ಇಲ್ಲ. ಭ್ರಾಂತರಾಗಿ ಆತನ ತಲೆಯನ್ನು ಹುಡುಕುತ್ತಿದ್ದಾರೆ. ಮರಳಿ ಪಾರ್ಥನ ಪ್ರಾಣ ದೊರಕುವ ಆಸೆಯಲ್ಲಿದ್ದವರಿಗೆ ಮತ್ತೆ ಕಾರ್ಮೋ ಕವಿದಂತೆ ನಿರಾಶೆಯಾಗಿದೆ. ಮಣಿ ಸಿಕ್ಕಿದೆ, ಆದರೆ ಪಾರ್ಥನ ತಲೆ ಕಾಣುತ್ತಿಲ್ಲ. ಸತಿಯರು ಮತ್ತೆ ದುಃಖ ಭರಿಸದೆ ಮೂಡಿ ಹೋಗುತ್ತಿದ್ದಾರೆ. ಉಳಿದ ಪರಿಚಾರಿಕೆಯರು ಅವರನ್ನು ಉಪಚರಿಸುತ್ತಿದ್ದಾರೆ. ಬಬ್ರುವಾಹನನಿಗೆ ಪರಿಸ್ಥಿತಿಯ ಅರಿವಾಗುತ್ತದೆ.

ಕಣ್ಣರಿಯದಿದ್ದೊಡೆ ಕರುಯದೆ ಎಂಬ ಕವಿವಾಣಿಯಂತೆ ಪಾರ್ಥನ ದುಸ್ಥಿತಿ ಮಣಿಪುರದ ಜನರಿಗೆ ಹೃದಯ ವಿದ್ರಾವಕವಾದಂತೆ ಹಸ್ತಿನಾಪುರದಲ್ಲಿ ಕುಂತಿಗೆ ಒಂದು ಕೆಟ್ಟ ಕನು ಬಿಡುತ್ತದೆ. ರಾಮಾಯಣದಲ್ಲಿ ದಶರಥನ ಅವಸಾನದ ಸಮಯದಲ್ಲಿ ಭರತನಿಗೆ ಒಂದು ಸ್ವಪ್ನ ಬಿದ್ದಿತ್ತು. ಕವಿಗಳು ಉಲ್ಲೇಖಿಸುತ್ತಿದ್ದಾರೆ, ಮಾತೆ ಕುಂತಿ ಧರ್ಮರಾಯನಿಗೆ, ಶ್ರೀಕೃಷ್ಣನಿಗೆ, ಭೀಮನಿಗೆ ತಾನು ಕಂಡ ಕನಸನ್ನು ವಿವರಿಸುತ್ತಾಳೆ. ಕಾಲಯಮನೊಡನೆ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಕೆಂಪು ದಾಸವಾಳದ ಹೂಗಳನ್ನು ಹೊದ್ದು ಗೋಮಯವನ್ನು ಚೆಲ್ಲಿಕೊಂಡು ಪಾರ್ಥನು ಹೋಗುತ್ತಿರುವುದನ್ನು ಕಂಡೆನೆಂದು ಕುಂತಿ ಹೇಳುತ್ತಿದ್ದಾಳೆ. ಇವೆಲ್ಲವನ್ನೂ ಸ್ವಪ್ನ ವಿಶ್ಲೇಷಕರು ಕೆಟ್ಟದ್ದು ಎಂದು ಹೇಳುತ್ತಾರೆ.

ಇನ್ನೂ ದುಗುಡ ಪಡುತ್ತಾ ಕಳವಳಿಸುತ್ತಾ ಕುಂತಿ ಹೇಳುತ್ತಿದ್ದಾಳೆ. ಹೊತ್ತು ಹೆತ್ತ ತನ್ನ ಹೊಟ್ಟೆಯಲ್ಲಿ ಬೆಂಗಿ ಬಿದ್ದಂತಿದೆ. ಸೊಸೆ ಸುಭದ್ರೆಯ ಕಣ್ಣಲ್ಲಿ ಕಂಬನಿ. ಶ್ರೀಕೃಷ್ಣ, ನಿನ್ನ ಭಾವನು ಬದುಕಿದ್ದಾನೋ ಇಲ್ಲವೋ ಎಂಬ ವ್ಯಥೆ ನನಗೆ ಕಾಡುತ್ತಿದೆ. ಯಾಕೋ ಅಪಶಕುನದ ಸ್ವಪ್ನಗಳು ಮನಸ್ಸಿನಲ್ಲಿ ತಳಮಳ.

ಸಾಧ್ಯವಿಲ್ಲ ಎಂದು ರೋಧಿಸುತ್ತಿರುವಾಗ ಶ್ರೀಕೃಷ್ಣ ಯೋಚಿಸಿ ತನ್ನ ವಾಹನವಾದ ಗರುಡನನ್ನು ನೆನೆದ. ಪ್ರತ್ಯಕ್ಷವಾದ ಪಕ್ಷಿಯ ಬೆನ್ನೇರಿ ಭೀಮ, ಕುಂತಿ, ದೇವಕಿ, ಯಶೋದೆಯರೊಂದಿಗೆ ಮಣಿಪುರಕ್ಕೆ ಹೊರಟಿದ್ದಾನೆ.

ಅತ್ಯಂತ ಸಂಪದ್ಭರಿತವಾದ ಮಣಿಪುರದ ರಾಜ್ಯದ ವರ್ಣನೆಯನ್ನು ಕವಿ ವಿಸ್ತಾರವಾಗಿ ಇಲ್ಲಿ ಪ್ರಸ್ತುತಪಡಿಸುತ್ತಾ, ವಿಶಾಲವಾಗಿರುವ ಸಭಾಭವನ, ಅದಕ್ಕೆ ರತ್ನಗಳಿಂದ ಖಚಿತವಾದ ಸ್ತಂಭಗಳು, ತಾಂತ್ರಿಕ ನೈಪುಣ್ಯತೆಯಿಂದ ನಿರ್ಮಿಸಲ್ಪಟ್ಟಂತಹ ಅರಮನೆಯನ್ನು, ಸಿರಿಯನ್ನು ಕಾಣುತ್ತಾ ಅದನ್ನು ವರ್ಣಿಸುತ್ತಿದ್ದಾನೆ. ಎತ್ತ ರಣರಂಗದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಹೆಣಗಳ ರಾಶಿ, ಅಂಗಾಂಗಗಳನ್ನು ಕಳೆದುಕೊಂಡು ಕೆಂಬಣ್ಣದಲ್ಲಿ ಮಿಂದು ಬಿದ್ದಿರುವ ಆನೆ ಕುದುರೆಗಳ ಶಿಖರಗಳು, ಸುತ್ತಲೂ ಉರಿಯುತ್ತಿರುವ ಎಣ್ಣೆಯ ದೀಪಗಳು, ಅಲ್ಲಿ ಶಿರವನ್ನು ಕಳೆದುಕೊಂಡು ಧರೆಗುರುಳಿದ ಧನಂಜಯ, ಆತನ ಸುತ ರೋಧಿಸುತ್ತಿರುವ ರಮಣೀಯರು, ಸತಿಯರು, ಸೈನಿಕರು, ಇವೆಲ್ಲವನ್ನೂ ಶ್ರೀಕೃಷ್ಣ ಭೀಮನಿಗೆ ತೋರಿಸಿ ಹೇಳುತ್ತಿದ್ದಾನೆ.

0: ಮನಸುತ ಇತ್ತ ನೋಡು. ಪಾರ್ಥನ ದೇಹ ಧರೆಯ ಮೇಲೆ ಬಿದ್ದಿದೆ, ಆದರೆ ಆತನ ಆನನ ಮಾತ್ರ ಕಾಣಿಸುತ್ತಿಲ್ಲ. ಅರ್ಜುನನ ಮುಖಚಂದ್ರವು ಅಡಗಿದಂತೆ ಅಲ್ಲಿ ಒಂದೇ ಸವನೆ ರೋಧಿಸುತ್ತಿರುವ ಸತಿಯರ ಮತ್ತು ಇತರ ಸ್ತ್ರೀಯರ ಮುಖಚಂದ್ರಗಳು ಮ್ಲಾನವದನವಾಗಿವೆ, ಕಳೆಗೊಂದಿವೆ. ಒಟ್ಟಾರೆ ಪರಿಸ್ಥಿತಿಯು ಅತ್ಯಂತ ಗಂಭೀರವಾಗಿದೆ ಎಂದು ಹೇಳಿದಾಗ ಪರಮಾತ್ಮನ ಪಾರಮ್ಯದ ಬಗ್ಗೆ ಸಂಪೂರ್ಣ ನಂಬಿಕೆಯನ್ನಿಟ್ಟ ಪವನಪುತ ಪಕ್ಷಿವಾಹನನನ್ನು ಕುರಿತು ಹೇಳುತ್ತಾನೆ. ಶ್ರೀಹರಿ, ವಿಶ್ವಕ್ಕೆ ಬೆಳಕನ್ನು ನೀಡುವ ನಿನ್ನ ಮೂರ್ತಿ ಎಂಬ ಭಾಸ್ಕರನು ಮೂಡಿದೆ, ಯಾವುದು ತಾನೇ ಗೋಚರಿಸದೇ ಇರಲಿಕ್ಕಿಲ್ಲ? ಸವ್ಯ ಸಾಚಿಯ ಶಿರವು ಖಂಡಿತ ನಿನಗೆ ಗೋಚರಿಸುತ್ತದೆ ಎಂದು ಹೇಳಿದಾಗ ಎಲ್ಲರೂ ರಣರಂಗಕ್ಕಿಳಿದು ನಡೆದರು. ಇಲ್ಲಿ ಶ್ರೀಕೃಷ್ಣ ಚರಿತಾಮೃತ ಮನನದಲ್ಲಿರುವ ಲಕ್ಷ್ಮೀಕಾಂತನ ಭಕ್ತಿ ಲಕ್ಷ್ಮೀಶ ಕವಿ ಭೀಮನಿಂದ ಹೇಳಿಸುವ ಮಾತು, ಅಂದರೆ ಕೃಷ್ಣನ ಕಣ್ಣಿಗೆ ಗೋಚರಿಸದ ವಸ್ತುವೇ ವಿಶ್ವದಲ್ಲಿಲ್ಲ ಎಂಬ ಗೂಢಾರ್ಥ.
1: ಲಲಿತ ರತ್ನ ಪ್ರದೀಪಂಗಳಿಂ ಬಳಸಿರ್ತ ಲಲನಯರ

ರಂಗದಲ್ಲಿ ಶೋಕಿಸುವ ಸ್ತ್ರೀಯರು ಸಹಜವಾಗಿ ಧರಿಸಿದ ಆವರಣಗಳ ಪ್ರಕಾಶ ಮತ್ತೆ ಅಲ್ಲಿ ಉರಿಯುತ್ತಿರುವ ಗಂಧನೆಯ ದೀಪಗಳು ಕರ್ಪೂರದಿಂದ ಬೀರುವ ಪ್ರಕಾಶ ಇವೆಲ್ಲ ಬೆಳಕಿನಿಂದ ನಡುರಾತ್ರಿಯು ಹಗಲಿನಂತೆ ಗೋಚರಿಸುತ್ತಿತ್ತು. ಪಕ್ಷಿಯಿಂದ ಶೂರನಾದ ಭೀಮನ್ ಯಶೋದೆ ದೇವಕಿಯರು ಕುಂತಿಯು ಇಳಿದು ಯುದ್ಧ ಭೂಮಿಗೆ ಬರುತ್ತಾರೆ. ಧರಣಿಯಲ್ಲಿ ಬಿದ್ದಿರುವ ಧನಂಜಯನ ಶವವನ್ನು ಕಂಡು ಅದರ ಹತ್ತಿರ ಹೋಗಿ ಯಾನ ನಿನಗೆ ಈ ದುರವಸ್ಥೆ ಸಂಭವಿಸಿತು ಎಂದು ದುಃಖದಿಂದ ಮರುಗುತ್ತಿರಬೇಕಾದರೆ ಕೃಷ್ಣ ಕೇಳುತ್ತಿದ್ದಾನೆ,

ಸರ್ವಾಂತರ್ಯಾಮಿಯಾದ ಜಗದ್ಗುರುವಾದ ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಅಯ್ಯ ಸಖನೇ ಭಕ್ತನೇ, ನಿನ್ನ ಭಾವ ಕೃಷ್ಣ ಬಂದಿದ್ದಾನೆ. ನನ್ನ ಆಗಮನಕ್ಕಾಗಿ ಜಾತಕ ಪಕ್ಷಿಯಂತೆ ನೀನು ಒಯ್ಯುತ್ತಿದ್ದೆ, ಆದರೆ ಈಗ ಇದರೊಂದಿಗೆ ನಿನ್ನ ಮೊದಲ ದೇವತೆ ಎಂದು ಪೂಜಿಸುವ ನಿನ್ನ ತಾಯಿ ಕುಂತಿ ಬಂದಿದ್ದಾಳೆ, ಆಕೆಗೆ ನಮಿಸು. ಏಳು, ಮತ್ತೆ ಅಳಿಯನನ್ನು ನೋಡಲು ದೇವಕಿಯೂ ಬಂದಿದ್ದಾಳೆ, ಯಶೋದೆ ಕಾತರಿಸುತ್ತಿದ್ದಾರೆ. ಇವರೆಲ್ಲರನ್ನು ಮಾತಾಡಿಸದೆ ಮೌನದಲ್ಲಿದ್ದೆಯಾ? ನಿಮ್ಮೆಲ್ಲರನ್ನು ಅಪಾಯದಲ್ಲಿ ಕಾಪಾಡಿದ ಕಲಿ ಭೀಮ ಬಂದಿದ್ದಾನೆ, ಆತನನ್ನು ಮಾತನಾಡಿಸದೆ ಇರುವೆಯಲ್ಲವೇ? ಧರ್ಮರಾಯನು ಯಾಗ ಪ್ರಾರಂಭಿಸಿದಾಗ ಅಶ್ವದ ಸಂಪೂರ್ಣ ಭಾವವನ್ನು ಹೊತ್ತ ಸವ್ಯಸಾಚಿಯೇ, ಇನ್ನು ಇದನ್ನು ಸಂಪನ್ನಗೊಳಿಸುವವರು ಯಾರು ಎಂದು ಶ್ರೀಕೃಷ್ಣನು ಕೌಂತೆಯನ ಕಳೆಯಬರದೊಂದಿಗೆ ಮಾತನಾಡತೊಡಗಿದ. ಇದೇ ಮಾಯೆಯನ್ನೋಣವೇ, ಭ್ರಾಂತಿಯನ್ನೋಣವೇ? ಸೀತೆಯನ್ನು ಕಳೆದುಕೊಂಡಾಗ ಶ್ರೀರಾಮನೂ ಹಲುಬಿದ್ದ. ಕರ್ಣನ ಸಾವಿನಿಂದ ಕೌರವ ಸಂಪೂರ್ಣ ರಮೆಗೊಳಗಾಗಿದ್ದ. ಇಲ್ಲಿ ಕಪಟ ನಾಟಕ, ಶ್ರೀಕೃಷ್ಣ ತನ್ನ ಕಪಟ ನಾಟಕವನ್ನೂ ಪ್ರದರ್ಶಿಸಿದ.

ಅಂತರ್ಯಾಮಿಯಾದರೂ, ಸರ್ವೇಶ್ವರನಾದರೂ, ವಿಶ್ವವ್ಯಾಪಿಯಾದರೂ ಮುರಾರಿ ಈಗ ಯಾದವನಾಗಿ ಅವತರಿಸಿದ್ದಾನೆ. ಅದಕ್ಕೆ ತಕ್ಕಂತೆ ತಾನೂ ನಟಿಸಬೇಕಾಗುತ್ತದಲ್ಲವೇ? ಇನ್ನು ಯುದ್ಧದಲ್ಲಿಯೂ ಅನೇಕ ದುರಂತಗಳನ್ನು ಕಂಡು ಸಹಿಸಿದ ಕುಂತಿ ದೇವಕಿ ಯಶೋಧೆಯರೊಂದಿಗೆ ದುಃಖ ಅಡವಿನಲ್ಲಿ ಮುಳುಗಿದ್ದಾರೆ. ಕಲಿ ಭೀಮ

ವಜ್ರ ಹೃದಯ ವೃಕೋದರ. ಆತನ ಹೃದಯವು ಕರಗಿ ಕಣ್ಣೀರಾಗಿ ಹರಿಯಿತೆಂದರೆ ಅದೆಂತಹ ಶೋಕ ಸಾಗರ ಸಂದರ್ಭವಿರಬಹುದು. ಅನೂಹ್ಯವಾದುದು. ಅದರೊಂದಿಗೆ ಹಿರಿಯರೆದುರೂ ಕಿರಿಯರ ಸಾವು ಸಹಿಸಲು ಸಾಧ್ಯವಲ್ಲವೇ? ಆ ಕ್ಷಣ ಭೀಮನಲ್ಲಿ ಆಸೆಯೆಂದು ಜಿಗುತು ಕೃಷ್ಣನನ್ನು ಕುರಿತು ಹೇಳುತ್ತಿದ್ದಾನೆ, ಕೃಷ್ಣ

ಮುರಳಿ ಜಗದ್ರಕ್ಷಕ ದೇವಕಿ ಪುತ್ರ ಭಾಸ್ಕರನಿಗೆ ಎಂದಾದರೂ ಕತ್ತಲು ಆವರಿಸಿದೆ? ಅರ್ಜುನನನ್ನು ಬದುಕಿಸುವ ಬಗೆ ನಿನಗಿರಿಯದೆ ನಮ್ಮಂತೆ ನೀನು ಮರುಗುತ್ತಿರುವೆಯಲ್ಲ. ನಿನ್ನ ಕೃಪಾ ಕಟಾಕ್ಷಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಪಾರ್ಥನೊಡನೆ ಕರ್ಣಸುತನೂ ಬಿದ್ದಿದ್ದಾನೆ. ಮಹಾಪ್ರತಾಪಶಾಲಿ ಮಧ್ಯಮ ಪಾಂಡವನನ್ನು ವೀರಾಗ್ರಣಿ ವೃಷಕೇತುವನ್ನು ಕುದುರೆಯ ನೆಪದಿಂದ ಕೊಂದಿದ್ದಾನೆಂದರೆ ಆತ ಒಬ್ರವಾಹನ ಖಂಡಿತವಾಗಿ ಮಹಾಪರಾಕ್ರಮಿಯೇ ಇರಬೇಕು. ಏಕೆಂದರೆ ತ್ರೈಲೋಕ್ಯ ವೀರ ಫಲುಗುಣನೆಂಬುದು ಪೂರ್ವದಲ್ಲಿಯ ಮಹಾಭಾರತ ಯುದ್ಧದಲ್ಲಿಯೇ ನಿರ್ಣಯಿಸಲ್ಪಟ್ಟಿದೆ. ಆತನ ಮೇಲೆ ಸೀಡು ತೀರಿಸಿಕೊಳ್ಳುತ್ತೇನೆ. ಅವನೆಂತಹ ಪೌರುಷವಂತನೇ ಆಗಿರಲಿ ಎಂದು ಭೀಮನು ಶೋಕದಿಂದಲೋ ರೋಷದಿಂದಲೋ ಗುಡುಗಿ

0: చూ తమ్రుకో దరరను.
1: ಕಲಿ ಭೀಮ ಕೃಷ್ಣನೊಂದಿಗೆ ವೀರಾವೇಶದಿಂದ ಪೌರುಷದಿಂದ ಇರುವಾಗ ಗಾಯಗೊಂಡ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ ಇವರೆಲ್ಲರೂ ಉಲೂಪಿಯ ಅರಮನೆಯಲ್ಲಿ ಉಪಚಾರ ಪಡೆದು ಚೇತರಿಸಿಕೊಂಡು ಗಂಗೆಯ ಶಾಪದಿಂದ ಹತನಾಗಿ ಬಿದ್ದ ಮಧ್ಯಮ ಪಾಂಡವನ ಶವವಿರುವ ಕಡೆ ಬರುತ್ತಾರೆ. ಶ್ರೀಕೃಷ್ಣ, ಕಲಿ ಭೀಮ, ಕುತಿ ಮುಂತಾದವರು ಬಂದಿರುವುದನ್ನು ಕಂಡು ಅವರನ್ನೆಲ್ಲ ಸಂತೈಸುತ್ತಾರೆ. ಹಾಗೆ ಇನ್ನೂ ದುಗುಡದಲ್ಲೇ ಇದ್ದ ಧನಂಜಯನ ಮಗನಿಗೆ ಸಮಾಧಾನ ಹೇಳಿ ಕಲಿ ಭೀಮನನ್ನು, ಕೃಷ್ಣನನ್ನು ತೋರಿಸಿ ಇನ್ನು ನೀನು ಮರುಗಬೇಡ ಎನ್ನುತ್ತ

0: ಸಂವಾದವನ್ನು ಮಣಿಪುರದ ಅರಸನನ್ನು ಜರಿದ ರೀತಿಯನ್ನು ಕೃಷ್ಣ ಭೀಮ ಮುಂತಾದವರಿಗೆ ತಿಳಿಸುತ್ತ ಕೌಂತೆಯನ ಕುಮಾರನು ಕೆರಳಿ ಕಲಿಪಾರ್ಥನ ಕೊರಳನ್ನು ದೂರದಲ್ಲಿ ಕತ್ತರಿಸಿದ ಕರುಣಾಜನಕ ಘಟನೆಗಳನ್ನು ಕಿರಿದಾಗಿ ವಿವರಿಸಿದರು. ಅಷ್ಟರಲ್ಲಿ ಅರ್ಜುನನ ಮಗ ಭೀಮನ ಕಾಲಿಗೆ ಎರಗುತ್ತಾ ಒತ್ತಿ ಬರುವ ದುಃಖವನ್ನು ಹತ್ತಿಕ್ಕಿಕೊಳ್ಳುತ್ತಾ, ದೊಡ್ಡಪ್ಪ, ಸಹೋದರನನ್ನು ಸಾಯಿಸಿದವನು ಶತ್ರುವಲ್ಲವೇ? ಹೆತ್ತ ತಂದೆಯನ್ನೇ ಕೊಂದವನು, ಅಂತಹ ಪಾಪಿ ಪ್ರಪಂಚದಲ್ಲಿ ಇನ್ನಾರಾದರೂ ಇರುವರೇ? ಇಂತಹ ಪರಮ ಪಾಪಿ ಪ್ರಪಂಚದಲ್ಲಿ ಜೀವಿಸಿರಬಾರದು. ತೆಗೆದುಕೋ ಈ ಗದೆಯನ್ನು, ಎದೆಯನ್ನು ಸೀಳಿ ಪರಲೋಕಕ್ಕೆ ಕಳಿಸು ಎಂದು ಅತೀವ ವ್ಯಥೆಯಿಂದ ಭೀಮನನ್ನು ಒತ್ತಾಯಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 24ನೆಯ ಸಂಧಿಯ ಕೆಲ ಪದಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: भरा मौसम रहने का अनुमान है। ईरान ने आज कुवैत पर मिसाइलों और ड्रोन से बड़े पैमाने पर हमले किए। हमलों के बाद कुवैत ने अपना हवाई क्षेत्र बंद कर दिया और सभी उड़ान सेवाएं निलंबित कर दी। ईरान से दागी गई मिसाइलों के कुवैती हवाई क्षेत्र में प्रवेश के बाद अधिकारियों ने लोगों को घरों के अंदर रहने तथा सुरक्षित स्थानों पर शरण लेने की सलाह दी है। अंत में मुख्य समाचार एक बार फिर। भारत का पहला निजी कंपनी द्वारा विकसित ऑर्बिटल रॉकेट विक्रम 1 श्रीहरिकोटा के सतीश धवन अंतरिक्ष केंद्र से सफलतापूर्वक प्रक्षेपित। प्रधानमंत्री नरेंद्र मोदी ने इस प्रक्षेपण के लिए स्काईरूट एयरस्पेस की टीम को बधाई दी और इसे भारत की अंतरिक्ष यात्रा में एक महत्वपूर्ण क्षण बताया। रक्षा मंत्री राजनाथ सिंह ने कहा, आतंकवाद को कतई बर्दाश्त न करने की भारत की नीति सिर्फ एक बयान नहीं है बल्कि दृढ़ कार्रवाई का सूचक भी है। पश्चिम बंगाल के तराई क्षेत्र और सिक्किम में कल तक मूसलाधार बारिश का रेड अलर्ट और पीवी सिंधु टोक्यो में जापान ओपन बैडमिंटन टूर्नामेंट के महिला सिंगल्स के फाइनल में पहुंची। इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಂದು ಜಿಲ್ಲಾಡಳಿತಕ್ಕೆ ತಲಾ 5 ಕೋಟಿ ರೂಪಾಯಿ ಕುಡಿಯುವ ನೀರಿಗಾಗಿ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಕಾರ್ಯನಿರ್ವಹಣಾ ಅಧಿಕಾರಿಗಳೊಂದಿಗೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಎಂದು ಹೇಳಿದ್ದಾರೆ.
2: ನಾಳೆ ಮುಖ್ಯಮಂತ್ರಿಗಳು, ನಾನು ವಿಡಿಯೋ ಕಾನ್ಫರೆನ್ಸ್ಗೆ ಎಲ್ಲ ಡೆಪ್ಯೂಟಿ ಕಮಿಷನರ್ಗೆ ಕರೆದಿದ್ದೇವೆ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾತಾಡ್ತೇವೆ, ನಮ್ಮದು ಸರ್ಕಾರದಿಂದ ಏನು ಸೂಚನೆ ಮಾಡಬೇಕು ಮಾಡ್ತೀವಿ. ಈಗಾಗಲೇ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೆ 5 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ಕೊಟ್ಟಿದ್ದೇವೆ. ಸುಮಾರು 329 ಕೋಟಿ ಈಗಾಗಲೇ ಅವರಲ್ಲಿ ಇದೆ. ಅದರ ಜೊತೆಯಲ್ಲಿ ಪ್ರತಿ ಡಿಸಿ ಹತ್ರ ಪಿಡಿ ಅಕೌಂಟ್ ಅಲ್ಲಿ 600-700 ಕೋಟಿ ರೂಪಾಯಿ ಹಣ ಇಟ್ಟಿದ್ದೀವಿ. ಅದು ಯಾವ ಇಂತಹ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ.
1: ಕುಡಿಯುವ ನೀರಿಗಾಗಿ 329 ಕೋಟಿ ರೂಪಾಯಿ ಲಭ್ಯವಿದ್ದು, ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗಳಲ್ಲಿ ಸುಮಾರು 600 ಕೋಟಿ ರೂಪಾಯಿ ಲಭ್ಯವಿದೆ. ಅಗತ್ಯ ಸಂದರ್ಭಗಳಲ್ಲಿ ಬಳಸಿಕೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬರ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಪತ್ರ ಬರೆಯಲಾಗಿದ್ದು, ಪ್ರತಿಪಕ್ಷಗಳು ರಾಜ್ಯಕ್ಕೆ ಶೀಘ್ರವೇ ಹಣ ಕೊಡಿಸಲಿ ಎಂದು ಆಗ್ರಹಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆ ಚರ್ಚೆ ನಡೆಸಿದ್ದರು. ಬಳಿಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದರು. ನವದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇಂದು ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಅವರು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರದ ರಸ್ತೆಗಳು ಮತ್ತು ಪಾದಚಾರಿ ಮಾರ್ಗಗಳಲ್ಲಿನ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಇಂದು ಚಾಲನೆ ನೀಡಲಾಗಿದೆ. ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಮಲ್ಲೇಶ್ವರಂನಲ್ಲಿದ್ದು ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಈಗಾಗಲೇ 2,700 ಅನಾಥ ವಾಹನಗಳನ್ನು ಪಟ್ಟಿ ಮಾಡಲಾಗಿದೆ. ಇಂತಹ ವಾಹನಗಳಿಗೆ ನೋಟಿಸ್ ನೀಡಲಾಗಿದ್ದು, ಮಾಲೀಕರು ಬಂದು ವಾಹನ ಪಡೆಯದಿದ್ದರೆ ಟೋಯಿಂಗ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳನ್ನು ಹರಾಜು ಹಾಕಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ರಸ್ತೆಗಳನ್ನು ಮತ್ತು ಪಾದಚಾರಿ ಮಾರ್ಗಗಳನ್ನು ಒತ್ತುವರಿ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ.
3: ದಯವಿಟ್ಟು ಇನ್ನು ಮುಂದೆ ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ಅನಾಥವಾಗಿ ವಾಹನಗಳನ್ನ ಬಿಟ್ಟು, ಸಾರ್ವಜನಿಕರ ಸ್ವತ್ತು ಅದು, ರಸ್ತೆ ಫುಟ್ಪಾತ್ ಅಂತ ಹೇಳಿದ್ರೆ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಅದು

0: ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ, ಅದನ್ನ ಒತ್ತುವರಿ ಮಾಡಿ ಪಾದಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನ ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನ ಅತಿಕ್ರಮಣ ಮಾಡಬಾರದು.
1: ಈ ವೇಳೆ ಸ್ಥಳೀಯ ಶಾಸಕ ದಿನೇಶ್ ಗುಂಡೂರಾವ್, ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಾರಿಷಸ್ ರಿಪಬ್ಲಿಕ್ನ ವಿದೇಶಾಂಗ ವ್ಯವಹಾರಗಳು, ಪ್ರಾದೇಶಿಕ ಏಕೀಕರಣ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಸಚಿವ ನರಸಿಂಗೇನ್ ಹಾಂಬಿರಾಜನ್ ಅವರ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿತು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿಸಿ ಭಗವಾನ್ ಹಾಗೂ ಐಬಿಎಂ ಆರ್ಥಿಕ ಸಲಹೆಗಾರರಾದ ಅನನ್ಯ ರಾಧಾಕೃಷ್ಣನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವನ್ನು ತುಮಕೂರು ಜಿಲ್ಲೆಯ ಶಿರಾ ಬಳಿ ನಿರ್ಮಾಣ ಮಾಡುವಂತೆ ಕೇಂದ್ರ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪತ್ರ ಬರೆದಿದ್ದಾರೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ಮಾಡುವುದರಿಂದ ಮಧ್ಯ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ಯೋಜನೆ ಕುರಿತು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವರು, ರಾಜ್ಯವು ಈಗಾಗಲೇ ಬೆಂಗಳೂರು ಕೇಂದ್ರಿತವಾಗಿ ಅಭಿವೃದ್ಧಿ ಸಾಧಿಸಿದೆ, ಮತ್ತೊಂದು ವಿಮಾನ ನಿಲ್ದಾಣವನ್ನು ಬೆಂಗಳೂರು ಸಮೀಪ ನಿರ್ಮಿಸಿದರೆ ಉತ್ತರ ಮತ್ತು ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ನ್ಯಾಯ ಸಂದಂತೆ ಆಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಶಿರಾ ಬಳಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು ಭದ್ರಾ ಮೇಲ್ದಂಡೆ ಕಾಲುವೆ, ಹೇಮಾವತಿ ಮತ್ತು ಎತ್ತಿನಹೊಳೆ ಯೋಜನೆಗಳಿಂದ ನೀರಿನ ಲಭ್ಯತೆಯೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಭಾಗದಲ್ಲಿ ವಿಮಾನ ನಿಲ್ದಾಣವಾದರೆ ಕೈಗಾರಿಕೆ, ಉದ್ಯೋಗ, ಹೂಡಿಕೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ದೊರಕಲಿದ್ದು ರಾಜ್ಯದ ಸಮತೋಲಿತ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ. ಗದಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಇಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯ ಕುರಿತು ಅವಲೋಕನ ನಡೆಸಿದ್ದಾರೆ. ನರಗುಂದ ತಾಲೂಕಿನ ಕಲಕೇರಿ ಹಾಗೂ ಹದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು, ರೈತರು ಬೆಳೆದ ಹೆಸರು, ಉದ್ದು, ಶೇಂಗಾ, ಮೆಕ್ಕೆಜೋಳ, ಈರುಳ್ಳಿ ಹಾಗೂ ಹತ್ತಿ ಜಮೀನುಗಳಿಗೆ ಭೇಟಿ ನೀಡಿ ಮಳೆ ಕೊರತೆಯಿಂದಾಗಿ ಒಣಗುತ್ತಿರುವ ಬೆಳೆಗಳನ್ನು ಪರಿಶೀಲಿಸಿದರು. ರೈತರೊಂದಿಗೆ ಸಂವಾದ ನಡೆಸಿದ ಅವರು, ಜಿಲ್ಲೆಯಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಿತ್ತನೆ ಪ್ರದೇಶದ ನಿಖರ ಮಾಹಿತಿ ಪಡೆಯಲು ಜಿಲ್ಲೆಯ ಎಲ್ಲಾ ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಬೆಳೆ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಮನವಿ ಮಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರೆದಿದ್ದು, ಜಿಲ್ಲೆಯಲ್ಲಿರುವ 13,35,000 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಆ ಪೈಕಿ 9,73,000 ಮತದಾರರ ಗಣಕೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಲಾಗಿದೆ. ಗಣಕೀಕರಣದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ಮಾಹಿತಿ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 12,30,037 ಮತದಾರರಿದ್ದು ಪ್ರತಿಯೊಬ್ಬರಿಗೂ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಜಿಲ್ಲೆಯಾದ್ಯಂತ 8,33,365 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದ್ದು, ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಇದುವರೆಗೆ 9,02,939 ಗಣತಿ ನಮೂನೆಗಳನ್ನು ವಿತರಿಸಿದ್ದಾರೆ. 5,75,478 ಎನ್ಯುಮರೇಷನ್ ಫಾರಂಗಳು ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇಣ್ಯಂನಲ್ಲಿ ಮನೆ ಮುಂದೆ ಕುಳಿತಿದ್ದ ಅಜ್ಜಿ ಮೊಮ್ಮಗಳ ಮೇಲೆ ದಾಳಿ ಮಾಡಿದ್ದ ಚಿರತೆಯು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಬಿದ್ದಿದೆ. ಮೇಣ್ಯಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ದೊಡ್ಡಿ ಹಾಡಿಯಲ್ಲಿ ಶಿವಮ್ಮ ಹಾಗೂ ಹರ್ಷಿತಾ ಎಂಬ ಅಜ್ಜಿ ಮೊಮ್ಮಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಸಿಬ್ಬಂದಿ ಆಯಕಟ್ಟಿನ ಸ್ಥಳಗಳಲ್ಲಿ ಬೋನು ಇರಿಸಿ ನಿರಂತರ ಕಾರ್ಯಾಚರಣೆ ಕೈಗೊಂಡಿದ್ದರು. ಇಂದು ಬೆಳಿಗ್ಗೆ ಆಹಾರದಾಸಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು, ಪಶುವೈದ್ಯರ ಪರಿಶೀಲನೆ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲೆ ಮಹದೇಶ್ವರ ವನ್ಯಜೀವಿಧಾಮದ ಅಧಿಕಾರಿಗಳು ತಿಳಿಸಿದ್ದಾರೆ.

ಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕರು 40 ವರ್ಷ ಮೇಲ್ಪಟ್ಟ ನಂತರ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಆರೋಗ್ಯ ತಪಾಸಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದ್ದಾರೆ. ಕಾರವಾರ ಜಿಲ್ಲೆಯಲ್ಲಿ ಪ್ರಸ್ತುತ ಮಳೆಯ ಪ್ರಮಾಣ ಕಡಿಮೆ ಇರುವುದರಿಂದ ರೈತರಿಗೆ ಕಡಿಮೆ ಅವಧಿಯಲ್ಲಿ ಇಳುವರಿ ನೀಡುವ ಬೆಳೆಗಳನ್ನು ಬೆಳೆಯಲು ಉತ್ತೇಜಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮಾವು ಬೆಂಬಲ ಬೆಲೆ ಯೋಜನೆಯಡಿ ತೋತಾಪುರಿ ಮಾವು ಮಾರಾಟ ಮಾಡುತ್ತಿರುವ ಹಾಗೂ ಈಗಾಗಲೇ ಮಾರಾಟ ಮಾಡಿರುವ ಎಲ್ಲಾ ರೈತರು ವ್ಯಾಪಾರಿಯಿಂದ ಮಾರಾಟ ಬಿಲ್ಲನ್ನು ಕಡ್ಡಾಯವಾಗಿ ಪಡೆದು ಗೇಟ್ ಎಂಟ್ರಿ ಚೀಟಿ, ತೂಕದ ಚೀಟಿ, ಆನ್ಲೈನ್ ನೋಂದಣಿ ಪ್ರತಿಯೊಂದಿಗೆ ಅದೇ ದಿನ ಅಥವಾ ಮರುದಿನವೇ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಚೇರಿಗೆ ಸಲ್ಲಿಸಬಹುದು ಎಂದು ಕೃಷಿ ಮಾರಾಟ ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಜಿಲ್ಲಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಬಳಿಕವೂ ಮಾಲೀಕರು ಬರದಿದ್ದರೆ ವಾಹನಗಳ ಹರಾಜಿಗೆ ನಿರ್ಧಾರ, ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಶಿರಾ ಬಳಿ ನೂತನ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಿಸುವಂತೆ ಕೇಂದ್ರ ವಿಮಾನಯಾನ ಸಚಿವರಿಗೆ ಸಚಿವ ವಿ ಸೋಮಣ್ಣ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಜಾಹೀರಾತುಗಳು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಅಕ್ಕಿ ಬೆಳಗ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಪೂರ್ಣಿಮೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಶ್ರೀಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು. ಈಗ ಗಣೇಶನ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

0: ಪುರಂದರದಾಸರ ಕೀರ್ತನೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು.
1: ಏ ಹರ್ಷಿತ್, ಏನೋ ಈ ದಿನ ಶಾಲಾವರಣದಲ್ಲಿ ಸಡಗರ ಸಂಭ್ರಮ ಕಾಣುತ್ತಿದೆ.
2: ಏ ಶ್ರೇಯಸ್, ನಿನಗೆ ಗೊತ್ತಿಲ್ಲವೇ, ಈ ದಿನ ಗುರುಪೂರ್ಣಿಮೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ದಿನವಾಗಿದೆ.
1: ಗುರು ಪೂರ್ಣಿಮೆ ಹಾಗಂದರೆ?
2: ಅಂದರೆ ಈ ದಿನವನ್ನು ಗುರುಗಳಿಗೆ ಗೌರವ, ಕೃತಜ್ಞತೆ ಮತ್ತು ಭಕ್ತಿಯನ್ನು ಸಲ್ಲಿಸುವ ದಿನವಾಗಿ ಆಚರಿಸಲಾಗುತ್ತದೆ. ಆಷಾಢ ಮಾಸದ ಹುಣ್ಣಿಮೆಯಂದು ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ.
1: ಯಾಕೆ? ಪೂರ್ಣಿಮೆ ಪ್ರತಿ ತಿಂಗಳು ಬರುತ್ತದಲ್ಲವೇ?
2: ಬರುತ್ತದೆ, ಆದರೆ ಇದು ದ್ವಾಪರ ಯುಗದಲ್ಲಿ ಕುಲು ಪಾಂಡವರ ಗುರುಗಳು ಮಹಾಭಾರತ ಗ್ರಂಥವನ್ನು ಬರೆದ ಮಹರ್ಷಿ ವೇದವ್ಯಾಸರ ಜನ್ಮದಿನ. ಇದಕ್ಕೆ ವ್ಯಾಸ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ.
1: ಓಹೋ, ಹೌದು, ನನಗೆ ನಮ್ಮ ತಾಯಿ ಹೇಳುತ್ತಿದ್ದರು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂದು.
2: ಖಂಡಿತವಾಗಿಯೂ, ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಮೂವರು ಪ್ರತ್ಯಕ್ಷ ದೇವರುಗಳು. ಅದಕ್ಕಾಗಿಯೇ ಈ ದಿನ ತಂದೆ ತಾಯಿಗಳಿಗೆ, ಗುರುಗಳಿಗೆ ಮಾರ್ಗದರ್ಶನ ನೀಡಿದ ಪ್ರತಿಯೊಬ್ಬರಿಗೂ ನಮನಗಳನ್ನು ತಿಳಿಸಬೇಕು.
1: ಹಾಗಾದರೆ ಸರಿ, ನಡೆ, ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಅಗೋ, ಆ ಕಡೆ ನೋಡು, ರವಿ, ದಾನಿ ಹಾಗೂ ಜೋಸೆಫ್ ಬರುತ್ತಿದ್ದಾರೆ. ತಡೆ, ಜೊತೆಗೂಡಿ ಹೋಗೋಣ.
1: ಹೇ, ಬೇಗ ಬಾರೋ ರವಿ.
3: ಏನ್ರಪ್ಪ ಎಲ್ಲ ಹೊರಟಂತಿದೆ?
1: ಇವತ್ತು ಗುರು ಪೂರ್ಣಿಮೆ ಅಲ್ವಾ, ಗುರುಗಳಿಗೆ ನಮನಗಳನ್ನು ತಿಳಿಸೋಣವೆಂದು ಹೋಗುತ್ತಿದ್ದೇವೆ.
3: ಲೇ, ನೀನಿವಾಗ ಕಾಲೇಜ್ ವಿದ್ಯಾರ್ಥಿ ಕಣೋ, ಶಾಲೆ ಕಡೆ ಯಾಕೆ?
2: ಹಾಗಾದರೆ ಕಾಲೇಜಿನ ಉಪನ್ಯಾಸಕರು ಮಾತ್ರ ಗುರುಗಳ?
3: ಹೌದು.
2: ವರ್ಣ ಮಾತ್ರ ಕಲಿಸಿದ ತಮ್ ಗುರು ಅಂತ ಗೊತ್ತಿಲ್ಲವೇ?
1: ಅಂದರೆ
2: ನಮ್ಮ ಜೀವನದಲ್ಲಿ ಒಂದಕ್ಷರವನ್ನು ಕಲಿಸಿದವರು ಸಹ ಗುರುಗಳೇ. ಅಂದರೆ ನಾವು ಯಾರಿಂದ ಯಾವ ವಿದ್ಯೆ ಕಲಿತರು ಅವರೆಲ್ಲ ನಮ್ಮ ಗುರುಗಳೇ.
4: ಹಾಗಾದರೆ ಪಿ ಮಾಸ್ಟರ್, ಡ್ರಾಯಿಂಗ್ ಮಾಸ್ಟರ್, ಸಂಗೀತ ಶಿಕ್ಷಕರು, ಕರಾಟೆ ಕಲಿಸಿದವರು ಗುರುಗಳೇ.
2: ಹೌದು, ನಮ್ಮ ಜೀವನ ಪರ್ಯಂತ ನಮಗೆ ಮಾರ್ಗದರ್ಶನ

0: ಸ್ವಾಗತಂ.
1: ಗೀತೆಯನ್ನು ಹಾಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಮ್ಮ ಶಾಲಾ ಕನ್ನಡ ಶಿಕ್ಷಕರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವೇದಿಕೆಗೆ ಅವರನ್ನು ಬರಮಾಡಿಕೊಳ್ಳೋಣ.
2: ಗುರುಭ್ಯೋ ನಮಃ. ನಗುರೋರಧಿಕಂ. ಪೂಜ್ಯ ತಂದೆ ತಾಯಿ ಹಾಗೂ ನನ್ನ ಬದುಕಿನ ಎಲ್ಲಾ ಗುರುಗಳ ಪಾದಾರವಿಂದಕ್ಕೆ ಪೊಡಮಟ್ಟು. ಮಕ್ಕಳೇ, ಈ ದಿನ ಗುರು ಪೂರ್ಣಿಮೆ, ಗುರುಗಳ ಬಗ್ಗೆ ಯಾರಾದರೂ ಹೇಳುತ್ತೀರಾ?
3: ಸರ್, ಗುರುಗಳು ನಮ್ಮ ಜೀವನದ ದಾರಿದೀಪ. ಅವರು ನಮಗೆ ಜ್ಞಾನ, ಸಂಸ್ಕಾರ ಮತ್ತು ಉತ್ತಮ ಬದುಕಿನ ದಾರಿಯನ್ನು ತೋರಿಸುತ್ತಾರೆ.
4: ಅಯ್ಯೋ, ಓದಿಸೋದೇ ಕೆಲಸ, ಅದಕ್ಕೆ ಇಷ್ಟೊಂದು ಗೌರವ ಯಾಕೆ?
2: ರವಿ, ಈಗ ನೀನು ಸುಮ್ಮನಿರು, ಮುಂದೆ ನಿನಗೆ ಅದರ ಅರ್ಥ ತಿಳಿಯುತ್ತದೆ.
4: ನೋಡೋಣ ಸರ್ ಅವಾಗ, ಇವಾಗ್ಲೇ ಯಾಕೆ?
2: ಮಕ್ಕಳೇ, ನಮ್ಮ ಪರಂಪರೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಯಾವುದಾದರೂ ಉದಾಹರಣೆ ಹೇಳುವಿರಾ?
5: ಸರ್, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು,
6: ಪಂಡಿತ ಪಂಚಾಕ್ಷರಿ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳು,
3: ಶಿವಾಜಿ ಇತಿಹಾಸದ ಪುಟದಲ್ಲಿ ಉಳಿಯಬೇಕಾದರೆ ಗುರುಗಳಾದ ದಾದಾಜಿ ಕೊಂಡದೇವರ ಮಾರ್ಗದರ್ಶನ,
7: ಭಗವಾನ್ ಶ್ರೀಕೃಷ್ಣರ ಗುರುಗಳು ಸಾಂದೀಪಿನಿ ಮುನಿಗಳು,
3: ಧರ್ಮಾತೀತವಾಗಿ ಜಗತ್ತಿಗೆ ಮಾದರಿಯಾದ ಗುರು ಗೋವಿಂದ ಭಟ್ಟರು ಹಾಗೂ ಸಂತ ಶಿಶುನಾಳ ಶರೀಫರು,
8: ಜಗತ್ತಿನ ಸಂಪದ್ಭರಿತ ಸಾಮ್ರಾಜ್ಯಗಳಲ್ಲಿ ಒಂದಾದ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಗುರುಗಳು ವಿದ್ಯಾರಣ್ಯರು.
2: ಹೌದು ಮಕ್ಕಳೇ, ನೀವೆಲ್ಲರೂ ತಿಳಿಸಿದ ಆ ಗುರು ಶಿಷ್ಯರೆಲ್ಲರೂ ಈ ಪರಂಪರೆಗೆ ಮಾದರಿಯಾಗಿ, ಗುರು ಅದ್ಭುತವೆಂದರೆ ಶಿಷ್ಯ ಪರಮಾದ್ಭುತರೆಂಬಂತೆ ಬೆಳೆದವರು. ಇವರೆಲ್ಲರ ಬದುಕಿನಲ್ಲಿ ಗುರುಗಳ ಮಹತ್ವ ಅತ್ಯಂತ ಪ್ರಮುಖವಾದುದು ಹಾಗೂ ಪ್ರತ್ಯಕ್ಷ ದೇವರುಗಳೆಂದು ತಿಳಿದು ನಡೆದವರು. ಒಮ್ಮೆ ನರೇಂದ್ರನಾಥರಾಗಿದ್ದ ಸ್ವಾಮಿ ವಿವೇಕಾನಂದರು, ನನಗೆ ದೇವರನ್ನು ಕಾಣಬೇಕೆಂಬ ಹಂಬಲವಿದೆ, ದೇವರನ್ನು ಕಾಣುವುದು ಸಾಧ್ಯವೇ ಎಂದಾಗ ಪರಮಹಂಸರು, ಖಂಡಿತ ಸಾಧ್ಯ, ಶ್ರದ್ಧೆ ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯಿಂದ ದೇವರನ್ನು ಅನುಭವಿಸಬಹುದು ಎಂದರು. ಸದ್ಗುರುವಿನ ಮಾರ್ಗದರ್ಶನವು ಶಿಷ್ಯರ ಜೀವನವನ್ನು ರೂಪಿಸುತ್ತದೆ. ಗುರು ಶಿಷ್ಯರ ಬಾಂಧವ್ಯವು ಜ್ಞಾನ, ಭಕ್ತಿ ಮತ್ತು ಸೇವೆಯನ್ನು ಅವಲಂಬಿಸಿರುತ್ತದೆ.
4: ಸರ್, ನಾನು ತಪ್ಪಾಗಿ ಯೋಚಿಸಿದೆ, ಕ್ಷಮಿಸಿ. ಇವರೆಲ್ಲರ ಬಗ್ಗೆ ಕೇಳಿದ ಮೇಲೆ ತಿಳಿಯಿತು, ಗುರುಗಳಿಲ್ಲದೆ ಜ್ಞಾನ ಸಿಗುವುದಿಲ್ಲ ಎಂದು.
5: ಗುರುವೇ ಜೀವನದ ಬೆಳಕು, ಗುರುವೇ ಯಶಸ್ಸಿನ ದಾರಿ.
9: ನಮ್ಮಲ್ಲಿಯ ಜ್ಞಾನದ ಮೂಲಕವೇ ವ್ಯಕ್ತಿಯ ಬದುಕಿಗೆ ಗುರು ಎಷ್ಟು ಅವಶ್ಯಕ ಹಾಗೂ ಶ್ರೇಷ್ಠ ಎಂಬುದನ್ನು ತಿಳಿಸಿದ ಕನ್ನಡ ಶಿಕ್ಷಕರಿಗೆ ಧನ್ಯವಾದಗಳು.
1: ಈಗ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಗುರು ಪೂರ್ಣಿಮೆ ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
10: ಗೌರವಾನ್ವಿತ ಅತಿಥಿಗಳೇ, ನನ್ನ ಪ್ರೀತಿಯ ಶಿಕ್ಷಕರ ಬಂಧುಗಳೇ, ಆತ್ಮೀಯ ಪೋಷಕರೇ ಹಾಗೂ ಪ್ರಿಯ ಮಕ್ಕಳೇ,

0: ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರವಾದ ದಿನವಾದ ಗುರುಪೂರ್ಣಿಮೆಯನ್ನು ಆಚರಿಸಲು ಒಂದಾಗಿದ್ದೇವೆ. ಈ ದಿನವು ಕೇವಲ ಹಬ್ಬವಲ್ಲ, ಜ್ಞಾನವನ್ನು ನೀಡಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿದೆ. ಗುರು ಎಂದರೆ ಕೇವಲ ಪಾಠ ಕಲಿಸುವ ವ್ಯಕ್ತಿಯಲ್ಲ, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸಿ ಉತ್ತಮ ನಾಗರಿಕನಾಗಿ ರೂಪಿಸುವ ಶಿಲ್ಪಿ. ತಾಯಿ ನಮ್ಮ ಬದುಕನ್ನು ನೀಡಿದರೆ, ತಂದೆ ನಮ್ಮನ್ನು ಬೆಳೆಸಿದರೆ, ಗುರು ನಮ್ಮ ಜೀವನಕ್ಕೆ ದಿಕ್ಕು ಮತ್ತು ಗುರಿಯನ್ನು ನೀಡುತ್ತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಯುಗದಲ್ಲಿ ಮಾಹಿತಿಯನ್ನು ಪಡೆಯುವುದು ಸುಲಭ, ಆದರೆ ಯಾವುದೇ ಸತ್ಯ, ಯಾವುದೂ ಮೌಲ್ಯಯುತ, ಯಾವುದೂ ಜೀವನವನ್ನು ರೂಪಿಸುತ್ತದೆ ಎಂಬ ವಿವೇಕವನ್ನು ಕಲಿಸಿದವರು ಗುರುಗಳು. ಆದ್ದರಿಂದ ನಿಮ್ಮ ಶಿಕ್ಷಕರನ್ನು ಗೌರವಿಸಿ, ಅವರ ಮಾರ್ಗದರ್ಶನವನ್ನು ಜೀವನದ ಸಂಪತ್ತಾಗಿ ಸ್ವೀಕರಿಸಿ. ಗುರು ನೀಡಿದ ಜ್ಞಾನ ಎಂದಿಗೂ ಕಡಿಮೆಯಾಗುವುದು, ಗುರು ಕೊಟ್ಟ ಸಂಸ್ಕಾರ ಎಂದಿಗೂ ನಾಶವಾಗುವುದಿಲ್ಲ. ಗುರುವಿನ ಆಶೀರ್ವಾದವೇ ಜೀವನದ ಯಶಸ್ಸಿನ ನಿಜವಾದ ಬಲ. ಧನ್ಯವಾದಗಳು. ಜೈ ಹಿಂದ್.
1: ಹಿತವಚನ ತಿಳಿಸಿದ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಎಲ್ಲರೂ ಒಟ್ಟಾಗಿ ನಮ್ಮ ಎಲ್ಲಾ ಗುರುಗಳಿಗೆ ನಮನಗಳನ್ನು ತಿಳಿಸೋಣ.
2: ಗುರುವೇ ಜ್ಞಾನದ ದೀಪವು, ಗುರುವೇ ಬದುಕಿನ ರೂಪವು, ಅಜ್ಞಾನದ ಕತ್ತಲೆಯ ಕಳೆದು ಬೆಳಕಿನ ಹಾದಿಯ ತೋರಿದವರು. ನಿಮ್ಮ ಋಣವನ್ನು ತೀರಿಸಲಾರೆವು, ನಿಮ್ಮ ಆಶೀರ್ವಾದವೇ ಸಂಪತ್ತು. ಗುರು ಪೂರ್ಣಿಮೆಯ ಈ ಶುಭ ದಿನ ಸ್ವೀಕರಿಸಿ ನಮ್ಮ ನಮನಗಳ. ಗುರುವೇ.

0: ಶರಣು ನಾವು ಭಾವಪೂರ್ಣ ವಂದನೆ ವಂದನೆ.
1: ಜಯಂತ್ ಕಾಯ್ಕಿಣಿ ರವರ ಗೀತೆಯನ್ನು ಹಾಡಿದ ಮಕ್ಕಳಿಗೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಲಕ್ಷ್ಮಿ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು, ನಾವು ನಿರೂಪಕಿ ಶ್ರೀನಿಧಿ ಚಂದ್ರ,
2: ರವಿಶಂಕರ್,
3: ಬದ್ರಿನಾಥ್ ಎಲ್,
4: ಹರ್ಷಿತ್ ಗೌಡ,
5: ಶಶಾಂಕ್ ಎಸ್ ಭಟ್,
6: ಶ್ರೇಯಸ್ ಎಚ್,
7: ಧಾನಿ ರಾಜ್ ಪುರೋಹಿತ್,
8: ಶ್ರೀಜಾ ಎಸ್ ಭಟ್,
9: ಕಶಿಶ್, ವಾಸವಿ ಎಸ್ ಹೆಗಡೆ.
1: ಮಾರ್ಗದರ್ಶಕರು ಶ್ರೀಮತಿ ಜಾಸ್ಮಿನ್, ಶ್ರೀ ಲೋಕೇಶ್ ಹಾಗೂ ಮಂಜುನಾಥ್.
0: ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಧನ್ಯವಾದಗಳು.

ಇದು ಆಕಾಶವಾಣಿ ಬೆಂಗಳೂರು 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 3 ಗಂಟೆ. ಇನ್ನೀಗ ಗುಲ್ಮೋಹರ್. ಇಂದಿನ ಗುಲ್ಮೋಹರ್ನಲ್ಲಿ ರಾಜಾಕೋ ರಾಣಿ ಸೇಪ್ಯಾ

इसी के साथ अब आज का मनचाही गीत कार्यक्रम खत्म होता है।

0: बॉम्बे टॉकीज में आज दोस्तों हमारे साथ थी जानी मानी लेखिका, निर्माता और फिल्म निर्देशक सीमा कपूर। और अब बॉम्बे टॉकीज में आज इतना ही। मंदाकिनी जोशी चाहती हैं इजाजत। नमस्कार।
1: आकाशवाणी कारवारा एफएम कंपनांक 102.3 मेगाहर्ट्ज़। ಈಗ ಸಮಯ 5:22. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಲತಾ ಸಾಳಸ್ಕರ್. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಯಕ್ಷಲಹರಿ ಮೂಡಿಬರುವುದು.
2: ಮುಖದಲ್ಲಿ ಮೊಡವೆಯ

0: ಆಲೂಗಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
10: ಕಾರ್ಯಕ್ರಮ ಯಕ್ಷಲಹರಿ ಕೇಳಿ ಯಕ್ಷಗಾನ ತಾಳಮದ್ದಳೆ.
11: ಕೇಳಿ ಪ್ರಸಂಗ ಮಾತಂಗ ಕನ್ಯೆ.

ಅಯ್ಯೋ ಅಪ್ಪ ಅಪ್ಪ ಬಾ, ಹೇಗಾದರೂ ಆ ಕೈಗಳಿಂದ ಉರುಳ ತಪ್ಪಿಸಿಕೊಂಡು ಬಾ ಅಪ್ಪ, ಒಮ್ಮೆ ಬಾ. ಅಮ್ಮನೆಂತೂ ಮೊದಲೇ ಆ ರಾಕ್ಷಸನ ತುತ್ತಾಗಿ ಹೊರಟೇ ಹೋದಳು. ಈಗ ನೀನು ಈ ದೈತ್ಯ ಬಾಹುಗಳಿಗೆ ಸಿಲುಕಿ ಆ ಗುಹೆಯಂತಿರುವ ಬಾಯಿಗೆ ಆಹಾರವಾದೆಯಾ ಜನಕ? ಆ ಕೊನೆ ಕ್ಷಣದಲ್ಲೂ ನಿನಗೆ ನನ್ನ ಮೇಲೆ ಅದೆಂತಹ ಪ್ರೀತಿ! ತಾನು ಉಳಿಯುವುದಿಲ್ಲ ಎಂದು ತಿಳಿದ ನಂತರವೂ ಶಬರಿ, ನೀನು ಓಡು, ಬದುಕಿಕೋ, ಓಡು ಶಬರಿ, ಓಡು, ಇದೊಂದೇ ಮಾತು ನಿನ್ನ ಬಾಯಿಂದ ಬರುತ್ತಿತ್ತು. ಅಂತಹ ನನ್ನ ಪ್ರೀತಿಯ ಜನಕ, ಓ ಜನಕ.

ಜನಕ, ನನ್ನಮ್ಮ ಅರಿಷ್ಟೆ ಹೋದ ನಂತರ ನನಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಅದೆಷ್ಟು ವರ್ಷ ಕಾಡಿನಲ್ಲಿ ಅಲೆಮಾರಿಗಳಂತೆ ಸುತ್ತಾಡಿದೆವು, ಇದ್ದುದರಲ್ಲೇ ತೃಪ್ತಿಪಟ್ಟೆವು, ಸಿಕ್ಕಿದ್ದನ್ನು ಹಂಚಿ ಉಂಡೆವು. ಆದರೂ ನಿನ್ನ ನನ್ನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಆದರೆ ಇಂದು ನನ್ನ ಕಣ್ಣೆದುರೇ ನಿನ್ನ ಅಳಿವು ನಡೆದೇ ಹೋಯ್ತಲ್ಲ ಅಪ್ಪ, ನಾನೇನು ಮಾಡಲಿ ಏನು ಮಾಡಲಿ? ನನಗಿನ್ಯಾರು ಗತಿ? ಆ ದೇವನೆಂಬ ಒಬ್ಬ ಇದ್ದಾನೆ ಎಂದಾದರೆ ಅವನಿಗೇನು ಕುರುಡೆ? ನನ್ನ ಕಷ್ಟ ಅವನ ಮನಸ್ಸಿಗೂ ಒಪ್ಪಿಗೆಯಾಯಿತೆ. ಇನ್ನು ಮಗಳೇ ಶಬರಿ, ನೀನು ತಿಂದೆಯಾ, ನಿದ್ರಿಸಿದೆಯಾ ಎಂದು ಕೇಳುವವರು ಯಾರಿದ್ದಾರೆಪ್ಪ? ಅನಾಥೆಯಾದೆ, ತಬ್ಬಲಿ ಎನಿಸಿದೆ. ಮುಂದೆ ಒಂದು ದಿನ ನನಗೂ ಇದೇ ಗತಿ ಬರಲಿದೆಯಪ್ಪ. ಕ್ರೂರ ಮೃಗಗಳಿಗೋ, ಅಬ್ಬರಿಸಿ ಬರುವ ರಕ್ಕಸರಿಗೋ ಆಹಾರವಾಗಿ ನಾನು ನಿನ್ನ ಜೊತೆ ಬಂದೇ ಬರುತ್ತೇನೆ ಅಪ್ಪ. ಆ ದಿನ ಇನ್ನು ದೂರ ಇಲ್ಲಪ್ಪ, ಇಲ್ಲ. ಅಯ್ಯೋ ಅಯ್ಯೋ, ತಲೆ ಸುತ್ತುತ್ತಾ ಇದೆ ಅಮ್ಮ. ಅಮ್ಮ ಬಿದ್ದೆ ಬಿದ್ದೆ ಬಿದ್ದೆ. ಅಯ್ಯೋ

0: ನಾರಾಯಣ ನಾರಾಯಣ. ದೇವ, ಏನಿದು ನಿನ್ನ ಲೀಲೆ? ಸರ್ವಭೂತ ದಯಾಮಯನಾದ ನೀನು ಈ ಬಾಲೆಯ ಮೇಲೆ ಈ ರೀತಿ ನಿರ್ಧಯನಾಗುವುದೇ? ಛೇ, ಕೂಡದು ಕೂಡದು. ಚಿಕ್ಕ ಪ್ರಾಯದ ಈ ಬಾಲೆ ಭೀಕರವಾದ ಈ ಕಾಡಿನಲ್ಲಿ ತನ್ನನ್ನು ಕಾಯುವವರಿಲ್ಲ ಎಂದು ಅಳುತ್ತಾ ಅಳುತ್ತಾ ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ಅವಳನ್ನು ರಕ್ಷಿಸಬೇಕಾಗಿದೆ. ಈ ಕಡೆಗೆ ಸಾಗಿ ಬಂದೇ ಮಗು, ಹೇಳವ್ವ ಹೇಳು.
1: ಯಾರು ಯಾರು? ಅಯ್ಯೋ, ಹತ್ತಿರ ಬರಬೇಡಿ, ಹತ್ತಿರ ಬರಬೇಡಿ.
0: ಇಲ್ಲ ತಾಯಿ, ಹೆದರಬೇಡ. ನಾನು ಶ್ರೀ ಹರಿದಾಸನಾದ ನಾರದ ಮುನಿ. ರಾಕ್ಷಸರ ಮೋಸವೆಂದು ತಿಳಿದು ಹೆದರಬೇಡ. ಕಣ್ಣೀರನ್ನು ಒರೆಸು. ನಿನ್ನೆಲ್ಲಾ ಪರಿಸ್ಥಿತಿಯನ್ನು ತಿಳಿದೇ ಬಂದಿದ್ದೇನೆ. ಈ ಭೂಮಿಯಲ್ಲಿ ಸತ್ಯವಂತರಿಗೆ ಬರುವ ಕಷ್ಟಗಳು ಅಂದರೆ ಅದು ಜಗದ ಸರ್ವರಿಗೂ ಸಂಭವಿಸಿದ ಕಷ್ಟಗಳಂತೆ. ಆದರೆ ಅದರ ಪರಿಹಾರ ಎಂದರೆ ಸರ್ವರ ಸಮಸ್ಯೆಯ ಪರಿಹಾರವಂತೆ. ಹಾಗಾಗಿ ಗೋಳಿಡಬೇಡಮ್ಮ. ಎಲ್ಲರೂ ಕೈಬಿಟ್ಟ ಕಾಲಕ್ಕೆ ಆ ಕೈ ಹಿಡಿಯುವುದಕ್ಕೆ ದೇವರಿದ್ದಾನೆ ಎಂಬುದನ್ನು ಮರೆಯಬೇಡ. ಬಾ, ನನ್ನೊಂದಿಗೆ ಬಾ. ನಿನ್ನ ಬದುಕಿಗೆ ಆಸರೆಯಾಗುವ ತಾಣವೊಂದನ್ನು ನಾನು ತೋರಿಸುತ್ತೇನೆ.
1: ಸ್ವಾಮಿ ನಾರದರೇ, ತಮ್ಮ ಬಗ್ಗೆ ಹೆಚ್ಚು ತಿಳಿದವಳಲ್ಲ ನಾನು. ಬಾ ಹೋಗೋಣ ಎಂದಿರಲ್ಲ. ಎಲ್ಲಿಗೆ ಎಲ್ಲಿಗೆ ಸ್ವಾಮಿ ಬರುವುದು? ನನ್ನಂತಹವಳಿಂದ ಯಾರಿಗೆ ಏನು ಉಪಯೋಗವಿದೆ ಸ್ವಾಮಿ? ನಾನೂ ಬದುಕುವುದಕ್ಕೆ ಯೋಗ್ಯಳೇ? ನತದೃಷ್ಟೆ ಸ್ವಾಮಿ, ನಾನು ನತದೃಷ್ಟೆ.
0: ಮಗು, ಉದ್ವೇಗಕ್ಕೆ ಒಳಗಾಗಬೇಡ. ಸುಮ್ಮನೆ ನನ್ನೊಂದಿಗೆ ಬಾ. ಅದೋ ದೂರದಲ್ಲಿ ಕಾಣಿಸುತ್ತಿರುವುದು ಮಹರ್ಷಿಗಳಾದ ಮತಂಗ ಋಷಿಗಳ ಆಶ್ರಮ. ವಸುಧಾವತ್ಸರಾದ ಆ ಮಹಾತ್ಮರು ನಿನ್ನನ್ನು ರಕ್ಷಿಸುತ್ತಾರೆ. ಅವರ ಸನ್ನಿಧಿಯಲ್ಲಿ ನಿನ್ನ ಕಷ್ಟವನ್ನು ಭಿನ್ನವಿಸಿಕೋ. ನಿನಗೆ ಮುಂದೆ ಶುಭವಾಗುತ್ತದೆ. ಬಾ, ಹೀಗೆ ಬಾ ಮಗು.
1: ಸರಿ ಸ್ವಾಮಿ, ನಡೆಯಿರಿ ನಡೆಯಿರಿ. ಮಹರ್ಷಿ ನಾರದರು ನನ್ನನ್ನು ಈ ಆಶ್ರಮದಲ್ಲಿ ಬಿಟ್ಟು ಹೋದರು. ಆದರೆ ಮಹಾಮುನಿಗಳಾದ ಮತಂಗರು ಇನ್ನೂ ಧ್ಯಾನ ಸ್ಥಿತಿಯಲ್ಲೇ ಇದ್ದಾರೆ. ಅವರು ಎಚ್ಚರಗೊಳ್ಳುವವರೆಗೂ ಅವರ ಪಾದದ ಬಳಿಯಲ್ಲೇ ಕುಳಿತು ಬೇಡಿಕೊಳ್ಳುತ್ತೇನೆ. ಓ ಸ್ವಾಮಿ.

0: ಮಹಾತ್ಮರೇ, ಇದೋ ಬೇಡ ರಕುವರಿಯಾದ ಶಬರಿ ನಿಮ್ಮ ಪಾದಗಳಿಗೆ ನಮಸ್ಕರಿಸುತ್ತಿದ್ದಾಳೆ. ಒಮ್ಮೆ ಕಣ್ತೆರೆದು ನನ್ನನ್ನು ನೋಡಬಾರದೆ, ನನ್ನ ಗೋಳಿನ ಕಥೆಯನ್ನು ಕಿವಿ ತೆರೆದು ಕೇಳಬಾರದೆ, ಈ ಬದುಕೆಂಬ ಕಷ್ಟಗಳ ಕಾಡಿನಲ್ಲಿ ಅಲೆದು ಅಲೆದು ಬಸವಳಿದು ಬಂದು ಈ ಆಶ್ರಮವನ್ನು ಸೇರಿದ್ದೇನೆ. ಸುಖ ಶಾಂತಿ ಎಂದರೆ ಏನೆಂದೇ ತಿಳಿಯದ ನನ್ನ ಬದುಕಿನಲ್ಲಿ ಮೊದಲ ಬಾರಿಗೆ ಈ ಎಲೆಮನೆ ಶಾಂತಿಯ ಧಾಮವೆಂದು ಅನಿಸುತ್ತಾ ಇದೆ. ಕಣ್ತೆರೆಯಿರಿ, ನನ್ನನ್ನು ಅನುಗ್ರಹಿಸಿ. ನೀವು ಕಣ್ಣು ಮುಚ್ಚಿದರೆ ಇತರರ ಕಷ್ಟಗಳು ತಿಳಿಯುವುದಾದರೂ ಹೇಗೆ ಸ್ವಾಮಿ? ತನ್ನ ಉಳಿವಿಗಾಗಿ ಇತರರನ್ನು ಹರಿದು ಮುಕ್ಕುವ ಈ ಪ್ರಪಂಚವನ್ನೊಮ್ಮೆ ನೋಡಿ ಸ್ವಾಮಿ. ನನ್ನನ್ನು ಉಳಿಸುವುದಕ್ಕೆ ನೀವು ಸಮರ್ಥರು ಎಂದು ದೇವ ಮುನಿಗಳಾದ ನಾರದರು ನನಗೆ ತಿಳಿಸಿದ್ದಾರೆ. ನಿಮ್ಮ ಪ್ರೀತಿ ದಯಗಳು ನನಗೆ ಇದುವರೆಗೂ ನೀಗದ ಪ್ರೇಮ ಕ್ಷಾಮವನ್ನು ಅಳಿಸಿ ನನ್ನಂತಹ ಗತಿಹೀನಳಿಗೆ ಗತಿ ತೋರಿಸಲಿ ಸ್ವಾಮಿ. ಕಣ್ತೆರೆದು ನೋಡಿ, ಜಯ ಜಯ ಜಯ ಜಯ.
1: ಯಾರಿದು ಈಕೆ? ತಂದೆ ತಂದೆ ಎಂದು ಪಾದಗಳಲ್ಲಿ ಬಿದ್ದು ನಮಸ್ಕರಿಸುತ್ತಾ ಅಳುತ್ತಿದ್ದಾಳೆ. ಏಳು ಮಗಳೇ, ಧ್ಯಾನದಲ್ಲಿ ಆನಂದವಾಗಿದ್ದೆ. ಆ ಕಾಲಕ್ಕೆ ಆರ್ತಧ್ವನಿ ಅಂತರಾಳಕ್ಕೆ ಅರಿವಾಯಿತು. ಮನಸ್ಸು ಕಲಕಿ ಹೋಯಿತು. ಬಹಿರ್ಮುಖನಾಗಿ ವಾಸ್ತವವನ್ನು ಅರಿತುಕೊಂಡೆ. ಆಸರೆಯನ್ನು ಪ್ರೀತಿಯನ್ನು ಕರುಣೆಯನ್ನು ಬಯಸಿ ಬಂದವಳೆಂದು ತಿಳಿಯಿತು. ಯಾರು ಮಗಳೇ ನೀನು? ಏನು ನಿನ್ನ ಅಳಲು? ಹೇಳು, ಧೈರ್ಯವಾಗಿರು, ನಾನಿದ್ದೇನೆ. ಅಳಬೇಡ ಮಗಳೇ, ಅಳಬೇಡ.
0: ಅಬ್ಬಾ, ಅಂತೂ ಇಷ್ಟು ಕೇಳಿದಿರಲ್ಲ, ಸ್ವಲ್ಪ ಧೈರ್ಯ ಬಂತು ಸ್ವಾಮಿ. ನಾನು ವನವನ್ನ ಚರಿಸುವ ಕಿರಾತ ವರ್ಗದಲ್ಲಿ ಜನಿಸಿದವಳು. ಕ್ರೂರ ರಾಕ್ಷಸರ ಕ್ರೌರ್ಯಕ್ಕೆ ತುತ್ತಾಗಿ ನನ್ನ ರಕ್ಷಕರನ್ನು ಅಕಾಲದಲ್ಲಿ ಕಳೆದುಕೊಂಡೆ. ನನ್ನ 5ನೇ ವರ್ಷದ ಪ್ರಾಯದಲ್ಲಿ ಅವ್ವೆ ರಾಕ್ಷಸನಿಗೆ ಆಹಾರವಾಗಿ ಹೋದಳು. ನಂತರ ಆ ಕಾಡನ್ನೇ ತ್ಯಜಿಸಿ ಅಲೆದಾಟದ ಬದುಕನ್ನು ಸಾಗಿಸುವ ಹೊತ್ತಿಗೆ ಅದ್ಯಾವುದೋ ದೊಡ್ಡ ಗಾತ್ರದ ಕೈಗಳು ನನ್ನ ಅಪ್ಪನನ್ನು ತನ್ನೆಡೆಗೆ ಸೆಳೆದುಕೊಂಡವು. ನಾನು ನೋಡ ನೋಡುತ್ತಿದ್ದಂತೆ ದೊಡ್ಡ ಗವಿಯಾಕಾರದ ಬಾಯಿಯೊಳಗೆ ನನ್ನ ತಂದೆ ವಿಲ ವಿಲನೆ ಒದ್ದಾಡುತ್ತಾ ಒದ್ದಾಡುತ್ತಾ ಇನ್ನಿಲ್ಲವಾದ ಸ್ವಾಮಿ. ಈಗ ನಾನು ಅನಾಥೆಯಾಗಿದ್ದೇನೆ, ಗತಿಹೀನಳಾಗಿದ್ದೇನೆ. ಆದರೆ ನಾನು ಸಾಯಬಾರದಂತೆ ಬದುಕಬೇಕಂತೆ ನಾರದ ಮಹರ್ಷಿಗಳು ನನಗೆ ಈ ರೀತಿ ಹೇಳಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಸ್ವಾಮಿ. ನನಗೇನು ಬೇಡ, ಬದುಕಿಗೊಂದು ಆಸರೆ, ಇರಲೊಂದು ನೆಲೆ. ಕರುಣಿಸುವಿರಾ ಮುನಿಗಳೇ? ಧಮ್ಮಯ್ಯ, ನಿಮಗೆ ಧಮ್ಮಯ್ಯ.
1: ಇರಲಿ, ಸೈರಿಸಿಕೋ ಮಗಳೇ. ಕತೆ ಎಲ್ಲವನ್ನು ಹೇಳಿದೆ, ಆದರೆ ನಿನ್ನ ಹೆಸರೇನು? ತಂದೆ ತಾಯಿಯರ ಹೆಸರೇನು ಹೇಳುವೆಯಾ?
0: ಸ್ವಾಮಿ, ನನ್ನ ತಂದೆ ಬೇಡರ ಗುಂಪಿಗೆ ಒಡೆಯನಾಗಿದ್ದ ನ್ಯಗ್ರೋಧ, ತಾಯಿ ಅರಿಷ್ಟೆ. ಈ ದಂಪತಿಗಳಿಗೆ ಜನಿಸಿದ ಅನಿಷ್ಟ ಕಾರಣರಾದ ನಾನು ಶಬರಿ ಸ್ವಾಮಿ, ಶಬರಿ.
1: ನ್ಯಗ್ರೋಧ, ಅರಿಷ್ಟೆ, ಹಾ ಹಾ, ತಿಳಿಯಿತು ತಿಳಿಯಿತು. ಅಂದು ಆ ನಿನ್ನ ತಂದೆಗೆ ಅನುಗ್ರಹ ರೂಪವಾಗಿ ಚೂತಫಲವೊಂದನ್ನು ನೀಡಿದ್ದೆ. ಅದರ ಫಲವಾಗಿ ಜನಿಸಿದ ಶಬರಿ, ಒಂದರ್ಥದಲ್ಲಿ ನೀನು ನನ್ನ ಮಗಳೇ ಹೌದು. ಇನ್ನು ನಿನ್ನ ಕಣ್ಣೀರನ್ನು ಸುರಿಸಬೇಡ ಮಗಳೇ. ಇದೋ ನಿನ್ನ ಕಣ್ಣೀರನ್ನು ಒರೆಸಿದ್ದೇನೆ. ಸಮಾಧಾನ ಮಾಡಿಕೋ ಮಗಳೇ, ಸಮಾಧಾನ ಮಾಡಿಕೋ.
0: ಆಗಲಿ,

0: ಓ ಬಾಲೆ ಶಬರಿ,
1: ಸ್ವಾಮಿ
0: ಎದ್ದೇಳು ಮಗಳೇ ಎದ್ದೇಳು. ಎಂದಿಗೆ ನಿನ್ನನ್ನು ನನ್ನ ಮಗಳೆಂದು ನಾನು ಪರಿಗ್ರಹಿಸಿದೆನೋ? ನೀನಿನ್ನು ತಬ್ಬಲಿಯಲ್ಲ, ಅನಾಥೆಯಲ್ಲ, ಜನ್ಮದಾತರಿಲ್ಲ ಎಂಬ ದುಃಖವನ್ನು ಬಿಡು ಮಗಳೇ. ನಿನಗಿನ್ನು ತಂದೆ ತಾಯಿ ಒಡಹುಟ್ಟಿದ ಸೋದರ ಎಲ್ಲವೂ ನಾನೇ ಎಂದು ತಿಳಿ. ಯಾವುದಕ್ಕೂ ಸಂಕೋಚ ಪಡಬೇಡ. ಇದೇ ನಿನಗೆ ನಿತ್ಯ ಕೈಂಕರ್ಯಗಳ ತಾಣ. ಇದನ್ನು ಎಲೆಮನೆಯನ್ನು, ಗುರುಮನೆಯನ್ನು, ದೇವಮನೆಯನ್ನು, ಕರ್ಮ ಬೀಡು ಎನ್ನು, ಎಲ್ಲವೂ ಇದೇ ಎಂದು ತಿಳಿ. ವನವನ ಚರಿಪ ಬೇಡನ ಮಗಳು ಎಂದೆಯಲ್ಲ, ಈ ಹೀನ ಮನೋಸ್ಥಿತಿಯನ್ನು ತೊರೆ ಮಗಳೇ. ನೀನು ನನ್ನ ಮಗಳು, ಸಂಸ್ಕಾರಹೀನಳಾಗುವುದಕ್ಕೆ ನಾನು ಬಿಡುವೇನೆ? ಇಲ್ಲ ಇಲ್ಲ, ನಿನಗೆ ಅಗತ್ಯವಾದ ವಿದ್ಯೆಯನ್ನು, ಸಂಸ್ಕಾರಗಳನ್ನು ತಿಳಿಸಿ ಬೌದ್ಧಿಕವಾಗಿ ನಿನ್ನನ್ನು ಉನ್ನತಿಗೆ ಒಯ್ಯುತ್ತೇನೆ. ಅಂಜದೆ ಅಳುಕದೆ ನೀನು ಇಲ್ಲಿ ಇರು. ಈ ಆಶ್ರಮವೇ ನಿನಗಿನ್ನು ಆಡುಂಬೊಲ ಅಟ್ಟುಂಬೊಳ ನಿನ್ನದೇ ಮನೆ ಎಂದು ತಿಳಿದು ಇಲ್ಲಿಯೇ ಇರು. ಎಲ್ಲವೂ ಒಳಿತಾಗುತ್ತದೆ ಮಗಳೇ.
1: ಸ್ವಾಮಿ, ನಿಮ್ಮ ಕರುಣೆಗೆ ಈ ಶಬರಿ ಜೀವಿತ ಪೂರ್ತಿ ಋಣಿಯಾಗಿರುತ್ತಾಳೆ. ನನ್ನನ್ನು ಹರಸಿ ಅನುಗ್ರಹಿಸಿ ಸ್ವಾಮಿ, ಅನುಗ್ರಹಿಸಿ.
0: ಏಳು ಕಂದ ಏಳು, ಎಲ್ಲ ಆ ದೇವನ ಆಟ, ಎಲ್ಲರಿಗೂ ಒಳ್ಳೆಯದಾಗುವುದು.
2: ಮೋಸದ ಸಂಚಿನಲ್ಲಬ ಹರಿಸೆ

ನಿಷ್ಕಲ್ಮಶವಾದ ಸ್ನೇಹ ಪ್ರೀತಿ ಹೇಗೆ ಶಾಶ್ವತವಾಗಿ ಉಳಿದುಕೊಂಡು ಬರುತ್ತದೆ ಎಂಬುದಕ್ಕೆ ಈ ಜಟಾಯು ಮತ್ತು ಚಕ್ರವರ್ತಿ ದಶರಥರ ಸ್ನೇಹವೇ ಸಾಕ್ಷಿ. ಸ್ನೇಹಕ್ಕೆ ಜಾತಿ ಕುಲಗಳು ಎಂದು ತಡೆಗೋಡೆಯಾಗುವುದಿಲ್ಲ. ತದ್ರೀತಿಯಲ್ಲಿ ಜನ್ಮತಃ ಮಾನವ ಅರಸನಾದ ದಶರಥನಿಗೂ ಹುಟ್ಟಿನಿಂದ ಪಕ್ಷಿ ಜಾತಿಗೆ ಸೇರಿದ ನನಗೂ ಸ್ನೇಹ ಬೆಳೆಯಿತು. ಅದರ ಫಲರೂಪವಾಗಿ ಇಂದು ಪಂಚವಟಿಯಲ್ಲಿ ಅವನ ಸುಪುತ್ರನಾದ ರಾಮನ ಸೇವೆಯ ಅವಕಾಶ ಯಾಚಿಸದೆ ನನಗೆ ಸಿಗುವಂತಾಯಿತು. ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ವನವಾಸಿಯಾಗಿ ಪಂಚವಟಿ ಪ್ರದೇಶಕ್ಕೆ ಬಂದ. ಅಲ್ಲೇ ವಟವೃಕ್ಷದಲ್ಲಿ ವಾಸವಾಗಿದ್ದ ನನ್ನನ್ನು ನೋಡಿ ಏನನ್ನಿಸಿತೋ, ಪ್ರೀತಿ ತೋರಿದ, ಸ್ನೇಹ ಬಲಿಯಿತು. ಪರ್ಣಕುಟೀರದ ರಕ್ಷಕನಾಗಿ ರಾಮ ಭಾರ್ಯೆಯಾದ ಸೀತೆಯ ರಕ್ಷಣೆಯ ಹೊಣೆ ಹೊತ್ತೆ. ಇಂದು ಆಹಾರಕ್ಕಾಗಿ ಸ್ವಲ್ಪ ದೂರ ಹೋಗಿದ್ದೇನೋ ಏನೋ. ಆ ಏನದು ಏನದು, ಸೀತಾಮಾತೆಯ ಅರ್ಥ ಧ್ವನಿ! ಹೌದು, ಆಕಾಶ ಮಾರ್ಗವಾಗಿ ಯಾವನು ರಾಕ್ಷಸ ಮಾತೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಕೊಂಡೊಯ್ಯುತ್ತಿದ್ದಾನೆ, ಆ ದಾನವನನ್ನು ಬೆನ್ನಟ್ಟಿ ಹೋಗಿ ವಿಹಗ ಪಥದಲ್ಲಿ ಅವನನ್ನು ತಡೆಯುತ್ತೇನೆ.

0: ನಿಲ್ಲು ನಿಲ್ಲು, ಪರ್ಣ ಕುಟೀರದಲ್ಲಿ ಯಾರೂ ಇಲ್ಲದ ಸಮಯವನ್ನು ಸಾಧಿಸಿ ಅಬಲೆಯಾದ ನನ್ನವೇ ಸೀತಾದೇವಿಯನ್ನು ಒಯ್ಯುತ್ತಾ ಇದ್ದೀಯಲ್ಲ, ಯಾರು ನೀನು? ಹೀನ ರಾಕ್ಷಸನೇ, ಪರಧನ ಪರಸತಿಯರನ್ನು ಈ ರೀತಿ ಅಪಹರಿಸುತ್ತಿರುವ ನಿನ್ನಂತಹ ಹೇಳಿ ಬದುಕುವುದಕ್ಕೆ ಅರ್ಹನಲ್ಲ, ನಿನ್ನ ಪ್ರಾಣ ಹೇರುತ್ತೇನೆ, ಬಿಡು ಬಿಡು ಮಾತೆಯನ್ನು.
1: ನೀನಪ್ಪ ನನಗೆ ಬುದ್ಧಿ ಹೇಳುವುದಕ್ಕೆ ಬಾಕಿ ಇತ್ತು, ಯಾರೋ

0: ಯಾರು ಯಾವ ಕೆಲಸವನ್ನು ಮಾಡಬೇಕು ಅದನ್ನೇ ಮಾಡಬೇಕು. ನಾನು ಸಾಮಾನ್ಯ ಎಂದು ಭಾವಿಸಬೇಡ. ರಾವಣೋ ಲೋಕ ರಾವಣ, ತಿಳಿದುಕೋ ತಿಳಿದುಕೋ. ನನ್ನನ್ನು ತಡೆಯುವ ಛಲವಿದ್ದರೆ ತಡೆಯೋ ತಡೆ ನೋಡೋಣ.
1: ಓಹೋ, ರಾವಣೋ ಲೋಕ ರಾವಣ, ಹಿಂದಿನ ಜನ್ಮಕ್ಕೆ ಗೊತ್ತೋ
0: ಏನು
1: ಗೊತ್ತು? ತ್ರಿಜಗದಲ್ಲಣ ಎಂದು ಮೆರೆಯುವವ ನೀನು ಎಂಬುದನ್ನು ನಾನು ಬಲ್ಲೆ. ಆದರೆ ಅದರ ಜೊತೆಗೆ ಪತನ ಕಾರಕವಾದ ಕಾರ್ಯಗಳನ್ನು ಮಾಡಿ ಪಾತಕಿ ಎಂಬುದನ್ನು ತಿಳಿದಿದ್ದೇನೆ. ಅದಕ್ಕೆ ಪೂರಕವಾಗಿ ನನ್ನ ಕಣ್ಣೆದುರೇ ಸೀತಾಪಹಾರ ಮಾಡುತ್ತಾ ಇದೀಯಾ? ಇದು ನಿನ್ನ ವಿಹಗ ಪಥಕ್ಕೆ ಅಡ್ಡವಾಗಿ ರೆಕ್ಕೆಯನ್ನು ಹರಡಿ ನಿಂತಿದ್ದೇನೆ. ಸಾಧ್ಯವಾದರೆ ನನ್ನನ್ನು ಎದುರಿಸು, ಇಲ್ಲವಾದರೆ ಮಾತೆಯನ್ನು ನನಗೊಪ್ಪಿಸು. ಎರಡು ಅಲ್ಲದೆ ಹೋದರೆ ನನ್ನ ರೆಕ್ಕೆ ಹೊಡೆತಕ್ಕೆ ಸಿಕ್ಕಿ ಸತ್ತೇ ಹೋಗು. ಮೂರು ಲೋಕವನ್ನು ಗೆದ್ದವನಿಗೆ ಈ ಹುಲು ಪಕ್ಷಿಯೊಂದು ಲೆಕ್ಕವೇ? ನನ್ನ ಶಕ್ತಿ ಕಾರ್ಯವ್ಯಾಪ್ತಿ ಪರಾಕ್ರಮಗಳ ಬಗ್ಗೆ ಮಾಂಸ ತಿನ್ನುವ ನಿನ್ನಿಂದ ನನಗೆ ಪ್ರಮಾಣ ಪತ್ರದ ಅಗತ್ಯವಿಲ್ಲ. ಒಂದು ವೇಳೆ ಯುದ್ಧವೇ ಮಾಡುವುದಿದ್ದರು ಯಾರು ಯಾರಲ್ಲಿ ಹೋರಾಟ ನಡೆಸುವುದೆಂದು ತಿಳಿಯಬೇಕಲ್ಲ. ನನ್ನ ಶಕ್ತಿ ಆಯುಧದ ಒಂದು ಪೆಟ್ಟಿಗೆ ನಿನ್ನ ತಲೆ ಕತ್ತರಿಸಿ ಭೂಮಿಗೆ ಬಿದ್ದೀತು. ಹಾಗಾಗಿ ವಿಜಯದ ಆಶೆಯನ್ನು ಬಿಟ್ಟು ನಿನ್ನ ನಿಜ ಕಾಯಕ ಏನುಂಟೋ ಅದು ಮಾಡು. ಸುಮ್ಮನೆ ಈ ಮನುಷ್ಯರ ರಾಕ್ಷಸರ ವ್ಯವಹಾರಕ್ಕೆ ಮೂಗು ತೋರಿಸಿದೆ ಆದರೆ ಕೊಕ್ಕು ಕತ್ತರಿಸಿ ಏನೋ ಜತನ ಜತನ.
2: ಸತ್ಯ ನ್ಯಾಯಗಳು ಜಾತಿಗೊಂದು ಎಂದು ತಿಳಿದ ಮೂಢ ನಿನ್ನಲ್ಲೇನೋ ಮಾತು. ಸಾಧ್ಯವಾದರೆ ಈ ಜಟಾಯುವನ್ನು ಗೆಲ್ಲು ನೋಡೋಣ.
0: ಹಾ, ನಿಲ್ಲ ಯುದ್ಧಕ್ಕೆ.

0: ಏನು ಪರಾಕ್ರಮ! ಈತನ ರೆಕ್ಕೆಗಳ ಹೊಡೆತದಿಂದ ಉಸಿರುಗಟ್ಟುತ್ತಾ ಇದೆ. ಒಂದೆಡೆಯಲ್ಲಿ ಪುಷ್ಪಕ ವಿಮಾನವನ್ನು ಸ್ಥಿರವಾಗಿಸಬೇಕು, ಸೀತೆಯನ್ನು ಬಿಡಕೂಡದು, ಜೊತೆಗೆ ಇವನೊಡನೆ ಕಾದಬೇಕು. ಸಾಧ್ಯವಾಗುತ್ತಿಲ್ಲ. ಇನ್ನು ಹೀಗಲ್ಲ, ಏ ಪಕ್ಷಿರಾಜ,
1: ಏನೋ
0: ಸಾಕು ಸಾಕು, ಎಷ್ಟು ಕಾಲ ಹೀಗೆ ಸೆಣಸುವುದು ನೋಡು. ಒಂದು ವೇಳೆ ನಾನೇ ಸೋತರು, ಈ ಸೀತೆಯನ್ನು ನಾನು ಬಿಟ್ಟೆ ಎಂದಾದರೆ ಆಕೆ ಭೂಮಿಗೆ ಬಿದ್ದು ಸತ್ತೇ ಹೋಗುತ್ತಾಳೆ.
1: ನಿನ್ನ ಮುಸುಳಿಗೆ ಗುದ್ದೇನು ಪಾಪಿ, ಅಬದ್ಧ ನುಡಿಯಬೇಡ,
0: ಸಿಟ್ಟಾಗಬೇಡವು. ಈ ಜಗಳಕ್ಕೆ ಒಂದು ಅಂತ್ಯ ಕಾಣಬೇಕು. ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ನಾವು ನಮ್ಮ ಮರ್ಮಸ್ಥಾನಗಳನ್ನು ಅರಿತುಕೊಂಡು ಯುದ್ಧ ಮಾಡೋಣ. ಅವರವರ ರಕ್ಷಣೆ ಅವರವರಿಗೆ. ಹೇಗೆ ಆದೀತೋ?
1: ಆಯ್ತು, ನನಗಂತೂ ತಾಯಿಯ ರಕ್ಷಣೆಯೇ ಮುಖ್ಯ.
0: ನೋಡು, ನನ್ನ ಜೀವ ಅಡಗಿರುವ ಮರ್ಮಸ್ಥಾನ ಉಂಗುಷ್ಟದಲ್ಲಿ, ನಿನ್ನದು ಎಲ್ಲಿ?
1: ಹಕ್ಕಿ ಪಕ್ಷಿಗಳ ಜಾತಿಗೆ ರೆಕ್ಕೆಯೇ ಬಲ, ರೆಕ್ಕೆಯಡಿಯೇ ಮರ್ಮ.
0: ಹಾ, ತಿಳಿದೆ. ಹಿಡಿದ ಖಡ್ಗದಿಂದ ನಿನ್ನ ರೆಕ್ಕೆಗೆ ಬಲವಾಗಿ ಘಾತಿಸಿದ್ದೇನೆ. ಸತ್ತೇನೆ ಹೋಗು ಪಾಪಿ.
2: ಬಿದ್ದೆ. ಅಯ್ಯೋ ಅಯ್ಯೋ ಅಮ್ಮ, ವರವಿತ್ತೀಯ ತಾಯಿ. ಆಗಲಮ್ಮ, ಶ್ರೀರಾಮಚಂದ್ರನ ದರ್ಶನ ಆಗುವ

0: ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ. ಎಷ್ಟು ಅರ್ಥಪೂರ್ಣವಾಗಿ ಅಂದು ಗುರುಗಳಾದ ಪೂಜ್ಯ ವಿಶ್ವಾಮಿತ್ರರು ನನ್ನನ್ನು ಎಚ್ಚರಿಸಿದರು. ರಾಮ, ನಿನ್ನ ಬದುಕು ನಿನಗಾಗಿಯಲ್ಲ, ಪ್ರಜಾಹಿತಕ್ಕಾಗಿ. ಕರ್ಮ ಸಾಕ್ಷಿಯಾದ ನಿನ್ನ ವಂಶದ ಮೂಲ ಪುರುಷ ಭಗವಾನ್ ಸೂರ್ಯನಾರಾಯಣ ಪೂರ್ವ ದಿಕ್ಕಿನಲ್ಲಿ ಮೂಡಿ ಕಾರ್ಯ ಆರಂಭಿಸಿದ್ದಾನೆ. ನರಶಾರ್ದೂಲನಾದ ನೀನು ಏಳು, ಕರ್ತವ್ಯವೇ ನಿನ್ನ ಆಹ್ನಿಕವಾಗಲಿ, ಉತ್ತಿಷ್ಠ ಉತ್ತಿಷ್ಠ ಎಂದರು. ಅದೇ ಗುರುಪದೇಶದಂತೆ ನಡೆದ ನಾನು ಕರ್ತವ್ಯ ಪಾಲನೆಗೆಂದೇ ವನವಾಸಿಯಾದೆ, ಸಿಂಹಾಸನವನ್ನು ತೊರೆದೆ. ಶೋಷಿತರ ದೀನರ ಬದುಕಿನ ಏಳ್ಗೆಯನ್ನೇ ನನ್ನ ಬಾಳಿನ ಗುರಿಯಾಗಿಸಿಕೊಂಡೆ. ರಾಕ್ಷಸ ವಿರೋಧಿ ಎನಿಸಿದೆ. ಪರ್ಯಾಯವಾಗಿ ವಿಧಿ ನಮಗೊದಗಿಸಿದ ಕಷ್ಟವೋ ಎಂಬಂತೆ ಪಂಚವಟಿಯಲ್ಲಿ ನನ್ನ ಸೀತೆ ಅಪಹೃತಳಾದಳು. ಏನಾದಳೋ, ಎಲ್ಲಿಗೆ ತೆರಳಿದಳೋ ಒಂದೂ ತಿಳಿಯದೆ ಅನುಜ ಲಕ್ಷ್ಮಣನೊಂದಿಗೆ ಸೀತೆಗಾಗಿ ಅರಸಿದೆವು. ಆಕೆಯ ಸುಳಿವೇ ಇಲ್ಲ. ಹಾಗೆ ದಕ್ಷಿಣಾಭಿಮುಖವಾಗಿ ಬರುತ್ತಿರಬೇಕಾದರೆ, ಓ ಏನದು, ಯಾವುದೋ ದೀರ್ಘದೇಹಿಯಾದ ಪಕ್ಷಿಯೊಂದು ಜೀವ ಮಾತ್ರ ಉಳಿಸಿಕೊಂಡು ಮಿಸುಕಾಡುವಂತೆ ಕಾಣುತ್ತಿದೆಯಲ್ಲ. ಹಾಗೆ ಹತ್ತಿರ ಬಂದು ನೋಡಿ, ಅಯ್ಯೋ ನಮ್ಮ ಜಟಾಯು, ಅಯ್ಯೋ ಮಹಾತ್ಮ, ಏನಾಯ್ತಪ್ಪ, ಯಾಕೆ ಹೀಗೆ ಬಿದ್ದಿದ್ದೀಯ, ನಿನ್ನ ರೆಕ್ಕೆಗಳು ಎಲ್ಲಿ ಹೋದವು, ಹೇಳಪ್ಪ ಹೇಳು. ಹೌದು, ತೀವ್ರವಾದ ರಕ್ತ ಸ್ರಾವದಿಂದ ಶಕ್ತಿಗುಂದಿ ಮಾತನಾಡಲೂ ಆಗದೆ ಒದ್ದಾಡುತ್ತಿದ್ದಾನೆ. ಲಕ್ಷ್ಮಣ ತಂದ ಸಿಹಿ ನೀರನ್ನು ಮುಖಕ್ಕೆ ಚಿಮ್ಮಿ ಸ್ವಲ್ಪ ಕುಡಿಸಿದ್ದೇನೆ. ಹಾ, ಈಗ ಹೇಳಪ್ಪ ಹೇಳು. ಇದೋ ನಿನ್ನ ಶಿರವನ್ನು ನನ್ನ ಮಡಿಲಿನಲ್ಲಿರಿಸಿ ಕಿವಿಯನ್ನು ನಿನ್ನ ಕೊಕ್ಕಿಗೆ ಸಮೀಪ ತಂದಿದ್ದೇನೆ. ಹೇಳಬೇಕೆಂದಿರುವುದನ್ನು ಹೇಳು ಹೇಳು ಜಟಾಯು.
1: ರಾಮ ರಾಮ, ಸೀತಾ ಮಾತೆಯನ್ನು ಲಂಕಾಧಿಪ ರಾವಣ ಅಪಹರಿಸಿದ್ದಾನೆ. ಆತನೇ ನನ್ನನ್ನು ಈ ರೀತಿ ಮೋಸದಿಂದ ಘಾತಿಸಿದ್ದಾನೆ. ರಾಮ ರಾಮ.
0: ಹಾ ರಂಗನಾಥ, ಏನಪ್ಪ ಇದು, ಸಜ್ಜನರಿಗೆ ಸತ್ಯವಂತರಿಗೆ ಈ ರೀತಿಯ ಅಂತ್ಯವೇ? ಸತ್ಯಾತ್ಮನಾಗಿ ನಮಗಾಗಿ ಹೋರಾಡಿದ ಪ್ರಾಣವನ್ನೇ ತೆತ್ತ ಈ ಖಗರಾಜ, ನಮ್ಮಯ್ಯ ದಶರಥ ಮಹಾರಾಜರ ಸ್ನೇಹಿತ, ತಂದೆಯ ಸಂಸ್ಕಾರ ಭಾಗ್ಯ ಮಾಡುವ ಭಾಗ್ಯ ತಪ್ಪಿ ಹೋದರೇನಂತೆ. ಈತನು ನನಗೆ ಪಿತೃ ಸಮಾನನೇ ತಾನೆ. ಚಿತೆಯನ್ನು ಸಿದ್ಧಪಡಿಸಿದೆವು. ಲಕ್ಷ್ಮಣ ಹುಡುಕಿ ತಂದ ಜಟಾಯುವಿನ ದೇಹದಿಂದ ಬೇರ್ಪಟ್ಟ ಛಿದ್ರವಾಗಿ ಬಿದ್ದ ರೆಕ್ಕೆಯ ತುಂಡನ್ನು ಚಿತೆಯಲ್ಲಿರಿಸಿ ದಹಿಸಿದೆವು. ಹತ್ತಿರದ ನದಿಯಲ್ಲಿ ಮಿಂದು ಜಲತರ್ಪಣ ಅಶ್ರುತರ್ಪಣ ಎರಡನ್ನೂ ಸಲ್ಲಿಸಿದೆವು. ಅಗಲಿದ ದಿವ್ಯಾತ್ಮಕ್ಕೆ ಸದ್ಗತಿಯಾಗಲಿ ಎಂದು ಪ್ರಾರ್ಥಿಸಿದೆವು. ಚಿಂತಿಸುತ್ತಾ ಕುಳಿತುಕೊಳ್ಳುವುದಲ್ಲ, ಆತನೇ ಹೇಳಿದನಲ್ಲ, ಸೀತಾನ್ವೇಷಣೆಗಾಗಿ ಮುಂದುವರಿಯೋಣ. ಹೀಗೆ ಮುಂದುವರಿಯುತ್ತಾ ಇದ್ದೇವೆ. ಹಾ ಏನದು ಏನದು, ನಾವಿಬ್ಬರು ಯಾವುದೋ ಬಾಹುಬಂಧನದಲ್ಲಿ ಸಿಕ್ಕಿ ಎಳೆಯಲ್ಲ.

ಇದ್ದೇವಲ್ಲ ತಮ್ಮ ಲಕ್ಷ್ಮಣ, ಆ ಕೈಗಳನ್ನು ಹಾಗೆ ಕಡಿದು ಚೆಲ್ಲಿಬಿಡು, ನಾನು ಇನ್ನೊಂದು ಕೈಯನ್ನು ಕತ್ತರಿಸಿ ಹಾಕುತ್ತೇನೆ. ಏನಿದು ವಿಚಿತ್ರ, ಬಾಹುಗಳನ್ನು ಕತ್ತರಿಸಿದ ಕ್ಷಣ ಅದರ ಮೂಲದಿಂದಲೇ ಕೂಗೊಂದು ಕೇಳಿಸಿತು. ಅಯ್ಯ ಮಹಾತ್ಮರೇ, ನೀವು ಕತ್ತರಿಸಿದ ಕೈಗಳನ್ನು ಅದರ ಮೂಲದಲ್ಲಿರುವ ದೇಹವನ್ನು ಸುಟ್ಟು ಬಿಡಿ ಎಂಬ ಹಾಗೆ. ಹಾಗೆ ಮಾಡಿದಾಗ ಆ ಚಿತೆಯಿಂದ ಮೇಲೆದ್ದ ಗಂಧರ್ವನೊಬ್ಬ ತನ್ನ ವಿಚಾರಗಳನ್ನು ತಿಳಿಸಿದ. ವಿಶ್ವಾವಸು ನಾಮಕನಾದ ಆತ ಸ್ಥೂಲಶಿರ ಮುನಿಗಳನ್ನು ಅಪಹಾಸ್ಯ ಮಾಡಿ ಶಾಪಗ್ರಸ್ತನಾಗಿ ರಾಕ್ಷಸನಾದನಂತೆ. ನಂತರ ಇಂದ್ರನ ವಜ್ರಾಘಾತಕ್ಕೆ ಬಲಿಯಾಗಿ ಕಬಂಧನೆನಿಸಿದನಂತೆ. ಈ ರೀತಿ ದೇಹವಿಲ್ಲದೆ ಬಾಹುಗಳಿಂದಲೇ ಆಹಾರವನ್ನು ಸಂಗ್ರಹಿಸಿ ತಿನ್ನುವ ಹೀನ ಸ್ಥಿತಿಗೆ ಬಂದನಂತೆ. ಶಾಪ ವಿಮೋಚನೆಯಾದ ನಂತರ ಮುಂದೆ ಇದೇ ಪಥದಲ್ಲಿ ಸಾಗಿದರೆ ವೃದ್ಧ ಮಾತೆ ಶಬರಿಯ ದರ್ಶನ ನಿಮಗಾಗುತ್ತದೆ, ಆಕೆಯಿಂದ ನಿಮಗೆ ಮುಂದೆ ಮಾರ್ಗದರ್ಶನವಾಗುತ್ತದೆ ಎಂದು ಸೂಚಿಸಿದ ಅಂಬರ ಪಥದಲ್ಲಿ ಮಾಯವಾದ. ಒಮ್ಮೆ ಸಜ್ಜನ ಜಟಾಯುವಿನ ಅಂತ್ಯಕ್ರಿಯೆ, ಈಗ ಈ ಶಾಪಗ್ರಸ್ತನ ವಿಮೋಚನೆ. ನಡೆಯಲಿ ನಡೆಯಲಿ, ಮುಂದುವರಿಯೋಣ.

ಕಾಲ ಎಂಬುದು ಯಾರನ್ನೂ ಕಾಯುವುದಿಲ್ಲ, ಯಾರ ಅನುಮತಿಯನ್ನೂ ಆಣತಿಯನ್ನೂ ಲೆಕ್ಕಿಸುವುದೂ ಇಲ್ಲ. ಅದು ತನ್ನ ಪಾಡಿಗೆ ತಾನು ಸಾಗುತ್ತಾ ಇರುತ್ತದೆ. ಕಾಲ ಕಳೆಯಿತು, ಮಳೆಯಾಯಿತು, ಬೆಳೆಯಾಯಿತು, ಶಬರಿಯ ಶರೀರಕ್ಕೆ ಮುಪ್ಪೂ ಆವರಿಸಿತು, ಚರ್ಮ ಸುಕ್ಕುಗಟ್ಟಿತು, ಬಾಯೊಳಗಿನ ಹಲ್ಲೂ ಉದುರಿತು. ಆದರೆ ಗುರುಗಳು ಅಂದು ಹೇಳಿದ ಮಾತು ಮಾತ್ರ ಮನಸ್ಸಿನಲ್ಲಿ ಅಳಿಯದೇ ಉಳಿದಿದೆ. ಕನಸಿನಲ್ಲಿ ನಾ ಕಂಡ ಆ ಬಡಗು ದಿಕ್ಕಿನ ಪ್ರಕಾಶ, ಹೌದು, ಅದನ್ನು ಕಂಡ ನಾನೇ ಧನ್ಯಳು, ನಾನೇ ಧನ್ಯಳು. ಮರ್ತ್ಯರಳುವಿಗೆ ಕೊನೆಯ ತರೆ ಜಗಕರ್ತನುದಯದ ಕಾಣಿಕೆ ಇದು. ಮುಂದೆ ಜಗತ್ತಿಗೆ ಒಳಿತಾಗುತ್ತದೆ. ಭೂಮಿಯಲ್ಲಿ ಆರ್ತರ, ದೀನರ, ಶಾಪಗ್ರಸ್ತರ ಅಳುವನ್ನು ಕೊನೆಗಾಣಿಸುವುದಕ್ಕಾಗಿ ಆ ಶ್ರೀಮನ್ನಾರಾಯಣ ಉತ್ತರದ ಆ ದಿಶೆಯಲ್ಲಿ ಅವತರಿಸಿದ್ದಾನೆ. ಇನ್ನು ನಾನಿರುವ ಅಗತ್ಯ ಇಲ್ಲ ಎಂದು ಆ ಪುಣ್ಯಜೀವಿಗಳಾದ ಗುರು ಮತಂಗರು ದೇಹ ತ್ಯಾಗ ಮಾಡಿಬಿಟ್ಟರು. ಆಗಲೂ ನಾನು ಕೇಳಿದ್ದೆ, ನನಗೆ ಆ ಪುಣ್ಯಮೂರ್ತಿಯಾದ ದೇವನನ್ನು ಕಾಣುವ ಭಾಗ್ಯ ಉಂಟೇ? ಕೀಳು ಜನ್ಮದಲ್ಲಿ ಜನಿಸಿದ್ದೇನೆ, ಈ ಅಲ್ಪಳಿಗೆ ದೇವನೂ ಬೇಡರಂತೆ ಕಂಡರೆ ನಾನೇನು ಮಾಡಲಿ ಎಂದೆ. ಆಗವರು, ದೇವಭಾವಕ್ಕೆ ಮೇಲು ಕೀಳು ಬಡವ ಬಲ್ಲಿದ ಎಂಬ ಭೇದ ಇಲ್ಲ, ನಿನ್ನ ಮನದಲ್ಲಿ ಮೂಡಿದ ಆ ಬೇಡ ರೂಪಿನಲ್ಲೇ ದೇವ ಕಾಣಿಸಿಕೊಳ್ಳುತ್ತಾನೆ, ಆದರೆ ಕಾಯಬೇಕು ಎಂದರು. ಅಂದಿನಿಂದ ಬಡಗು ದಿಕ್ಕು ನನಗೆ ಪ್ರಿಯ ದಿಕ್ಕು ಎನಿಸಿತು. ಎಂದಿಗೆ ಆ ದೇವ ಬರುತ್ತಾನೋ ಎಂದು ಕಾದೆ ಕಾದೆ ಕಾದೆ, ಆದರೆ ಅವನು ಮಾತ್ರ ಬರಲೇ ಇಲ್ಲ. ಇಂದು ಬಂದಾನು,

0: ನನ್ನ ದೇವ ನಾಳೆ ಬಂದಾನು ಎಂದು ಕಾಯುತ್ತಾ ಇದ್ದೇನೆ. ಕಾಯುವಿಕೆಗಿಂತನ್ಯ ತಪವು ಬೇರಿಲ್ಲ.
1: ಕಬಂಧನಿಂದ ಬೀಳ್ಗೊಂಡು ಕಾಡಿನ ಹಾದಿಯಲ್ಲೇ ಮುಂದುವರಿಯುತ್ತಾ ಬಂದೆವು. ನಡೆದು ನಡೆದು ದೇಹ ಆಯಾಸಗೊಂಡಿದೆ. ಇಲ್ಲೇ ಪಕ್ಕದಲ್ಲಿ ಚಿಕ್ಕ ಗುಡಿಸಲು, ಶುದ್ಧ ವಾತಾವರಣ, ಏನೋ ಒಂದು ಆತ್ಮೀಯ ಸೆಳೆ ನನ್ನನ್ನು ಆ ಕಡೆಗೆ ಸೆಳೆಯುತ್ತಾ ಇದೆ. ಸರಿ, ಅಲ್ಲಿಗೆ ಹೋಗಿ ಹಸಿವು ತೃಷೆಗಳನ್ನು ಕಳೆದು ಮತ್ತೆ ಮುಂದುವರಿಯೋಣ.
0: ಯಾರದು? ಯಾರು? ಅಯ್ಯೋ ಅಯ್ಯೋ ಅಯ್ಯೋ, ಬಿದ್ದೆ ಬಿದ್ದೆ ಬಿದ್ದೆ ಬಿದ್ದೆ. ಸ್ವಲ್ಪ ಹೊಸ್ತಿಲು ಎತ್ತರವಾಯಿತೋ ಏನೋ, ದಾಟಿ ಬಿದ್ದು ಬಿಟ್ಟೆ. ಯಾವ ಜನ್ಮದಲ್ಲಿ ಯಾರಿಗೆ ಅಡ್ಡಕಾಲು ಹಾಕಿ ಬೀಳಿಸಿದ್ದೇನೋ ಯಾರಿಗೆ ಗೊತ್ತು.
1: ಅಜ್ಜಿ ಅಜ್ಜಿ, ಏಳಜ್ಜಿ, ಯಾಕಿಷ್ಟು ಧಾವಂತ? ಏಳು ಏಳು, ಬಾ ಇಲ್ಲಿಗೆ ಬಾ, ಕುಳಿತುಕೋ, ಸಾವರಿಸಿಕೋ ಅಜ್ಜಿ.
0: ಹಾ, ನೀವು ಯಾರು? ನೀವು

0: ಬನ್ನಿ ಬನ್ನಿ, ಒಳಗೆ ಬನ್ನಿ. ಬಡವಳ ಮನೆ, ಕುಳ್ಳಿರಿಸುವುದಕ್ಕೆ ಪೀಠೋಪಕರಣಗಳಿಲ್ಲ. ಇರುವುದರಲ್ಲೇ ಒಂದು ಒಳ್ಳೆಯ ದರ್ಬೆ ಹಾಸನ್ನು ಹಾಸಿದ್ದೇನೆ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ.
1: ಏನು ತಾಯಿ,
0: ನನ್ನ ಮನಸ್ಸಿನಲ್ಲಿ ಅಂದು ಮೂಡಿದಂತಹ ಚಿತ್ರ, ನೀಲಬಾನಿನ ಬಣ್ಣ, ಕಟ್ಟಿದ ನೀಳ ಜಡೆ, ಬಿಲ್ಬಾಣ, ವಲ್ಕಲ, ಶಾಂತ ಪ್ರಸನ್ನ ಮೂರುತಿ, ನನ್ನ ದೇವ ಇವನೇ, ಇವನೇ ನನ್ನ ದೇವ.
1: ಏನಾಯ್ತಜ್ಜಿ?
0: ಆ ಏನಂದೆ? ಅಯ್ಯೋ ನನ್ನ ಮರೆವಿಗಿಷ್ಟು, ಎಷ್ಟು ದೂರದಿಂದ ಬಂದಿರೋ, ಎಷ್ಟು ಹಸಿದಿದ್ದೀರೋ, ಬಳಲಿದ್ದೀರೋ, ಒಂದನ್ನು ವಿಚಾರಿಸದೆ ನೋಡುತ್ತಾ ನಿಂತು ಬಿಟ್ಟೆ. ಛೇ, ಹೀಗೆ ಬನ್ನಿ, ಕೈಕಾಲು ಮುಖ ಎಲ್ಲ ತೊಳೆದುಕೊಂಡು ಆಯಾಸ ಪರಿಹಾರ ಮಾಡಿಕೊಳ್ಳಿ. ಇದು ಸೋರೆ ಬುರುಡೆಯಲ್ಲಿ ನೀರನ್ನು ತಂದಿಟ್ಟಿದ್ದೇನೆ. ಹಾಸಿದ ಹುಲ್ಲು ಹಸೆಯಲ್ಲಿ ಕುಳಿತುಕೊಳ್ಳಿ.
1: ಆಯ್ತಜ್ಜಿ, ನಿನ್ನ ಎಲ್ಲ ಉಪಚಾರಗಳನ್ನು ಸ್ವೀಕರಿಸಿದ್ದೇವೆ. ನಮ್ಮನ್ನು ಇಷ್ಟು ಉಪಚರಿಸಿ ನೀನು ಮಾತ್ರ ನಿಂತೇ ಇದ್ದೀಯಲ್ಲ ತಾಯಿ, ನೀನು ಕುಳಿತುಕೋ.
0: ಹೌದು, ಯಾಕೆ ಹೀಗೆ? ಅಲ್ಲ, ನಿಮ್ಮನ್ನು ಕಂಡಾಗ ಏನೋ ಒಂದು ಹೇಳಲಾಗದ ಸಂತೋಷ ನನಗೆ, ಉದ್ವೇಗ ಮಾತೇ ಹೊರಡುತ್ತಿಲ್ಲ. ನೀವು ಯಾರು? ನೀವು ಏನು ಬಂದಿರಿ, ಹೇಳಬಹುದೇ?
1: ತಾಯಿ, ನಾವೀರ್ವರು ಅಯೋಧ್ಯೆಯ ಅರಸುಕುಮಾರರು. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಿಗಳಾಗಿದ್ದೇವೆ. ಇವನು ನನ್ನ ತಮ್ಮ ಲಕ್ಷ್ಮಣ.
0: ಇವನು ಲಕ್ಷ್ಮಣ?
1: ಹೌದು ತಾಯಿ.
0: ಅಂದರೆ ನೀನು ರಾಮ?
1: ಹೌದು ತಾಯಿ, ನಾನೇ ರಾಮ, ದಶರಥಾತ್ಮಜ ರಾಮ, ಅಯೋಧ್ಯಾ ರಾಮ.
0: ರಾಮ ರಾಮ ರಾಮ, ಧನ್ಯೇ ಧನ್ಯ ಶಬರಿ, ನಿನ್ನ ಬದುಕು ಸಾರ್ಥಕವಾಯಿತು, ಪಾವನವಾಯಿತು. ಇಷ್ಟು ಕಾಲ ರಾಮ ಬರುತ್ತಾನೆ ಬರುತ್ತಾನೆ ಎಂದು ಕಾದು ಕುಳಿತುದಕ್ಕೆ ಫಲ ದೊರೆಯಿತು ದೊರೆಯಿತು. ಜಯ ಜಯ ರಾಮ ರಾಮ, ನಮಸ್ಕಾರ, ಇದೋ ಉದ್ದಂಡ ನಮಸ್ಕಾರ.
1: ತಾಯಿ, ಹಾಗಾದರೆ ನೀನು ಶಬರಿ ತಾಯಿ, ನನ್ನಿಂದ ಹಿರಿಯಳು,

0: ನಾನು ನಿನಗೆ ನಮಸ್ಕರಿಸಬೇಕು. ನಿನಗೂ ರಾಮನ ವಂದನೆಗಳು.
1: ಇಲ್ಲಪ್ಪ, ನೀನು ನನ್ನ ದೇವ, ನೀನು ನನಗೆ ನಮಸ್ಕರಿಸುವುದೇ ಬೇಡಪ್ಪ, ಬೇಡ. ನೀನು ಕುಳಿತುಕೋ ರಾಮ. ಲಕ್ಷ್ಮಣ, ನೀನೂ ಕುಳಿತುಕೋ. ಇದೋ ಕುಡಿಯುವುದಕ್ಕೆ ಶುದ್ಧವಾದ ನೀರನ್ನು ಮಣ್ಣಿನ ಮಡಿಕೆಯಲ್ಲಿ ಇರಿಸಿದ್ದೇನೆ. ಕುಡಿಯಿರಿ, ಕುಡಿಯಿರಿ. ರಾಮ, ತಿನ್ನುವುದಕ್ಕೆ ಹಣ್ಣು ಉಂಟು. ದಿನ ಕಾಡಿನಲ್ಲಿ ಸುತ್ತಾಡಿ ಒಳ್ಳೆಯ ಹಣ್ಣುಗಳನ್ನು ಸಂಗ್ರಹಿಸಿ ತಳಿಗೆಯಲ್ಲಿ ಬಿಚ್ಚಿಡುವುದು, ಯಾರಾದರೂ ಅತಿಥಿಗಳು ಬಂದರೆ ಕೊಡೋಣ ಅಂತ. ಆದರೆ ಮರುದಿನ ಅದು ಹಾಳಾಗಿ ಹೋಗುವುದು, ಪುನಃ ಹೊಸ ಹಣ್ಣುಗಳನ್ನು ತರುವುದು. ಹೀಗೆ ಹೀಗೆ ಎಷ್ಟು ಕಾಲ ಕಳೆಯಿತೋ ನಾನರಿಯೇ. ಆದರೆ ಆ ಹಣ್ಣು ಕೊಳೆಯಿತೇ ವಿನಃ ಅತಿಥಿ ಮಾತ್ರ ಬರಲೇ ಇಲ್ಲ. ಆದರೆ ಇಂದು ಇಂದು ಬಂದ, ನನ್ನ ರಾಮ ಬಂದ, ನಿನಗಾಗಿ ಇಂದು ತಂದ ಹಣ್ಣು ತಿನ್ನು ರಾಮ, ತಿನ್ನು ರಾಮ. ಆ ಹಣ್ಣು ಬೇಡ, ಅದು ಹುಳಿ ಹುಳಿ ಪಿಂಡ. ಚೇ, ಅದು ಬೇಡ ಬೇಡ, ನಾನು ಕಚ್ಚಿ ನೋಡಿದೆ ರಾಮ. ಚೇ, ಇದು ಇದು ಬೇಡ, ಅದು ಕಹಿಯಾಗಿದೆ ರಾಮ. ಇದು ಇದು ತುಂಬಾ ಸಿಹಿಯಾಗಿದೆ, ಇದನ್ನು ತಿನ್ನು ರಾಮ, ತಿನ್ನು.
0: ಆಗಲಿ
2: ಅದು ಎಂಜಲು, ನಾವು ಅರಸನ ಮಕ್ಕಳು.
0: ಎಂಜಲು? ಲಕ್ಷ್ಮಣ, ಯಾವುದಪ್ಪ ಎಂಜಲು? ಈ ಶುದ್ಧ ಮನಸ್ಸಿನ ತಾಯಿ ಕೊಟ್ಟ ಹಣ್ಣು ಎಂಜಲೇ? ಇಲ್ಲವಪ್ಪ, ಹಾಗೆ ನೋಡಿದರೆ ನಾವು ನಿತ್ಯ ಸೇವಿಸುವುದೆಲ್ಲ ಪರರ ಎಂಜಲೇ ತಾನೆ. ಹಾಲು ಕರುವಿನೆಂಜಲು, ನೀರು ಜಲಚರಗಳ ಎಂಜಲು, ಗಾಳಿ ಸಕಲ ಜೀವಿಗಳೂ ಸೇವಿಸಿದ ಎಂಜಲು. ಎಂಜಲೆಂಜಲೆಂಬರ ನುಡಿ ಎಂಜಲು ತಮ್ಮ. ಎಲ್ಲ ನಮ್ಮ ಮನಸ್ಸಿನ ಭಾವ ಅಷ್ಟೇ. ಈ ತಾಯಿ ನಮಗಾಗಿ ಕೊಟ್ಟ ಹಣ್ಣನ್ನು ನಾವು ತಿನ್ನದೆ ಹೋದರೆ ಅವಳಿಗಾಗುವ ವೇದನೆಯನ್ನೊಮ್ಮೆ ಕಲ್ಪಿಸಿಕೋ ತಮ್ಮ. ಕೊಡು ತಾಯಿ, ನೀನು ಕೊಡು. ನಿನ್ನ ಕೈ ತಾಗಿದ ಎಲ್ಲವೂ ನಮಗೆ ಸಿಹಿಯಾದ ಹಣ್ಣುಗಳೇ. ಕೊಡು, ತಿಂದಿದ್ದೇವೆ. ನಿನ್ನ ಮನ ತಣಿಯುವವರೆಗೂ ತಿಂದಿದ್ದೇವೆ. ಸಂತೋಷವೇ ನಮ್ಮ.
1: ತೃಪ್ತಿಯಾಯ್ತು ರಾಮ, ತೃಪ್ತಿಯಾಯ್ತು. ಮಾರ್ಗ ಆಯಾಸ ನಿಮ್ಮ ಮುಖದಲ್ಲಿ ಎದ್ದು ತೋರುತ್ತಾ ಇದೆ ರಾಮ. ಇದ್ದ ಹಾಸಿನಲ್ಲಿಯೇ ಸ್ವಲ್ಪ ಮಲಗಿ ವಿಶ್ರಾಂತಿ ತಗೋ. ಹಾಗೆ ನಾನಿಲ್ಲೇ ಇದ್ದು ಗಾಳಿ ಬೀಸುತ್ತಾ ಇರುತ್ತೇನೆ.
0: ಇಲ್ಲ ತಾಯಿ, ನಿನ್ನ ಸೇವೆಯಿಂದ ನಮ್ಮ ಆಯಾಸವೆಲ್ಲವೂ ಮಾಯವಾಯಿತು. ಅದಿರಲಿ, ಈಗ ನಿನ್ನ ಕಥೆಯೇನು? ನೀನಿಲ್ಲಿ ಈ ರೀತಿ ಇರುವ ಹಿನ್ನೆಲೆ ಏನು ಹೇಳಬಹುದೇ ನಮ್ಮ?
1: ರಾಮ, ಯಾವುದನ್ನು ಹೇಳಲೋ, ಎಲ್ಲಿಂದ ಆರಂಭಿಸಲೋ, ಒಂದೂ ತಿಳಿಯುತ್ತಿಲ್ಲ ರಾಮ. ಕಾಡಿನ ಬೇಡರಾದ ನ್ಯಗ್ರೋಧ ಮತ್ತು ಅರಿಷ್ಟೆ ಎಂಬ ದಂಪತಿಗಳ ಮಗಳು ನಾನು. ಕಾಲಾಂತರದಲ್ಲಿ ನನ್ನ ತಾಯಿ ತಂದೆಯರಿಬ್ಬರು ರಾಕ್ಷಸರಿಗೆ ಆಹಾರವಾಗಿ ಹೋದರು. ತಬ್ಬಲಿ ಎನಿಸಿ ಕಾಡಿನಲ್ಲಿ ಅಳುತ್ತಿದ್ದ ನನ್ನನ್ನು ಗುರುಗಳಾದ ಮತಂಗ ಮುನಿಗಳು ರಕ್ಷಿಸಿದರು. ಸಂಸ್ಕಾರ ನೀಡಿ ದೇವರ ದರ್ಶನ ನಿನಗಾಗುತ್ತದೆ, ಕಾದಿರು ಶಬರಿ ಎಂದು ಹೇಳುತ್ತಾ ಅವರೂ ನನ್ನನ್ನು ಅಗಲಿ ಬಿಟ್ಟರು. ಅಂದಿನಿಂದ ಕಾದೆ ಕಾದೆ, ದೇವ ಬರುವ ದಿನಕ್ಕಾಗಿ ಕಾದೆ ಕಾದೆ. ಇಂದು ಇಂದು ಬಂತು ರಾಮ, ಆ ಸುದಿನ ಇಂದು ಬಂತು. ಈಗ ನನ್ನ ಕತೆ ಹಾಗಿರಲಿ, ನೀನು ಅಯೋಧ್ಯೆಯ ರಾಜಕುಮಾರ, ಹಾಗಿದ್ದು ನಿನಗೆ ಈ ಸ್ಥಿತಿ ಯಾಕೆ ಬಂತು ರಾಮ, ಅದನ್ನು ಹೇಳುವೆಯಾ?
0: ಹಾಗಾದರೆ ಈ ಪುಣ್ಯ ಸ್ಥಳ ಮತಂಗಾಶ್ರಮ. ತಾಯಿ, ನನ್ನ ಕಥೆಯೂ ಹೀಗಾಗಿದೆ ನೋಡು. ಕಾಲವಶನಾಗಿ ಅಯೋಧ್ಯೆಯ ರಾಜಕುಮಾರನಾಗಿ ಮೆರೆಯಬೇಕಾದ ನಾನು ಪಿತೃವಾಕ್ಯವನ್ನು ಸತ್ಯವಾಗಿಸುವುದಕ್ಕಾಗಿ ಕಾಡಪಾಲಾದೆ. 14 ವರ್ಷಗಳ ವನವಾಸದ ಅವಧಿಯ ಕೊನೆಗೆ ಪಂಚವಟಿ ಪ್ರದೇಶದಲ್ಲಿ ನನ್ನ ಮಡದಿ ಸೀತೆ ರಾವಣನಿಂದ ಅಪಹೃತಳಾದಳು. ಪಕ್ಷಿರಾಜ ಜಟಾಯುವಿನಿಂದ ಈ ವಿಷಯ ತಿಳಿದು ಮುಂದೆ ಬರುತ್ತಿರುವಾಗ ಕಬಂಧ ಬಾಹುಗಳಿಗೆ ಸಿಲುಕಿ ದೇವ ಸಹಾಯದಿಂದ ಉಳಿದೆವು. ಮತ್ತು ಅವನ ನಿರ್ದೇಶನದಂತೆ ನಿನ್ನನ್ನು ಕಾಣುವುದಕ್ಕೆಂದೇ ಬರುತ್ತಿರುವಾಗ ನೀನೇ ಸಿಕ್ಕಿದೆ. ನನ್ನ ಸೀತೆಯನ್ನೆಣಿಸಿದರೆ, ರಕ್ಕಸರ ವಶದಲ್ಲಿ ಆಕೆ ಪಡಬಹುದಾದ ಕಷ್ಟವನ್ನು ಊಹಿಸಿದರೆ ಅಳು ಉಕ್ಕಿ ಬರುತ್ತಾ ಇದೆ ತಾಯಿ, ಗಂಟಲು ಗದ್ಗದವಾಗುತ್ತಾ ಇದೆ.
1: ರಾಮ, ನೀನು ನೀನು ಯಾರು? ನೀನೂ ಅಳುವೆಯಾ ರಾಮ?

0: ರಾಮ ಅಳುವೆಯಾ? ಯಾಕೆ ರಾಮ ಅಳು? ಭೂಮಿಯಲ್ಲಿನ ಆರ್ತರ ದುಃಖವನ್ನು ಅಳಿಸುವುದಕ್ಕೆಂದೇ ಆರ್ತತ್ರಾಣ ಪರಾಯಣನಾದ ಶ್ರೀಮನ್ನಾರಾಯಣ ಇಳಿದು ಬರುತ್ತಾನೆ. ಅವನಿಗಾಗಿ ಕಾದಿರು ಶಬರಿ ಎಂದು ಗುರುಗಳು ನನಗೆ ಉಪದೇಶಿಸಿದ್ದಾರೆ. ಆ ಪ್ರಕಾರವೇ ಈ ಶಬರಿ ಕಾದಿರುವಳು. ರಾಮ ಬರುವನೆಂದು ಕಾದಿರುವಳು ಶಬರಿ. ಬಂದ ಬಂದ ನನ್ನ ರಾಮ ಬಂದ, ನನ್ನ ಪೂಜೆಯನ್ನು ಸ್ವೀಕರಿಸಿದ, ನನ್ನ ಮನೆಯ ನೆರಳಿನಲ್ಲಿ ಮಲಗಿದ ಎಂಬ ಸಂತೋಷದಿಂದ ನಾನಿದ್ದರೆ ನೀನು ಮಾತ್ರ ಅಳುವೆಯಾ ರಾಮ? ನಿನ್ನನ್ನೂ ದುಃಖ ಬಾಧಿಸಿತೆ. ಅದು ಹಾಗೆ ಕೆಸರಿನ ಕೂಪದಲ್ಲಿ ಬಿದ್ದವನನ್ನು ರಕ್ಷಿಸುವುದಕ್ಕೆ ಎಂದು ಅದೇ ಕೂಪಕ್ಕಿಳಿದವನ ಮೈಗೂ ಕೆಸರು ಅಂಟಿಕೊಳ್ಳುವ ಹಾಗೆ ದುಃಖ ಜಂಜಾಟಗಳಿಂದ ಕೂಡಿದ ಈ ಭೂಮಿಯಲ್ಲಿ ದೇವನಾದ ನೀನು ಅವತಾರಗೈದೆ. ಹಾಗಿರುವಾಗ ನಿನಗೂ ಇಲ್ಲಿನ ಬಾಧೆ ಎಂಬ ಕೆಸರು ಅಂಟದೇ ಇರುವುದಕ್ಕೆ ಸಾಧ್ಯವೇ? ಆದರೆ ಇದೆಲ್ಲ ಕ್ಷಣಿಕ ರಾಮ. ಇರುಳಿನ ನಂತರ ಹಗಲು ಹೇಗೋ ಹಾಗೆ ನಿನ್ನ ಕಷ್ಟಗಳಿಗೂ ಕೊನೆಯಿದೆ. ನಿನ್ನ ಕಷ್ಟ ಪರಿಹಾರದ ಹಿಂದೆ ಎಷ್ಟೋ ದೀನರ ದುಃಖಿಗಳ ಸತ್ಯಾತ್ಮರ ಕಷ್ಟ ಪರಿಹಾರ ಆಗುವುದಕ್ಕಿದೆ. ಮುಂದೆ ನಿನಗೆ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನೆಂಬ ಸೂರ್ಯಪುತ್ರನ ಸತ್ಸಂಗ ಉಂಟಾಗುತ್ತದೆ. ನೀವಿಬ್ಬರೂ ಪರಸ್ಪರ ಸ್ನೇಹಿತರಾಗಿ ನಿಮ್ಮ ನಿಮ್ಮ ಕಷ್ಟಗಳನ್ನು ಪರಿಹರಿಸುವವರಿದ್ದೀರಿ. ಎಲ್ಲವೂ ಒಳಿತಾಗುತ್ತದೆ. ರಾತ್ರಿ ಆಯಿತು, ಮಲಗಿ ವಿಶ್ರಮಿಸಿಕೊಳ್ಳಿ. ಆದರೆ ರಾಮ, ನನಗೊಂದು ಆಶೆ ಇದೆ.
1: ಹೇಳು ತಾಯಿ. ನಿನ್ನ ಮಗ ರಾಮ ಖಂಡಿತ ನೆರವೇರಿಸುತ್ತಾನೆ, ಹೇಳು.
0: ರಾಮ, ಕಾದುದಕ್ಕೆ ಫಲ ಸಿಕ್ಕಿತು. ನನ್ನವರು ಎನ್ನುವವರು ಈಗ ಯಾರು ಇಲ್ಲ ರಾಮ. ನನಗಿದ್ದವರು ಒಬ್ಬರು ಗುರುಗಳು, ಮತಂಗ ಮುನಿಗಳು, ಮತ್ತೊಬ್ಬ ನನ್ನ ಉದ್ಧಾರಕರ್ತ ನೀನು. ನಿನ್ನ ಮೂಲಕ ಆ ಗುರು ಚರಣ ದರ್ಶನ ಕರುಣಿಸುವೆಯಾ ರಾಮ? ಬೇರೇನು ಬೇಕಾಗಿಲ್ಲ.
1: ನಿನಗೆ ಮೋಕ್ಷ ಕರುಣಿಸಲು ನಾನೆಷ್ಟರವನು ತಾಯಿ. ನೀನು ನಾನು ದೇವ ಎಂದು ನನ್ನನ್ನು ಪರಿಗಣಿಸಿದರು, ನಾನು ಮಾನವ ದೇಹಿಯಾದ ರಾಮ ಮಾತ್ರ. ಎಲ್ಲವನ್ನು ಕಾಲ ನಿರ್ಧರಿಸುತ್ತದೆ. ಚಿಂತಿಸದೆ ಧ್ಯಾನಿಸು, ಎಲ್ಲವೂ ಒಳಿತಾಗುತ್ತದೆ.
0: ಆಗಲಿ, ನಿನ್ನ ಪಾದದ ಬಳಿಯೇ ನಾನು ಹಾಸಿ ಮಲಗುತ್ತೇನೆ. ನೀವು ವಿಶ್ರಮಿಸಿ.
1: ಆಗಲಿ ತಾಯಿ.

ಏನಿದು ರಾತ್ರಿ ಕಳೆದು ಬೆಳಗಾಗುವ ಹೊತ್ತು, ಎದ್ದು ನೋಡಿದರೆ ಇದೇನು? ರಾಮ ಲಕ್ಷ್ಮಣರು ನಿದ್ರಿಸಿದ ಜಾಗದಲ್ಲಿ ರಾಮ ಕಾಣುತ್ತಿಲ್ಲ. ಅಲ್ಲಿ ಅಲ್ಲಿ ನೀಲ ನೀರದ ಗಾತ್ರನಾದ ಕೌಸ್ತುಭ ಮಾಲಾಧರನಾದ ಕಮಲನಾಭ ಶೇಷನ ಮೇಲೆ ಮಲಗಿ ಮೆಲುನಗೆಯನ್ನು ಬೀರುತ್ತಿದ್ದಾನೆ. ಅಂದರೆ ನಾನು ಹಿಂದೆ ಕಂಡುದು ಈಗ ಕಾಣುತ್ತಿರುವುದು ಎಲ್ಲವೂ ಸತ್ಯ, ಪರಮಸತ್ಯ. ಇದನ್ನು ಕಾಣುವುದಕ್ಕಾಗಿಯೇ ಬದುಕಿದೆ ಈ ಶಬರಿ. ಮತಂಗ ಋಷಿಗಳು ತೋರಿದ ಹಾದಿಯಲ್ಲೇ ನಡೆದ ಈ ಮಾತಂಗ ಕನ್ಯೆ ಇಂದು ಸತ್ಯ ದರ್ಶನವನ್ನು ಪಡೆದಳು. ಧನ್ಯಳಾದಳು, ಧನ್ಯಳಾದಳು. ನನಗಿನ್ನೇನು ಬೇಡ. ಶ್ರೀಹರಿ, ಮುಕುಂದ, ಗುರುದೇವ ಎಲ್ಲರಿಗೂ.

0: ಈ ಶಬರಿಯ ಉದ್ದಂಡ ನಮಸ್ಕಾರಗಳು. ಮುಕ್ತಿಯನ್ನು ನೀಡು ತಂದೆ. ಜಯ ಜಯ ಜಯ ಜಯ.
1: ಹಾ, ಬೆಳಗಾಯ್ತಲ್ಲ ತಾಯಿ ಶಬರಿ. ಏಳಮ್ಮ, ಹಾ, ಇದೇನು ತಾಯಿಯ ದೇಹ ಜಡವಾಗಿದೆ. ಅಂದರೆ ಅಮ್ಮ ಶ್ರೀರಂಗನಾಥನ ಪಾದವನ್ನು ಸೇರಿದಳು. ಪುಣ್ಯ ಪಾಪಗಳಿಗೆ ವಶಳಾಗಿ ಜೀವ ಜಂಜಡದಿಂದ ನೊಂದು ಸತ್ಯವನ್ನು ದರ್ಶಿಸಿ ಕೊನೆಗೂ ಪುಣ್ಯಲೋಕವನ್ನು ಸೇರಿದಳು. ಲಕ್ಷ್ಮಣ, ಈ ಮಹಾತಾಯಿಗೆ ಯಾರೂ ಸಂಬಂಧಿಕರಿರಲಿಲ್ಲವಂತೆ. ಅಳುವವರು ಯಾರೂ ಇಲ್ಲ ಎಂದು ಅವಳೇ ತಿಳಿದುಕೊಂಡಿದ್ದಳು. ಆದರೆ ಅವಳ ಅಗಲಿಕೆಗಾಗಿ ದುಃಖಿಸುವ ಎರಡು ಜೀವಗಳು ಇನ್ನೂ ಬದುಕಿವೆ ಎಂದು ಆಕೆಯ ದಿವ್ಯಾತ್ಮ ಅರಿತುಕೊಳ್ಳಲಿ. ಆ ತಾಯಿಯ ಸದ್ಗತಿಗಾಗಿ ಅಪರ ಕರ್ಮಗಳನ್ನು ವಿಧಿವತ್ತಾಗಿ ಮುಗಿಸೋಣ. ಸೀತಾನ್ವೇಷಣೆಗಾಗಿ ತೆರಳೋಣ.

ಇದುವರೆಗೆ ಬೊಟ್ಟಿಕೇರಿ ಪುರುಷೋತ್ತಮ ಪೂಂಜಾ ವಿರಚಿತ ಮಾತಂಗ ಕನ್ಯೆ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಯಕ್ಷ ಸಿಂಧೂರ ಮಹಿಳಾ ಯಕ್ಷಗಾನ ಕೂಟ ತಲಪಾಡಿ ಮಂಗಳೂರು ಇಲ್ಲಿನ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಜಾ ರಾಮಹೊಳ್ಳ ಕೈರಂಗಳ, ಚೆಂಡೆ ವೇದವ್ಯಾಸ ರಾವ್ ಕುತ್ತೆತ್ತೂರು, ಮದ್ದಳೆ ಶಂಕರ ಭಟ್ ಕಲ್ಮಡ್ಕ, ಚಕ್ರತಾಳ ದಯಾನಂದ ಪಿಲಿಕೂರು. ಪಾತ್ರ ಪರಿಚಯ ಶ್ರೀರಾಮ ಡಾಕ್ಟರ್ ಕೃತಿ ಹರೀಶ್ ರಾವ್, ಶಬರಿ ರಾಧಾ ಆರ್ ಹೊಳ್ಳ, ನಾರದ ರಾಧಾ ಲಕ್ಷ್ಮಿ ಮಯ್ಯ ಬಜೆ, ಮತಂಗ ಸುನೀತಾ ಬೈಪಾಡಿತ್ತಾಯ, ರಾವಣ ಪ್ರಸನ್ನ ಎನ್ ಕೆದ್ಲಾಯ, ಜಟಾಯು ಶ್ಯಾಮಲಾ ಮಯ್ಯ.

0: ಆಕಾಶವಾಣಿ ಕಾರವಾರ.
1: ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ

0: ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸುಗತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಟಾಚಾರ್. 8:30 ಭಾವಗೀತೆಗಳ ಪ್ರಸಾರ, 9:15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಯುವವಾಣಿ. 2026 ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿಗ್ವಿಜಯ ಬಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಿಯೋಬ್ರತ್ ಮಿಶ್ರಾ ಅವರ ಸಿತಾರ್ ವಾದನ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ವಾರಣಾಸಿ ಕೇಂದ್ರದ ಕೊಡುಗೆ.

0: ಇನ್ನು ನಾಳೆಯ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳುಬಾ ಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ಎಂ ಕೊಟ್ರಿಯ ಅವರಿಂದ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:40 ಗಾನ ಸುಧೆ ಮೂಡಿಬರುವುದು. 7:15 ಭಾವಗೀತೆಗಳು, 7:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ. 8:30 ಮಂಜುಳಗಾನ ಮೂಡಿಬರಲಿದೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನ್ ಕಾರ್ಯಕ್ರಮ ಮೂಡಿಬರಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಇನ್ನು ನಾಳೆ 11 ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111, ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಚಲನಚಿತ್ರ ನಿರ್ಮಾಪಕರು ಮತ್ತು ನಿರ್ದೇಶಕರಾದ ಗೌರಿ ಶ್ರೀನಿವಾಸ್ ಅವರ ಪರಿಚಯ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2 ಗಂಟೆ 40 ನಿಮಿಷಕ್ಕೆ ರಸಮಂಜರಿ. ಮಧ್ಯಾಹ್ನ 3 ಗಂಟೆಗೆ ಮಂಚ ಹೇಗೀತ್. 3 ಗಂಟೆ 30 ನಿಮಿಷಕ್ಕೆ ನಾಟ್ಯ ತರಂಗ್. 4 ಗಂಟೆಗೆ ಉಜಾಲೆ ಉನ್ಕಿ ಯಾದೋಕಿ. ಈ 3 ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ.

ನಾಳೆ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕುಶಾಲಪ್ಪ ಅಪ್ಪಣ್ಣ ಸಣ್ಣಕ್ಕಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. 5:30 ಶಿರಸಿ ತಾಲೂಕು ಚಿಪ್ಪಗಿಯ ಸುಬ್ರಾಯ್ ಮಧುಕೇಶ್ವರ್ ಹೆಗಡೆ ಅವರಿಂದ ಜನಪದ ಹಾಡುಗಳು. 6:30 ವಿಜ್ಞಾನದ ಮುನ್ನಡೆ. 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಅಕ್ಷಯಾಂಬರ ವಿಲಾಸ. ಭಾಗವತರು ರಮಾನಂದರಾವ್ ಕಟೀಲು. ಮದ್ದಳೆ ಶ್ರೀ ವಿಘ್ನೇಶ್ವರ ರಾವ್ ಕಟೀಲು. ಚಂಡೆ ಮತ್ತು ನಿರೂಪಣೆ ಶ್ರೀ ದುರ್ಗಾ ಪ್ರಸಾದ್ ದಿವಾನ್ ಕಟೀಲು. ತದನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ ಮೂಡಿಬರಲಿದೆ. 7:45 ಭಾರತಿ ಸುತರ ಬದುಕು ಮತ್ತು ಸಾಹಿತ್ಯ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೋರನ್ ಸರಸ್ವತಿ ಪ್ರಕಾಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ. 9:30 ಇಶ್ಯೂಸ್ ಬಿಫೋರ್ ಪಾರ್ಲಿಮೆಂಟ್. ಇನ್ನು 10:00 ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ವಿದೂಷಿ ಬಾಲಮಣಿ ಈಶ್ವರ್ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ಮಧುರೈ ಕೇಂದ್ರದ ಕೊಡುಗೆಯಾಗಿದೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:20 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದ್ ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ಥ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡ್, ಇದನ್ನೆಲ್ಲ ಹೇಳ್ಬೇಕಾರ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತ,

0: ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ, ಅಲ್ಲ ಕಾಡ್ ಕಡಿತಾ ಇದ್ದಾರಾ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದ್ದಾರಾ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಅ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ಥ್ ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು, ನನ್ನ ಸಿಟಿ ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗ ತಾನೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಮಾಡೋದು ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಐ ಆಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿಂದ ಎಸ್ಥೆಟಿಕ್, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನೂ ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿನ್ ಮ್ಯಾಥ್ಯೂ.
2: ವಿಜಯ್ ನಿಶಾಂತ್ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದರೆ.

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:35.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಕ್ರೆಡಿಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಗ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ದ

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿದು ನೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ, ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ, ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ, ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ.
2: ಈನೆಲ್ಲ ಈ ಜಲ್ಲ ಈ ಮಣ್ಣು ನಮ್ಮದು.
0: ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಪುಟ ಸಭೆಗೂ ಮುನ್ನ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬರದ ಹಿನ್ನೆಲೆಯಲ್ಲಿ ಗುಳೆ ಹೋಗುವುದನ್ನು ತಪ್ಪಿಸಲು ತೆಗೆದುಕೊಳ್ಳಬಹುದಾದ ಅಗತ್ಯ ಕ್ರಮಗಳನ್ನು ಚರ್ಚಿಸಲಾಗುವುದು. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಕಾವೇರಿ ನೀರನ್ನು

0: ಮಂಡ್ಯ ರೈತರು ಕುಡಿಯುವುದಕ್ಕೆ ಮಾತ್ರ ಉಪಯೋಗ ಮಾಡಬೇಕು, ನೀರು ಬಿಡಲಾಗಿದೆ ಎಂದು ವ್ಯವಸಾಯಕ್ಕೆ ಯಾರೂ ಉಪಯೋಗ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಲಾಶಯಗಳು ಭರ್ತಿಯಾದ ಬಳಿಕವೇ ಕೃಷಿ ಚಟುವಟಿಕೆಗಳಿಗೆ ನೀರು ಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರು ಕರ್ನಾಟಕದ ಹಕ್ಕು ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ರಾಜ್ಯಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಲಾಭದಾಯಕವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದ ಎಲ್ಲಾ ಪೊಲೀಸ್ ಠಾಣೆಗಳ ವಿಶೇಷ ಶಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಲಾಗಿದೆ. ಪೊಲೀಸ್ ಇಲಾಖೆಯ ಕಾರ್ಯಪಟುತ್ವ ಹಾಗೂ ವೃತ್ತಿಪರತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಈ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಆದೇಶದ ಪ್ರಕಾರ ವಿಶೇಷ ಶಾಖೆಯಲ್ಲಿ ಕರ್ತವ್ಯ ಅವಧಿ ಕೇವಲ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರಲಿದೆ. ಹೊಸದಾಗಿ ನಿಯೋಜನೆಗೊಳ್ಳುವ ಸಿಬ್ಬಂದಿ ಕನಿಷ್ಠ 15 ದಿನಗಳ ಗುಪ್ತವಾರ್ತೆ ಸಂಗ್ರಹಣೆ ತರಬೇತಿ ಪಡೆದಿರಬೇಕು. ತರಬೇತಿ ಪಡೆದವರನ್ನೇ ವಿಶೇಷ ಶಾಖೆಗೆ ನಿಯೋಜಿಸಲು ನಿರ್ಧರಿಸಲಾಗಿದೆ. ಒಂದು ವರ್ಷದ ಕರ್ತವ್ಯ ಪೂರೈಸಿದ ಸಿಬ್ಬಂದಿಯನ್ನು ಕಡ್ಡಾಯವಾಗಿ ದೈನಂದಿನ ಕಾರ್ಯನಿರ್ವಾಹಕ ಕರ್ತವ್ಯಕ್ಕೆ ಮರು ನಿಯೋಜಿಸಲಾಗುವುದು. ಘಟಕಾಧಿಕಾರಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟಗೊಂಡಿದೆ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಸಿನಿಮಾದ ಉತ್ತಮ ಬರಹಕ್ಕಾಗಿ ಪ್ರಶಸ್ತಿ ದೊರೆತಿದೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಈ ಪುಸ್ತಕದ ಬರಹಗಾರರಾಗಿದ್ದಾರೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿಗೆ ಭಾಜನವಾಗಿದೆ. ಬೆಳ್ಳಂದೂರು ಬಫರ್ ರಸ್ತೆ ನಿರ್ಮಾಣ ಕಾಮಗಾರಿಗೆ ವೇಗ ನೀಡುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ ಕೈಗೆತ್ತಿಕೊಂಡಿರುವ ಬಫರ್ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು, ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬಫರ್ ರಸ್ತೆ ನಿರ್ಮಾಣಕ್ಕೂ ಮುನ್ನ ರಾಜಕಾಲುವೆಯ ಅಗತ್ಯ ಅಗಲವನ್ನು ಕಾಯ್ದಿರಿಸಬೇಕು. ದೇವರ ಬೀಸನಹಳ್ಳಿ ಖಾಸಗಿ ಆಸ್ಪತ್ರೆ ಸಮೀಪ ರಾಜಕಾಲುವೆಯ ಅಗಲ ಕಡಿಮೆ ಇರುವುದರಿಂದ ಮಳೆಗಾಲದಲ್ಲಿ ಜಲಾವೃತ ಸಮಸ್ಯೆ ಉಂಟಾಗುತ್ತಿದೆ. ಇದನ್ನು ತಡೆಯುವ ನಿಟ್ಟನಲ್ಲಿ ಕೂಡಲೇ ಸರ್ವೆ ನಡೆಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ಇಂದು ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಚೆನ್ನಮ್ಮ ಅವರ ನಿಧನಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಪ್ರಧಾನಿ ಮಡದಿಯಾಗಿದ್ದರೂ ಎಲ್ಲರನ್ನೂ ಅಕ್ಕರಿಯಂತೆ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದ್ದಾರೆ ಎಂದು ಬಣ್ಣಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ.ಜಿ ಪರಮೇಶ್ವರ್ ಚೆನ್ನಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಈ ಆಘಾತದಿಂದ ದೇವೇಗೌಡರ ಕುಟುಂಬ ಆದಷ್ಟು ಬೇಗ ಹೊರಬರಲಿ ಎಂದು ಹಾರೈಸಿದ್ದಾರೆ. ಬಿಡದಿಯಲ್ಲಿ ತಲತಲಾಂತರದಿಂದ ಬಂದ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರುವ ಬಿಡದಿ ರೈತರ ಮೇಲೆ ದೌರ್ಜನ್ಯ ನಡೆಸಿ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಬಿಡದಿ ರೈತರ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಜಾರಿಯಾಗಲು ಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಕಾರ್ಬನ್ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆಯೊಂದು ಸಿದ್ದಗೊಳ್ಳುತ್ತಿದೆ. ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಿಂದ ಹೆಚ್ಚುವರಿ ಆದಾಯ ತಂದುಕೊಡುವುದು ಪ್ರಮುಖ ಗುರಿಯಾಗಿದೆ ಎಂದು ಕರ್ನಾಟಕ ಹವಾಮಾನ ರಾಯಭಾರಿ

0: ಉಪೇಂದ್ರ ತ್ರಿಪಾಠಿ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯನ್ನು ಕೇವಲ ಸರ್ಕಾರಿ ಕಾರ್ಯಕ್ರಮವನ್ನಾಗಿಸದೆ ರೈತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ ಮಾವು ಬೆಳೆಯುವುದಷ್ಟೇ ಅಲ್ಲದೆ ತೇಗ, ಮಹಾಗನಿ, ಸಿಲ್ವರ್ ಓಕ್, ಬೇವು, ಹೊಂಗೆ ಮತ್ತು ಹಲಸು ಮುಂತಾದ ಮರಗಳನ್ನು ಬೆಳೆಸುವ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಕ್ರೆಡಿಟ್ ಪಡೆಯಲು ಉತ್ತೇಜಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ರೈತ ಕುಟುಂಬದ ವಿದ್ಯಾರ್ಥಿಯೊಬ್ಬ ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಹನುಮನಹಳ್ಳಿ ಗ್ರಾಮದ ಪುಟ್ಟರಾಜ ಭೀಮನೂರು ರಜೆ ಸಂದರ್ಭದಲ್ಲಿ ಕುರಿ ಹಾಗೂ ದನಗಳನ್ನು ಮೇಯಿಸಿ ಜೀವನ ನಡೆಸುತ್ತಿದ್ದ. ಇದೀಗ ನೀಟ್ ಫಲಿತಾಂಶದಲ್ಲಿ 647 ರ್ಯಾಂಕ್ ಪಡೆದು ಉತ್ತಮ ಸಾಧನೆ ಮಾಡಿದ್ದಾನೆ. ಈ ಕುರಿತಂತೆ ಪುಟ್ಟರಾಜ ಭೀಮನೂರು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿದ್ದಾರೆ.
1: ನಾವು ರೈತರ ಮಕ್ಕಳು ಎತ್ತಿಗೆ ಮೇವು ಹಾಕೋದು, ಕುರಿ ಕಾಯೋದು ಕೆಲಸ ಮಾಡ್ತಿದ್ದೆ. ರಜೆಯಲ್ಲಿ ಡೈಲಿ 8 ಅವರ್ಸ್ ಓದ್ತಿದ್ದೆ. ಲೆಕ್ಚರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ನಾವು ನೀಟ್ ಅಲ್ಲಿ 76,000 ರ್ಯಾಂಕಿಂಗ್ ಬಂದಿದೆ. ಎಸ್ಟಿ ಕ್ಯಾಟಗರಿ ಅಲ್ಲಿ ಇಡೀ ದೇಶಾದ್ಯಂತ 694 ರ್ಯಾಂಕ್ ಬಂದಿದೆ. ಮುಂದೆ ಒಂದೊಳ್ಳೆ ಡಾಕ್ಟರ್ ಆಗಿ ಎಲ್ಲ ಜನರಿಗೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕನ್ನೋದು ನನ್ನ ಆಸೆ ಆಗಿದೆ.
0: ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಕಾಫಿ ಮಂಡಳಿಯು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಇಂಡಿಕಾ ಕಾಫಿ ಬ್ರಾಂಡ್ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಜೆ ದಿನೇಶ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುರೋಪ್ ದೇಶಗಳ ಒಕ್ಕೂಟಕ್ಕೆ ಶೇಕಡ 45% ಕಾಫಿಯನ್ನು ರಫ್ತು ಮಾಡಲಾಗುತ್ತಿದೆ. ಈಗಾಗಲೇ ಬ್ರಿಟನ್ ಹಾಗೂ ಭಾರತದ ನಡುವೆ ವಾಣಿಜ್ಯ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇವೆಲ್ಲವೂ ಭಾರತದ ಕಾಫಿಯನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಲು ಭದ್ರ ಬುನಾದಿಯಾಗಲಿದೆ ಎಂದು ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವವೂ ಅಗತ್ಯವಾಗಿದೆ ಎಂದು ಸಂಸದ ಕುಮಾರನಾಯಕ ತಿಳಿಸಿದ್ದಾರೆ. ರಾಯಚೂರು ಇಂಪ್ಯಾಕ್ಟ್ ಸಮ್ಮಿತ್ 2026 ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಂಟ್ವಾಳ, ಗೇರುಸುಪ್ಪೆ, ತಾಳಗುಪ್ಪದಲ್ಲಿ ತಲಾ 9 ಸೆಂಟಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ತುರ್ತು ಸಚಿವ ಸಂಪುಟ ಸಭೆ. ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ನಿಯೋಜನೆಗೆ ಹೊಸ ನಿಯಮಾವಳಿ ಜಾರಿಗೊಳಿಸಿದ ಪೊಲೀಸ್ ಇಲಾಖೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಕೃತಿಗೆ ಉತ್ತಮ ಬರಹ ಪ್ರಶಸ್ತಿ. ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪತ್ನಿ ವಿಯೋಗ, ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ನಿಧನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ಕನ್ನಡ ಬಳಕೆಗೆ ಮನೆ
3: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಸಮಗ್ರ ಕೃಷಿ ಕುರಿತು ಶಿರಸಿ ತಾಲೂಕು ಬೈರುಂಬೆಯ ವಿಘ್ನೇಶ್ ಭಟ್ ಅವರೊಂದಿಗೆ ಸಂದರ್ಶನ.
3: ವಿಘ್ನೇಶ್ವರ ಭಟ್ ಅವರೇ ನಮಸ್ಕಾರ.
4: ನಮಸ್ಕಾರ. ಕೃಷಿಯನ್ನ ನಿಸರ್ಗಕ್ಕೆ ಹತ್ತಿರವಾಗಿ ಮಾಡಬೇಕು ಅಂದ್ರೆ ಏನೇನು ಮಾಡಬೇಕು, ಏನು ಮಾಡಬಾರದು?
5: ನಿಸರ್ಗಕ್ಕೆ ಹತ್ತಿರವಾಗಿ ಕೃಷಿ ಮಾಡಬೇಕು ಅಂತಂದ್ರೆ ನೈಸರ್ಗಿಕವಾಗಿ ಅಂದ್ರೆ ಮೊದಲಿನಿಂದ ಸಾಂಪ್ರದಾಯಿಕವಾದಂತಹ ಕೃಷಿ ಏನು ಬಂದಿತ್ತೋ ಅದನ್ನ ಜಾಸ್ತಿಯಾಗಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು. ಆಧುನೀಕರಣಕ್ಕೆ ಆಧುನೀಕರಣ ಬೇಕು, ವಿಶೇಷ ಒತ್ತು ಕೊಟ್ಟು ಪೂರ್ವಜರು ಮಾಡಿಟ್ಟಂತದ್ದನ್ನು ಹಾಳು ಮಾಡಿಕೊಂಡು ಹೋಗದೇ ಇದ್ದಂತೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು.
3: ಈಗ ಸಾಂಪ್ರದಾಯಿಕ ಕೃಷಿ ವಿಧಾನಗಳಿಗೂ ಇತ್ತೀಚೆಗೆ ಬಂದಿರುವಂತಹ ಒಂದು ಸುಧಾರಿತ ಕೃಷಿ ಕ್ರಮಗಳಿಗೂ ಏನು ವ್ಯತ್ಯಾಸ ಇದೆ, ಏನು ಒಳ್ಳೇದಿದೆ?
5: ಇತ್ತೀಚೆಗೆ ಬಂದಂತ ಕೃಷಿಯಿಂದ ಬೆಳೆಗಳು ಜಾಸ್ತಿ ಆಗ್ತಾ ಇದೆ, ನೋಡ್ಲಿಕ್ಕೆ ಚಂದ ಕಾಣ್ತಾ ಇದೆ, ಕೆಲವರು ಸ್ವಾವಲಂಬಿಗಳಾಗಿಯೂ ಕಾಣ್ತಾ ಇದ್ದಾರೆ. ಆದ್ರೆ ವಸ್ತುಸ್ಥಿತಿ ಎಷ್ಟೋ ರೈತರು ಸಾಲದೆಡೆಗೆ ಹೋಗ್ತಾ ಇದ್ದಾರೋನೋ ಅನ್ನುವಂತ ಒಂದು ಭಾವನೆ ಜಾಸ್ತಿ ಕಾಡ್ತಾ ಇದೆ. ಯಾಕಂದ್ರೆ ರೈತರು ಸ್ವಾವಲಂಬಿಗಳಾಗಬೇಕು, ಸ್ವತಂತ್ರವಾಗಿ ಬದುಕುವಂತವರಾಗಬೇಕು, ಬೇರೆಯವರ ಹತ್ರ ಜಿ ಅಂತೇಳಿ ಕೇಳುವಂತ ಒಂದು ಪ್ರವೃತ್ತಿಯವರ ಆಗ್ಬಾರದು ಅನ್ನೋದು ನನ್ನ ಅಭಿಲಾಷೆ.
3: ಈಗ ನಿಮ್ಮ ಒಂದು ಕೃಷಿಯಲ್ಲಿ ಈ ಸಮಗ್ರ ಕೃಷಿ ವಿಧಾನವನ್ನ ಹೇಗೆ ಅಳವಡಿಸಿಕೊಂಡಿದ್ರಿ ನೀವು?
5: ಒಂದೇ ಬೆಳೆಯನ್ನ ನಂಬಿ ಬದುಕುವಂತ ಒಂದು ಪ್ರವೃತ್ತಿಯನ್ನ ರೈತರು ಮಾಡಬಾರದು. ಅಡಿಕೆ, ಬಾಳೆ, ತೆಂಗು, ಕಾಳುಮೆಣಸು, ಯಾಲಕ್ಕಿ, ದಾಲ್ಚಿನ್ನಿ, ಲವಂಗ, ಇನ್ನು ಇತ್ತೀಚೆಗೆ ಬರ್ತಾ ಇದ್ದಂತ ಕಾಫಿಯನ್ನು ಸೇರಿಸ್ಕೊಂಡು ನಾನಿನ್ನು ಕಂಪ್ಲೀಟ್ ಕಾಫಿಯಾಗಿ ಅಳವಡಲಿಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಈಗ ಅದನ್ನ ಅಳವಡಿಸ್ಕೊಡ್ಲಿಕ್ಕಾಗಿ ಪ್ರಯತ್ನವನ್ನ ಮಾಡಬೇಕು ಅನ್ನೋಂಥದ್ದು ಒಂದು ಒತ್ತಾಸೆ ಇದೆ. ಸಮಗ್ರ ಜೇನು ಕೃಷಿಯೂ ನಮ್ದಿದೆ, ಹೈನುಗಾರಿಕೆಯೂ ಸಹ ಇದೆ.
3: ಈಗ 365 ದಿವಸವೂ ಕೂಡ ಕೃಷಿಯ ಜೊತೆ ಜೊತೆಗೆ ಇನ್ನಷ್ಟು ಉದ್ಯಮಗಳನ್ನ ಸೇರಿಸಿಕೊಂಡ್ರೆ ತೊಡಗಿಸಿಕೊಂಡ ಹಾಗಾಗ್ತದೆ, ಜೊತೆಗೆ ಒಂದು ಸಮಯದ ಸದುಪಯೋಗ ಹಾಗೂ ಆರ್ಥಿಕವಾಗಿಯೂ ಕೂಡ ಲಾಭದಾಯಕ ಅಂತ ನಿಮ್ಮ ಅನಿಸಿಕೆ?
5: ನಿಜವಾಗಿಯೂ ಹೌದು. ಯಾಕೆಂದ್ರೆ ರೈತರಿಗೆ 365 ದಿವಸ ಕೆಲಸ ಹೇಗಿರುತ್ತದೋ ಅದೇ ರೀತಿಯಾಗಿ ಆದಾಯದ ಮೂಲನೂ ಇರಲೇಬೇಕು, ಇದ್ದೇ ಇರ್ತದೆ. ಆವಾಗ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಕುಟುಂಬದಲ್ಲಿ ಎಲ್ಲರಿಗೂ ಕೆಲಸ, ಎಲ್ಲರಿಗೂ ಆದಾಯ, ಎಲ್ಲರ ಮಾನಸಿಕ ನೆಮ್ಮದಿ, ಎಲ್ಲರೂ ಸಹ ಖುಷಿಯಿಂದ ಬದುಕಲಿಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ವಯಸ್ಸಾದವರು ಇರಬಹುದು, ಚಿಕ್ಕವರು ಇರಬಹುದು, ಪ್ರತಿಯೊಬ್ಬರಿಗೆ ಅವರ ಹಂತದ ಕೆಲಸವನ್ನ ಅವರವರು ನಿಭಾಯಿಸಿಕೊಂಡು ಹೋದಾವಾಗ ಯಾರಿಗೂ ಕೆಲಸ ಇಲ್ಲ ಅನ್ನೋದಿಲ್ಲ, ಆದಾಯ ಮೂಲವೂ ಇದ್ದೇ ಇರ್ತದೆ.
3: ಇದೇ ಪ್ರಶ್ನೆಯನ್ನು ಸ್ವಲ್ಪ ಮುಂದುವರಿಸಿ ಹೇಳುವುದಿದ್ರೆ ಕೃಷಿ ಕುಟುಂಬದ ಎಲ್ಲ ಸದಸ್ಯರು ಸಕ್ರಿಯವಾಗಿ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಳ್ಬಹುದು?
5: ಸಕ್ರಿಯವಾಗಿ ಅಂದ್ರೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾಧಾರಣ ಯಂಗ್ ಏಜ್ ಅಂತವ್ರು, ಒಳ್ಳೆ ಗಟ್ಟಿಮುಟ್ಟಾದಂತ ಇದ್ದಂಥವ್ರು, ಅವ್ರ ಹತ್ರ ಶಾರೀರಿಕವಾಗಿ ಏನು ಭಾರವಾದಂತ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನ ಅವ್ರು ಮಾಡಬಹುದು. ಮಹಿಳೆಯರಿದ್ದಂಥವ್ರು ತರಕಾರಿ, ಹೂವಿನ ಗಿಡ, ಮನೆಯಲ್ಲಿ ಅಡಿಗೆ ಕೆಲಸ, ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವಂತಹದ್ದು, ಇಂಥ ಕೆಲಸವನ್ನು ಸಹ ಅವರದ್ದು ಕುಟುಂಬದಲ್ಲಿ ದೊಡ್ಡ ಸಹಭಾಗಿತ್ವ ಇರ್ತದೆ. ಉಳಿದ ಕ್ಷೇತ್ರದಲ್ಲೂ ಸಹ ತೊಡಗಿಕೊಳ್ಳಬಹುದು ಅವರು ಸಮಯ ಬಂದವಾಗ. ಈಗ ಅದರಲ್ಲಿ ನಮ್ಮ ಮನೆಯವರು ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ತೊಡಗಿಕೊಳ್ತಾ ಇದ್ದಾರೆ. ಈಗ ಹಿರಿಯ ಮಗ ಧಾರವಾಡ ಹೈಕೋರ್ಟ್ನಲ್ಲಿ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಎರಡನೇ ಮಗ ಧಾರವಾಡ ಅಗ್ರಿ ಕಾಲೇಜ್ನಲ್ಲಿ ಓದಿದಂಥವರು ಹೈನುಗಾರಿಕೆ, ಜೇನು ಸಾಕಾಣಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ.

0: ಹೀಗಾಗಿ ಅವು ಎಲ್ಲರಿಗೂ ಕೋಆರ್ಡಿನೇಟರ್ ಈಗ ನಾನಾಗಿ ಕೆಲಸ ಮಾಡ್ತಾ ಇದ್ದಂಥದ್ದು.
1: ಈಗ ಎಷ್ಟೋ ಸರಿ ಹೇಳುವಂತಹದ್ದು, ಕೃಷಿ ಉತ್ಪನ್ನವನ್ನು ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಹೆಚ್ಚಿನ ಒಂದು ಲಾಭವನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ, ರೈತರ ಮಟ್ಟದಲ್ಲಿ ಈ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಮಾಡುವಂತಹದ್ದು ಅಥವಾ ವ್ಯಾಲ್ಯೂ ಎಡಿಷನ್ ಅಂತ ಹೇಳ್ತೀವಿ, ಇದನ್ನು ಹೇಗೆ ಸಾಧಿಸಬಹುದು?
0: ವ್ಯಾಲ್ಯೂ ಎಡಿಷನ್ನು ಒಂದು ಹಂತದಲ್ಲಿ ಮಾತ್ರ ಮಾಡಬಹುದು. ರೈತನಾಗಿದ್ದುಕೊಂಡು ವ್ಯಾಲ್ಯೂ ಎಡಿಷನ್ನು ಮಾರ್ಕೆಟಿಂಗು ಇದನ್ನು ಮಾಡಲಿಕ್ಕೆ ಎರಡು ವಿಪರೀತವಾಗಿ ಹೊರಟರೆ ಉತ್ಪಾದನೆ ಕುಂಠಿತ ಆಗ್ತದೆ. ಅದಕ್ಕಾಗಿ ರೈತ ತನ್ನ ವ್ಯಾಪ್ತಿಯಲ್ಲಿ ತಾನೇನು ಮಾಡಬಹುದು ಆ ವ್ಯಾಪ್ತಿಗೆ ಸೀಮಿತವಾಗಿ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುವಂಥದ್ದು, ಅದಕ್ಕಾಗಿ ಅವನು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕು. ಇನ್ನು ಸಾಧ್ಯ ಇದ್ದು ಮನೆಯಲ್ಲಿ ಸಹ ಸದಸ್ಯರಿದ್ದರೆ ಅವರು ಈಗ ಉಪ ಉದ್ದಿಮೆಗಳಲ್ಲೇ ತೊಡಕೊಂಡು ಮೌಲ್ಯವರ್ಧನೆಯನ್ನು ಮಾಡಿಕೊಡ್ಲಿಕ್ಕೂ ಸಾಧ್ಯ ಆಗ್ಬೋದು.
1: ಕೆಲವು ಉದಾಹರಣೆ ಹೇಳಿಗ, ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಕೈಜೋಡಿಸಿಕೊಂಡು ಮೌಲ್ಯವರ್ಧನೆಯನ್ನು ಹೇಗೆ ಮಾಡಬಹುದು?
0: ಮೌಲ್ಯವರ್ಧನೆಯನ್ನು ಮಾಡಬಹುದು ಅಂತಂದರೆ ಈಗ ಉದಾಹರಣೆ ಜೇನು ಕೃಷಿ. ಈಗ ಸಹಕಾರದಿಂದ ಜೇನು ಕೃಷಿಯನ್ನು ಈಗ ನಾವು ಮಾಡ್ತೇವೆ. ಈಗ ಅದನ್ನು ಜೇನು ತುಪ್ಪವನ್ನು ತೆಗೆದು ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಗೆ ತಂದು ನಮ್ಮದಾದಂಥ ಲಭ್ಯ ಇದ್ದಂಥ ಹೆಚ್ಚಿನದಾಗಿ ನಾವು ಮಾರ್ಕೆಟ್ನಲ್ಲಿ ಎಲ್ಲೂ ಜೇನುತುಪ್ಪವನ್ನು ಇಡ್ತಾ ಇಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ಲು ಉಳಿದವರೆಲ್ಲ ಏನಿದ್ದಾರೆ ಶುದ್ಧವಾದಂಥ ಜೇನುತುಪ್ಪ ಏನು ಸಿಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಬಂದು ನಮ್ಮ ಹತ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಮತ್ತಿನ್ನು ಹಾಲು ಸಹ ಹಾಗೆಯೇ, ನಮ್ಮ ಹತ್ರ ಏನಾಗ್ತದೆ ಹೆಚ್ಚಿನದಾಗಿ ಆ ಹಾಲನ್ನು ಉತ್ಪಾದನೆಯನ್ನು ಮಾಡಿ ಮಾರ್ಕೆಟ್ ಮಾಡುವಂಥ ಒಂದು ವ್ಯವಸ್ಥೆ ಸಮೀಪದಲ್ಲಿ ಕೆಲವು ಸಹಕಾರಿ ಸಂಘಗಳು ಇದ್ದಾವೆ. ಈಗ ಅವ್ರ ಮುಖಾಂತರ ನಾವು ಮಾಡುವಂಥದ್ದು ತರಕಾರಿ ಬೆಳೆಯನ್ನು ಮನೆಯವರು ಬೆಳೀತಾರೆ. ಹೆಚ್ಚಿನದಾಗಿತ್ತು ಅಂತಂದರೆ ಈಗ ಅದನ್ನು ಸಹ ಸಮೀಪದಲ್ಲಿ ಅಗತ್ಯತೆ ಉಳ್ಳಂಥವ್ರು ಈಗ ಹತ್ತಿರದ ಅಂಗಡಿಗಳು ಯಾವುದಿದೆಯೋ ಅದಕ್ಕೆ ನಾವು ಕೊಟ್ಟು ಮಾರಾಟವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ತರಕಾರಿ ಬೀಜವನ್ನು ಸಹ ಸಾವಯವವಾಗಿ ಬೆಳೆದಂಥದ್ದನ್ನು ಮನೆಯವರು ಮಾರಾಟ ಮಾಡ್ತಾರೆ.
1: ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಅಧಿಕವಾದಂತಹ ಮಳೆ ಅಥವಾ ಅಕಾಲಿಕ ಮಳೆ ಬರುವಂತಹದ್ದು ಅಥವಾ ಬೇಸಿಗೆಯಲ್ಲಿ ತಾಪಮಾನ 35-40 ತನಕ ಹೋಗುವಂತಹದ್ದು, ಈ ವೈಪರೀತ್ಯದಿಂದಾಗಿ ಜೇನು ಕೃಷಿಗೆ ಯಾವ ರೀತಿಯ ಒಂದು ತೊಡಕು ಉಂಟಾಗಿದೆ ಅಂತ?
0: ವೈಪರೀತ್ಯದಿಂದ ಜೇನು ಕೃಷಿಗೆ ಬಹಳ ತೊಂದರೆ ಅಂತಂದ್ರೆ ಈಗ ಕಳೆದ ವರ್ಷನೇ ಉದಾಹರಣೆ ಹೇಳಬೇಕು ಅಂತಂದ್ರೆ ಮಳೆ ಅತಿ ಆಯ್ತು, ಬೇಸಿಗೆಯಲ್ಲಿ ಅತಿಯಾದಂತಹ ಹೂ ಇಲ್ಲ, ಪ್ರಾಕೃತಿಕವಾದಂತಹ ಒಂದು ಹೂವಿನ ಕೊರತೆ ಅಂದ್ರೆ ಜೇನಿಗೆ ಆಹಾರದ ಕೊರತೆಯಿಂದಾಗಿ ಇಳುವರಿ ಎಲ್ಲಾ ಕಡೆಯಲ್ಲೂ ಜೇನುತುಪ್ಪದ ಇಳುವರಿ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಆಗಿದೆ. ಹಾಗಾದ್ರೆ ಮಾರ್ಕೆಟ್ ಚೆನ್ನಾಗೇ ಇದೆ. ಈಗ ಅದಕ್ಕಾಗಿ ಜೇನು ಉತ್ಪಾದನೆ ವಿಷಯದಲ್ಲಿ ಅಂತ ತೊಂದರೆ ಏನಂತ ಇಲ್ಲ. ಇನ್ನು ಟೆಂಪರೇಚರ್ ಹೆಚ್ಚಾಗಿದ್ದು ಅಂದ್ರೆ ಜೇನು ಕೃಷಿ ಬಿಟ್ಟು ಉಳಿದ ಎಲ್ಲ ಬೆಳೆಗಳನ್ನೂ ಕಂಪೇರ್ ಮಾಡಿದವಾಗ ಅಕಾಲಿಕ ಮಳೆ ಬೇಸಿಗೆಯಲ್ಲಿ ಮೊದಲೇ ಮಳೆ ಬಿದ್ದಿದ್ದರಿಂದ ಅಡಿಕೆಯ ಇಳುವರಿ ಈ ವರ್ಷ ಬಹಳ ಮಟ್ಟದಲ್ಲಿ ಕಡಿಮೆ ಇದೆ. ಈಗ ಇದು ರೈತರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ಉಂಟು ಮಾಡುವಂಥ ಒಂದು ಸಂದರ್ಭ ಇದೆ.
1: ಈಗ ಜೇನು ಕೃಷಿಗೆ ಪೂರಕವಾಗಿ ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳಬೇಕು. ಈಗ ಇಲ್ಲಿಯ ಒಂದು ವಾತಾವರಣ ಪೂರಕವಾದಂತಹ ಒಂದು ಪರಿಸರ ಜೇನು ಕೃಷಿಗೆ ಯಾವ ರೀತಿ ನೆರವಾಗ್ತಾ ಇದೆ ಎನ್ನುವಂಥದ್ದು, ಮತ್ತು ಇತ್ತೀಚೆಗೆ ಈಗ 1990 ನಂತರದ ವರ್ಷಗಳಲ್ಲಿ ಥೈಸೆಕ್ ರೋಡ್ ಎನ್ನುವಂಥ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ, ಇದರ ಒಂದು ಸದ್ಯದ ಒಂದು ಪರಿಸ್ಥಿತಿ ಎಲ್ಲ ಹೇಗಿದೆ?
0: ಇದಕ್ಕೆ ಉತ್ತರ ಅಂತಂದ್ರೆ ಜೇನು ಪೆಟ್ಟಿಗೆ ನಮ್ಮ ಹತ್ರ ಸಂಖ್ಯೆ ಎಷ್ಟು ಆಧಾರದಲ್ಲಿದೆ ಅನ್ನೋದನ್ನ ಒಂದನೇದಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಈಗ ನಮ್ಮ ಹತ್ರ ಸಾಧಾರಣ ಒಂದು 60 ಬಾಕ್ಸ್ ಇದೆ ಅನ್ನೋ ಉದಾಹರಣೆಯನ್ನ ನಾವು ಇಟ್ಟುಕೊಂಡಾವಾಗ ಜೇನು ಕೃಷಿಯನ್ನ ಒಂದೇ ಸ್ಥಳದಲ್ಲಿ ಎಂದೂ ಇಟ್ಕೊಳ್ಬಾರ್ದು. ಮನೆ ಹತ್ರ ಹೂವಿನ ಲಭ್ಯತೆ, ಜೇನಿಗಾಗಿ ಆಹಾರ ಲಭ್ಯತೆ, ಹೂ ಎಷ್ಟು ಸಿಗ್ತದೆ ಅನ್ನೋದನ್ನ ಅಂದಾಜು ಮಾಡಿಕೊಂಡು ಮನೆ ಹತ್ರ ಒಂದು 10-15 ಪೆಟ್ಟಿಗೆಯನ್ನ ಒಂದೊಂದು ಕಡೆ 3-4 ಕಡೆಯಲ್ಲಿ ಇಟ್ಕೊಂಡಾವಾಗ ವಿಶೇಷವಾದಂಥ ಈ ರೋಗಗಳು ಬಂದ ಹೊತ್ತಿನಲ್ಲಿ ಎಲ್ಲಿಯೋ ಒಂದು ಸ್ಪ್ಲಾಟ್ನಲ್ಲಿ ಬಂತು ಅಥವಾ ಯಾರೋ ರಾಸಾಯನಿಕವನ್ನು ಸಿಂಪರಣೆ ಮಾಡಿ ಜೇನು ಅಲ್ಲಿ ಹಾಳಾಯಿತು ಅಂತಾದ್ರೂ ನಾವು ನಷ್ಟ ಅಳವಡುವಂಥ ಒಂದು ಪ್ರಶ್ನೆ ಬರೋದಿಲ್ಲ. ಇನ್ನೊಂದು ಕಡೆ ನಾವು ಬ್ಯಾಲೆನ್ಸಿಂಗ್ ಆಗಿ ಅದನ್ನು ಮಾಡ್ಕೊಂಡು ಹೋಗೋಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಧೈರ್ಯವಾಗಿ ಅವಾಗ ಬದುಕ್ಬೋದು.
1: ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಇರಬೇಕು ಅಂತ ಹೇಳುವಂತಹದ್ದು, ಹೈನುಗಾರಿಕೆ ನಿರ್ವಹಣೆ ಮಾಡುವಂತಹದ್ದು ಅಂದ್ರೆ ಹಸುಗಳನ್ನ ಸಾಕುವಂತಹದ್ದು ಕೂಡ ಬಹಳಷ್ಟು ಕಷ್ಟದಾಯಕ ಎನ್ನುವಂತಹ ಒಂದು ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ಹೇಗೆ ನಿಭಾಯಿಸಬಹುದು ಕೃಷಿಯನ್ನ ಅಂತ?
0: ಕೃಷಿಯನ್ನ ನಿಭಾಯಿಸೋದು ಅಂತಂದ್ರೆ ಅವರವರ ಹಿಡುವಳಿಯನ್ನ ನೋಡಿಕೊಂಡು ಕ್ಷೇತ್ರವಾರು ದನವನ್ನು ಸಾಕುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಳ್ಬೇಕು. ಪ್ರತಿಯೊಬ್ಬರು ಕೃಷಿಯಿಂದ ವಿಮುಖರಾದ್ರೆ ಭವಿಷ್ಯದಲ್ಲಿ ಕೆಟ್ಟ ದಿನಗಳು ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಸಣ್ಣ ಹಿಡುವಳಿದಾರ ಇದ್ದ ಅಂತಂದ್ರೆ 1-2 ಆಕಳು, ದೊಡ್ಡ ಹಿಡುವಳಿ ಅವು ಕಚ್ಚಾ ವಸ್ತು ಪೂರೈಕೆ ಮೇವಿನ ಪೂರೈಕೆ ಇದನ್ನ ಅವಲಂಬಿಸಿ ಅವನ ವಯಸ್ಸು ದುಡಿಯುವಂಥವನ ವಯಸ್ಸು ಸಹ ಕುಟುಂಬದಲ್ಲಿಯ ಸದಸ್ಯರ ಸಂಖ್ಯೆ ಇದನ್ನ ನೋಡಿ ಆ ಉದ್ಯೋಗವನ್ನು ಅವ ಆಯ್ಕೆ ಮಾಡ್ಕೊಳ್ಬೇಕು. ಯಾಕೆ ಕೇಳಿದ್ರೆ ವಿಪರೀತವಾದಂಥ ಎಕ್ಸ್ಪ್ಯಾನ್ಷನ್ ಇದನ್ನು ಮಾಡಲಿಕ್ಕೆ ಹೊರಟು ತನ್ನ ಸ್ವಾವಲಂಬನೆಯನ್ನು ತಾ ಕಳ್ಕೊಂಡು ಹಣಕಾಸು ಮುಗ್ಗಟ್ಟಿಗೆ ಈಡಾಗಬಾರ್ದು. ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಅವನು ವ್ಯವಹಾರವನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ.

0: ಅಭಿಪ್ರಾಯ. ಆಮೇಲೆ ಈಗ ಕೃಷಿಯಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು ಎನ್ನುವಂತ ಒಂದು ವಿಚಾರ ನೀವು ಯಾವ ರೀತಿ ಅಳವಡಿಸಿಕೊಂಡಿದ್ರಿ, ಇದರ ಒಂದು ಉಪಯೋಗ ಏನು?
1: ಮಿಶ್ರ ಬೆಳೆಯಾಗಿ ಈಗ ನಾವು ಲವಂಗವನ್ನ ಹಾಕ್ತಾ ಇದ್ದೀವಿ, ದಾಲ್ಚಿನ್ನಿಯನ್ನು ಹಾಕಿದ್ದೀವಿ, ಕಾಳುಮೆಣಸನ್ನು ಹಾಕ್ತಾ ಇದ್ದೀವಿ. ಈಗ ಕಾಳುಮೆಣಸು ಹಾಕಿದವಾಗ ಈಗ ಅದರಲ್ಲಿ ಬೋಳ್ ಕಾಳು ಅಂತೇಳಿ ಈಗ ವೈಟ್ ಪೆಪ್ಪರ್ ಇದನ್ನು ಸಹ ಮಾಡಬಹುದು. ಒಳ್ಳೆ ಗುಣಮಟ್ಟದ ಕಾಳನ್ನು, ಕಪ್ಪು ಕಾಳನ್ನು ಈಗ ಆಧುನಿಕ ಪದ್ಧತಿ ಪ್ರಕಾರ ಕಪ್ಪು ಕಾಳವನ್ನು ಚೆನ್ನಾಗಿ ತಯಾರು ಮಾಡುವಂಥ ಒಂದು ವೈಜ್ಞಾನಿಕ ವಿಧಾನವೂ ಇದೆ. ಆ ಪದ್ಧತಿ ಅಂತ ಈಗ ಅದನ್ನು ಮಾಡಿಕೊಂಡು ಈಗ ಮಾಡಬಹುದು. ಇನ್ನು ಕಾಫಿಯನ್ನು ಸಹ ಮಾಡಬಹುದು. ಈಗ ಅನೋಟ ಅಂತೇಳಿ ಈಗೇನು ಬರ್ತಾ ಇದೆ, ಈಗ ಆ ಕೃಷಿಗೂ ಈಗಾಗಲೇ ನಮ್ಮ ಹುಡುಗ ತೊಡ್ಕೊಂಡಿದ್ದಾನೆ. ಈಗ ಅದನ್ನ ಅನೋಟ ಅಂದ್ರೆ ಇದ್ರ ಬೀಜ ಯಾವುದು, ಆಹಾರ ಸಂಸ್ಕರಣೆಯಲ್ಲಿ ಕೃತಕ ಬಣ್ಣವನ್ನ ಬಿಟ್ಟು ನೈಸರ್ಗಿಕ ಬಣ್ಣವನ್ನ ಬಳಕೆ ಮಾಡುವಂತದ್ದು. ಈಗ ಆ ಕೃಷಿಯಲ್ಲೂ ತೊಡ್ಕೊಳ್ಬೇಕು ಅನ್ನೋಂಥದ್ದನ್ನ ಈಗ ಅವನ ಇಚ್ಛೆ ಇದೆ. ಈಗ ಅದು ವಿಚಾರ ಮಾಡ್ತಾ ಇದೀವಿ, ಪ್ರಾರಂಭ ಮಾಡಿದೀವಿ.
0: ಕೆಲವೇ ಸೀಮಿತ ಗಿಡಗಳು ಸಂಖ್ಯೆಯಲ್ಲಿ ಇಟ್ಟುಕೊಂಡು ಈ ದಾಲ್ಚಿನಿ ಅಥವಾ ಇಂಥ ಒಂದು ಸಂಬಾರ ಪದಾರ್ಥಗಳ ಬಂದ್ರೆ ಅವುಗಳ ಒಂದು ಕೃಷಿ ಕ್ರಮದ ಬಗ್ಗೆ ಹೇಳಿಗ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ದಾಲ್ಚಿನಿ, ಲವಂಗ, ಜಾಯಿಕಾಯಿ ಇಂಥದನ್ನೆಲ್ಲ ಹೇಗೆ ಹಾಕಬಹುದು?
1: ಹೆಚ್ಚಾಗಿ ಎಲ್ಲ ಅಂಚಿ ಇರ್ತದ, ಮಧ್ಯದಲ್ಲಿ ಕಾಫಿ ಇಂಥವನ್ನ ಹಾಕೊಳ್ಬಹುದು, ಕಾಳುಮೆಣಸಿ ಇರ್ತದೆ, ಏಲಕ್ಕಿಯನ್ನ ಬೆಳಿಬಹುದು. ಆದ್ರೆ ಬೌಂಡ್ರಿ ಈಗ ಹೊರಸುತ್ತಿನ ಎಲ್ಲ ಕ್ಷೇತ್ರದಲ್ಲಿ ಈ ತರದ ಬೆಳೆಗಳನ್ನ ಬೆಳೆದವಾಗ ಆರ್ಥಿಕವಾಗೂ ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಾ ದಿವಸಗಳಲ್ಲೂ ಆದಾಯ, ಕೆಲಸ ಎರಡೂ ಇದ್ದೇ ಇರ್ತದ.
0: ಮಳೆಗಾಲದಲ್ಲಿ ಕೃಷಿ ಉತ್ಪನ್ನಗಳ ಒಂದು ಸಂಸ್ಕರಣೆ ಮಾಡುವಂತಹದ್ದು ಒಂದು ಸವಾಲು ಅಂತ ಅನ್ಸೋದಿಲ್ವ?
1: ಅದಕ್ಕೂ ಇತ್ತೀಚೆಗೆ ಈಗ ಪಾಲಿ ಹೌಸ್ ಅಂತೇಳಿ ಈಗ ಎಲ್ಲ ವ್ಯವಸ್ಥೆಗಳು ಬರ್ತಾ ಇದ್ದಾವೆ. ಈಗ ಆ ವ್ಯವಸ್ಥೆ ಮುಖಾಂತರ ಈಗ ಅದಕ್ಕೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ.
0: ಇನ್ನೊಂದು ವಿಚಾರ, ಈಗ ಅಂತರ ಸಾಗಾಟ ಎನ್ನುವಂತಹದ್ದು ಅಥವಾ ಒಳಗಡೆಗೆ ಗೊಬ್ಬರವೋ ಅಥವಾ ಅಡಿಕೆಯನ್ನು ಮನೆಗೆ ಸಾಗಿಸುವಂತಹದ್ದು, ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ?
1: ಈಗ ಇದಕ್ಕೆ ಆಧುನಿಕ ತಂತ್ರಜ್ಞಾನ ಪ್ರಕಾರ ಮೋಟೋ ಕಾರ್ಟು ಅಥವಾ ಎಲ್ಲ ವ್ಯವಸ್ಥೆಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಬೇಕಷ್ಟು ಬಂದಿದೆ, ಅದನ್ನು ಬಳಕೆ ಮಾಡಬಹುದು. ಮತ್ತೆ ಇನ್ನೊಂದೇನು ಕೇಳಿದರೆ, ಜಮೀನಲ್ಲಿಯೇ ಹೆಚ್ಚಿನ ಕಚ್ಚಾ ವಸ್ತುವನ್ನು ತಗೊಂಡು ಹೋಗಿ ಸಾಗಾಟ ಲೇಬರ್ ಅನ್ನ ಕಡಿಮೆ ಮಾಡಿಕೊಂಡು ಕೃಷಿಯನ್ನು ಮಾಡಿದವಾಗ ಆರ್ಥಿಕವಾಗಿ ಉಳಿತಾಯ ಸಾಧ್ಯತೆ ಇದೆ. ಯಾಕೆ ಕೇಳಿದರೆ, ಜೀವಾಮೃತವನ್ನು ಮಾಡೋದು, ಕಚ್ಚಾ ವಸ್ತುವನ್ನು ಗೊಬ್ಬರ ಗುಂಡಿಗೆ ಹಾಕೋದು, ಗೊಬ್ಬರ ಗುಂಡಿಯಿಂದ ಮತ್ತೆ ರಿಪೀಟ್ ಆಗಿ ತಗೊಂಡು ಹೋಗೋದು, ಮತ್ತೆ ಬೇರೆ ಕಡೆ ಹಾಕೋದು, ಪದೇ ಪದೇ ಕೆಲಸವನ್ನು ಮಾಡ್ತಾ ಇದ್ದ ಹೋಗ್ತಾ ಹೋದ ಹಾಗೆ ಕೂಲಿ ಆಳಿನ ಸಮಸ್ಯೆ ಜಾಸ್ತಿ ಆಗ್ತದೆ. ಅದಕ್ಕಿಂತ ನೇರವಾಗಿ ಆ ಕಚ್ಚಾ ವಸ್ತುವನ್ನು ಜಮೀನಿಗೆ ಗಿಡದ ಬುಡಕ್ಕೆ ಹಾಕದವಾಗ ಅಲ್ಲಿಯೇ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಈಗ ಜೀವಾಮೃತ ಪದ್ಧತಿ ಇಂಥದ್ದನ್ನು ಬಳಕೆ ಮಾಡಿದವಾಗ ಸಾಧ್ಯತೆ ಆಗ್ತದೆ.
0: ಸ್ವಲ್ಪ ಹೇಳಿ, ಜೀವಾಮೃತ ತಯಾರಿ ಮತ್ತು ಇದರ ಒಂದು ಉಪಯೋಗ ಮತ್ತು ಯಾವ ರೀತಿ ಒಂದು ಬದಲಾವಣೆ ಕಾಣುತ್ತದೆ ಬೆಳೆಗಳಲ್ಲಿ ಅಂತ?
1: ಜೀವಾಮೃತ ಮಾಡುವುದಾದ್ರೆ ಮತ್ತೆ ವಿಶೇಷ ಏನು ಬೇಡ, ನಾಟಿ ಹಸು ಇದ್ರೂ ಒಳ್ಳೆಯದು. ಇಲ್ಲ ಅಂತಾದರೆ ಈಗ ಜಾತಿ ಜರ್ಸಿ ಹಸುಗಳಲ್ಲೂ ಸಹ ಮಾಡಬಹುದು, ಅಂತ ಕೆಟ್ಟ ಪರಿಣಾಮ ಏನಿಲ್ಲ, ಆದ್ರೆ ಪರಿಣಾಮ ಸ್ವಲ್ಪ ಕಡಿಮೆ ಆಗ್ಬಹುದು ಅದರಲ್ಲಿ. ಈಗ ಅದಕ್ಕೆ ಒಂದು 10 ಲೀಟರ್ ಗೋಮೂತ್ರ, 10 ಕೆಜಿ ಸಗಣಿ, ಈ ದ್ವಿದಳ ಧಾನ್ಯದ ಹಿಟ್ಟು, ಎಣ್ಣೆ ಹಿಟ್ಟಲ್ಲ ಅದರಲ್ಲಿ, ದ್ವಿದಳ ಧಾನ್ಯದ ಹಿಟ್ಟು ಅಂತಂದ್ರೆ ಈಗ ಸಾಧಾರಣ ಉದ್ದು ಹೆಸರು ಗೋಧಿ ಹಿಟ್ಟು, ಉದ್ದು ಹೆಸರು ಇಂಥವನ್ನ ದ್ವಿದಳ ಧಾನ್ಯದ ಹಿಟ್ಟನ್ನ ಬಳಕೆ ಮಾಡುವಂತಹದ್ದು. ಅದೇ ನೆಲದ ಮಣ್ಣು ಅದನ್ನ ಒಂದು ಮುಷ್ಟಿ ಹಾಕಿ, ಆಮೇಲೆ 1 ಕೆಜಿ ಸಾವಯವ ಬೆಲ್ಲ, ಈಗ ಪೇಟೆ ಬೆಲ್ಲ ಅಲ್ಲ, ಆ ಬೆಲ್ಲವನ್ನು ಬಳಕೆ ಮಾಡಿ ಜೀವಾಮೃತವನ್ನು ಮಾಡಿ ಒಂದು 7 ದಿವಸದ ತನಕ ಕೊಳಿಸಿ ಆಮೇಲೆ ಅದನ್ನು ಸ್ಪ್ರೇ ಮಾಡುವಂತಹದ್ದು.
0: ಬುಡಕ್ಕೂ ಕೂಡ ಹಾಕಬಹುದು, ಸ್ಪ್ರೇ ಮಾಡಬಹುದು,
1: ಸ್ಪ್ರೇನು ಮಾಡಬಹುದು, ಎರಡು ಮಾಡಬಹುದು.
0: ಯಾವ ರೀತಿ ಬದಲಾವಣೆ ಕಾಣುತ್ತೆ?
1: ಉತ್ತಮ ಬದಲಾವಣೆ ಇದೆ ಈಗ ಅದರಿಂದ. ಈಗ ಅದರಿಂದ ಅಗತ್ಯ ಕಡಿಯುವಂತಹದ್ದು ಅನ್ನುವಂಥದ್ದು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಂದ್ರೆ ನೆಲವನ್ನ ಉಳುಮೆ ಮಾಡುವಂತಹದ್ದು ತೋಟದಲ್ಲಿ. ಈಗ ನೈಸರ್ಗಿಕವಾಗಿ ಎರೆಹುಳುನೇ ಉಳುಮೆ ಮಾಡಲಿಕ್ಕೆ ಸೃಷ್ಟಿ ನಿಯಮ ಇದೆ. ಈಗ ಅದಕ್ಕೆ ವಿರುದ್ಧವಾಗಿ ನಮ್ಮ ಶ್ರಮವನ್ನು ವಹಿಸಿ ಕೈಯಿಂದ ಖರ್ಚು ಮಾಡಿಕೊಂಡು ನಾವು ಮಾಡುವಂತ ಅಗತ್ಯತೆನೇ ಪ್ರಮೇಯನೇ ಇಲ್ಲ. ಈಗ ಅದನ್ನ ಸೃಷ್ಟಿ ನಿಯಮದ ಪ್ರಕಾರ ಅದೇನು ಮಾಡ್ತದೆ ಅದನ್ನೇ ನಾವು ಬಳಕೆ ತಗೊಂಡು ಮಾಡಿದ್ರಿಂದ ಉಳಿತಾಯ ಜಾಸ್ತಿ ಆಗ್ತದೆ, ಸ್ವಾವಲಂಬಿಗಾಗಿ ಬದುಕಲಿಕ್ಕೆ ಅನುಕೂಲ ಆಗ್ತದೆ.
0: ಇನ್ನೊಂದು ವಿಚಾರ, ಇಳುವರಿಯಲ್ಲಿ ನಿರಂತರತೆಯನ್ನು ಕಾಪಾಡಬೇಕಿದ್ರೆ ಸಾವಯವ ಗೊಬ್ಬರದ ಜೊತೆ ಜೊತೆಗೆ ಒಂದಷ್ಟು ರಾಸಾಯನಿಕ ಗೊಬ್ಬರ ಕೂಡ ಬೇಕು ಎನ್ನುವಂತ ಒಂದು ಅಭಿಪ್ರಾಯ, ನಿಮ್ಮ ಒಂದು ಅನಿಸಿಕೆ ಏನು?
1: ನಾನು ಧೈರ್ಯವಾಗಿ ಹೇಳ್ತೀನಿ, ನಾನು ರಾಸಾಯನಿಕವನ್ನು ಬಳಸ್ತಾನೂ ಇಲ್ಲ, ಯಾವುದು ಸ್ಪ್ರೇ ಮಾಡ್ತಾ ಇಲ್ಲ. ಆದ್ರೆ ಈ ಜೀವಾಮೃತ ಕೃಷಿ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದ ಆರ್ಥಿಕವಾಗಿಯೂ ಸ್ವಾವಲಂಬಿಯಾಗಿದ್ದೀನಿ, ಸ್ವತಂತ್ರವಾಗಿ ನನಗೆ ಏನು ಕೆಲಸ ಬೇಕೋ ಈಗ ಅದನ್ನು ಸಹ ಮಾಡ್ತಾ ಇದ್ದೀನಿ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ರಾಸಾಯನಿಕವನ್ನ ಬಳಸ್ತಾ ಹೋದ ಹಾಗೆ ಜೇನು ಕೃಷಿಗೂ ಪೆಟ್ಟು, ಆರೋಗ್ಯದ ಮೇಲೂ ಪೆಟ್ಟು, ರೈತ ಸ್ವಾವಲಂಬಿನೂ ಆಗುವುದಿಲ್ಲ. ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಇಟ್ಟನೊಂದು.
0: ಆಮೇಲೆ ಮಾನವ ಶ್ರಮವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಯಾಂತ್ರೀಕರಣಕ್ಕೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ ನಿಮ್ಮ ಒಂದು ಪರಿಸರದಲ್ಲಿ?
1: ನಮ್ಮ ಪರಿಸರದಲ್ಲಿ ಯಾಂತ್ರೀಕರಣಕ್ಕೆ ಒಳ್ಳೆ ಅವಕಾಶ ಇದೆ. ಈಗ ಅದರಲ್ಲೂ ಏನು ಕೇಳಿದ್ರೆ, ಕೋಆಪರೇಟಿವ್ ಸಿಸ್ಟಮ್, ಸಣ್ಣ ಹಿಡುವಳಿದಾರರು ಎಂದೂ ದೊಡ್ಡ ಮೊತ್ತದ ಯಂತ್ರವನ್ನು ಖರೀದಿ ಮಾಡಬಾರದು. ಈಗ ಅದು ಯಾಕೆಂದ್ರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಕೇಳಿದ್ರೆ, ಸಣ್ಣ

0: ಕುಟುಂಬಗಳು ಜಾಸ್ತಿ, ಆಪರೇಟ್ ಮಾಡುವಂತವ್ರು ಇಲ್ಲ, ವಯಸ್ಸಾದಂತವ್ರು ಜಾಸ್ತಿ. ಯಾಂತ್ರೀಕರಣ ಇದ್ದಾಗೆ ಎಲ್ಲ ಯಂತ್ರಗಳು ಇರ್ತಾವೆ, ಗೋಡೌನ್ ಅಲ್ಲಿ ಇರ್ತಾವೆ, ಬಿಟ್ರೆ ಅದು ಉದ್ದೇಶಿತವಾಗಿ ಏನು ಬಳಕೆ ಬೇಕೋ ಅದನ್ನು ಮಾಡ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಅದಕ್ಕಾಗಿ ಕೋಆಪರೇಟಿವ್ ಸೊಸೈಟಿಗಳಂತವ್ರು ಅಥವಾ ಸಂಘ ಸಂಸ್ಥೆಗಳಂತವ್ರು ಇವರು ಬಾಡಿಗೆ ಆಧಾರದಲ್ಲಿ ಕೊಟ್ಟಂತದ್ದನ್ನ ಅದನ್ನ ತಂದು ಬಾಡಿಗೆ ರೂಪದಲ್ಲಿ ಪಡ್ಕೊಂಡು ತಮ್ಮ ಕೆಲಸವನ್ನ ತಾವು ಮುಗಿಸಿ ಅಲ್ಲಿಗೆ ಆ ಲೆಕ್ಕಾಚಾರ ಮುಗಿಸಿಬಿಟ್ರೆ ಹೆಚ್ಚಿನ ಅನುಕೂಲ. ಯಾಂತ್ರೀಕರಣವನ್ನು ಬಳಕೆ ಮಾಡ್ಕೊಂಡಂಗಾಗ್ತದೆ ಅದರಲ್ಲಿ.
1: ಆಮೇಲೆ ಈಗ ಕೃಷಿ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಸಾಂಪ್ರದಾಯಿಕವಾಗಿ ಅಡಿಕೆಯನ್ನ ಚಾಲಿ ಮಾಡುವಂತದ್ದು ಇರ್ತದೆ, ಜೊತೆಗೆ ಹಣ್ಣಡಿಕೆ ಅಥವಾ ಕೆಂಪಡಿಕೆಯನ್ನು ಕೂಡ ಮಾಡುವಂತದ್ದು ಇರ್ತದೆ. ಈ ಸಂದರ್ಭಕ್ಕೆ ಯಾವುದು ಸೂಕ್ತ ಅಂತ?
0: ಈ ಸಂದರ್ಭಕ್ಕೆ ಅಂತಂದ್ರೆ ಅಲ್ಲಿಯ ಆ ಪ್ರದೇಶದ ಅನುಕೂಲವನ್ನು ನೋಡಿಕೊಂಡು ಮಾಡುವಂತದ್ದು. ಈಗ ಕೆಲವರಿಗೆ ಒಣಗಿಸ್ಲಿಕ್ಕೆ ಜಾಗ ಇರೋದಿಲ್ಲ, ಅಂದ್ರೆ ಗೋಟ್ ಮಾಡಿದ್ರೆ ಒಣಗಿಸ್ಲಿಕ್ಕೆ ಜಾಗ ಇರುವುದಿಲ್ಲ, ಅಂತವ್ರು ಕೆಂಪಡಿಕೆಯನ್ನು ಸ್ವಲ್ಪ ಜಾಸ್ತಿ ಮಾಡಬಹುದು, ಆದ್ರೆ ಜಾಸ್ತಿ ಖರ್ಚು ಬರ್ತದೆ. ಇನ್ನು ಅವನು ಆರ್ಥಿಕವಾಗಿ, ಯಾಕಂದ್ರೆ ಕೆಂಪಡಿಕೆಯನ್ನ ಮಾಡಿದವಾಗ 15 ದಿವಸದಿಂದ 20 ದಿವಸದೊಳಗೆ ಅವ ಹಣವನ್ನ ಲೆಕ್ಕ ಮಾಡಬಹುದು, ಆದ್ರೆ ಚಾಲಿಯನ್ನ ಮಾಡಿದವಾಗ 4-5 ತಿಂಗಳು ಹೋಗ್ತದೆ, ಅದು ಮಾರ್ಕೆಟ್ಗೆ ಕಳಿಸಿ ಅಲ್ಲಿ ತನಕ ಬಡ್ಡಿ ಹೊರೆಯನ್ನು ಹೊರಬೇಕಾಗ್ತದೆ. ಅವನ ಆರ್ಥಿಕ ಅನುಕೂಲವನ್ನ ನೋಡಿಕೊಂಡು, ಮನೆ ಹತ್ರ ಒಣಗಿಸ್ಲಿಕ್ಕೆ ಕೂಲಿ ಲಭ್ಯತೆ ಇದನ್ನ ನೋಡಿಕೊಂಡು ತೀರ್ಮಾನವನ್ನ ಅವರವರ ಪ್ರದೇಶಕ್ಕೆ ಅವು ಮಾಡ್ಕೊಳ್ಳೋದು ಒಳ್ಳೇದು.
1: ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಹಸಿ ಅಡಿಕೆಯನ್ನ ಖರೀದಿ ಮಾಡ್ತಾರೆ ಅಂತ ಹೇಳಿ, ಆ ಸಹಕಾರ ಕೋಆಪರೇಟಿವ್ ಆಧಾರದಲ್ಲಿ, ಇದು ರೈತರಿಗೆ ಏನಾದ್ರು ಅನುಕೂಲ ಆಗ್ತಾ ಇದೆಯಾ?
0: ರೈತರಿಗೆ ಅನುಕೂಲ ಆಗ್ತಾ ಇದೆ, ಅಸಹಾಯಕರು ಇದ್ದಂತವರಿಗೆ ಇದು ದೊಡ್ಡ ಅನುಕೂಲ. ಆದ್ರೆ ಸಾಧ್ಯ ಇದ್ದವ ಎಲ್ಲವರೂ ಇದನ್ನು ಕೊಡುವಂತ ಪ್ರವೃತ್ತಿ ಬೆಳಿಬಾರದು. ಯಾಕಂದ್ರೆ ಯಾರೇ ಕೊನೆ ಕೊಯ್ದಿದ್ರೂ ಸಹ ಈಗ ಖರೀದಿ ಮಾಡ್ಲಿಕ್ಕೆ ಅಂತೇಳಿ ಮಾರ್ಕೆಟಿಗೆ ಒಯ್ಬೇಕಾದ್ರೆ ಹಸಿ ಅಡಿಕೆಯನ್ನ ಮನೆಯಿಂದ ಕೊಯ್ದು ಮಾರ್ಕೆಟಿಗೆ ತಗೊಂಡೋಗಿ ಆ ಟೆಂಡರ್ ಬರೆಯುವಂತ ಇದಿಷ್ಟು ಖರ್ಚು ವೆಚ್ಚವನ್ನ ಕಡಿಮೆ ಮಾಡಿ ಅವನಿಗೆ ಲಾಭ ಆಗ್ಬೇಕು ಅನ್ನೋ ಉದ್ದೇಶದಲ್ಲೇ ಅವ್ ಮಾಡಿರ್ತಾನೆ. ನಮ್ಮ ಜಮೀನಲ್ಲಿ ನಾವು ಬೆಳೆದಂತ ಬೆಳೆಯನ್ನ ಅವು ಲಾಭ ಮಾಡ್ಕೊಳ್ಲಿಕ್ಕೆ ಮಾಡ್ತಾ ಇದ್ದಾನೆ. ಆ ಲಾಭವನ್ನ ಇವರು ಆರ್ಥಿಕವಾಗಿ ಅನುಕೂಲವನ್ನ ಸೃಷ್ಟಿ ಮಾಡಿಕೊಂಡು ತಡೆದು ತಾನು ಕೊಟ್ಟರು ನಡೀತದೆ ಅನ್ನುವಂತ ಒಂದು ವ್ಯವಹಾರವನ್ನ ಇವು ಮಾಡಿಕೊಂಡ್ರೆ, ಆ ವ್ಯಾವಸ್ಥಿಕ ವ್ಯವಸ್ಥೆಯನ್ನ ಇವು ಬೆಳೆಸ್ಕೊಂಡ್ರೆ ಚಾಲಿಯನ್ನು ಮಾಡಬಹುದು, ಮನೆ ಹತ್ರ ಮಾಡುವಂತಹದ್ದು ಹೆಚ್ಚು, ಸಾಗಾಟ ಕಡಿಮೆ ಆಗ್ತದೆ, ಖರ್ಚು ವೆಚ್ಚಗಳು ಕಡಿಮೆ ಆಗ್ತವೆ, ಅನುಕೂಲ ದೃಷ್ಟಿಯಿಂದನೂ. ಆದ್ರೆ ಮನೆಯಲ್ಲಿ ನೋಡಿಕೊಂಡುವ ಸಂಖ್ಯೆ ಎಷ್ಟು, ಜನಸಂಖ್ಯೆ ಎಷ್ಟು ಅನ್ನೋ ಆಧಾರದಲ್ಲಿ ಅವನು ಇದನ್ನು ನಿರ್ಧಾರ ತಗೊಳ್ಬೇಕಾಗ್ತದೆ.
1: ಈ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಕೊಳೆ ರೋಗದ ಜೊತೆ ಜೊತೆಗೆ ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು, ಇದರ ಒಂದು ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ಸಮಗ್ರವಾಗಿ ಹೇಗೆ ನಿರ್ವಹಣೆ ಮಾಡಬಹುದು?
0: ಇದಕ್ಕೆ ಹೆಚ್ಚಿನದಾಗಿ ಎಲೆ ಚುಕ್ಕೆ ರೋಗ ಈಗಾಗಲೇ ನಾನು ಕೆಲವು ಪ್ಲಾಟ್ ಅನ್ನು ಓಡಾಡಿ ನೋಡಿದ್ದೇನೆ. ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ, ಮುಂದಿನ ದಿನಮಾನಗಳಲ್ಲಿ ಬದುಕು ಹೇಗೆ ಸಾಗಿಸೋದು ಅನ್ನುವಲ್ಲಿ ತನಕ ಈಗ ಅವರ ಜೀವನ ಇದೆ, ಈಗ ಆ ಕುಟುಂಬದ ಒಂದು ವ್ಯವಸ್ಥೆ. ಈಗ ಅದಕ್ಕೆ ಇನ್ನು ಅವ್ರು ಮಾಡುವಂತದ್ದು ಏನು ಕೇಳಿದ್ರೆ, ಬದಲಿ ಬೆಳೆಗೆ ಹೋಗುವಂತಹದ್ದು, ಈಗ ಕಾಫಿನೋ ಅಥವಾ ಗೇರು ಕೃಷಿನೋ ಅಥವಾ ಜೇನು ಕೃಷಿ, ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಅವರು ಕಂಡುಕೊಳ್ಳುವಂತಹದ್ದೇ ಹೆಚ್ಚಿನದಾಗ ಅನುಕೂಲ. ಇನ್ನೊಂದು ಸಾವಯವ ಗೊಬ್ಬರವನ್ನ, ಸಾವಯವ ಅಂದ್ರೆ ಚೀಲದ್ದು ಅಂತ ನಾ ಹೇಳ್ತಾ ಇಲ್ಲ, ದುಡ್ಡಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಇಂಥವನ್ನ ನೈಸರ್ಗಿಕ ನಮ್ಮ ಕಣ್ಣೆದುರಿಗೆ ಕಾಣುವಂತಹದ್ದು, ಎರೆ ಗೊಬ್ಬರ ಇಂಥವನ್ನ ಬಳಕೆ ಮಾಡಿ ಭೂಮಿಯ ಗುಣಮಟ್ಟವನ್ನ ವೃದ್ಧಿಸಿ ಈ ಆ ರೋಗವನ್ನ ಹತೋಟಿ ತಂದುಕೊಳ್ಳುವಂತಹದ್ದು. ಎಲ್ಲದು ಈಗ ಏನಾಗಿದೆ, ಹೊರಗಿಂದ ಎಲ್ಲ ಚೀಲದಲ್ಲಿ ಗೊಬ್ಬರ ತರ್ತಾ ಇದ್ದಂತಹದ್ದು ಅವರು ಹೇಳದಂತಹದ್ದು, ಇವರು ಬ್ರೇನ್ ವಾಶ್ ಮಾಡ್ತಾ ಇದ್ದಿದ್ದು ಆಕ್ಚುಲಿ ನೈಜತೆ ಏನ್ ನಡೀತಾ ಇದೆಯೋ ಇದು ಇವರಿಗೆ ಗೊತ್ತಾಗ್ತಾ ಇಲ್ಲ. ಈಗ ಅದಕ್ಕಾಗಿ ಎಲ್ಲ ಬ್ರ್ಯಾಂಡೆಡ್ಗಾಗಿ ಇವರು ಮನಸ್ಸೋಲೋದ್ರ ಬದಲು ನಮ್ಮ ಕಣ್ಣೆದುರಿಗೆ ನಮ್ಮ ಕೈಯಲ್ಲಿ ಏನಾಗ್ತದೋ ನಮ್ಮ ಕಣ್ಣೆದುರಿಗೆ ಉತ್ಪಾದನೆ ಆಗುವಂತಹ ಗೊಬ್ಬರವನ್ನೇ ಹಾಕಿ ಬಳಕೆ ಮಾಡಿದ್ರೆ 100ಕ್ಕೆ 100 ಇದು ಹತೋಟಿಗೆ ತರಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ.
1: ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರೆ ಇನ್ನೊಂದು ವಿಚಾರ, ಈ ಕಾಳು ಮೆಣಸಿನ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಬಿಳಿ ಮೆಣಸು ಮಾಡುವಂತಹದ್ದು ಮತ್ತು ಗುಣಮಟ್ಟದ ಕಪ್ಪು ಬಣ್ಣದ ಒಂದು ಕಾಳು ಮೆಣಸನ್ನ ಮಾರುಕಟ್ಟೆ ಮಾಡುವಂತಹದ್ದು, ಈ ವಿಧಾನದ ಬಗ್ಗೆ ಹೇಳಿ, ಜೊತೆಗೆ ಇದರಿಂದ ಏನ್ ಅನುಕೂಲತೆ ಇದೆ ಅಂತ ಹೇಳಿ.
0: ಈಗ ಕಾಳು ಮೆಣಸನ್ನ ಕೊಯ್ಲು ಆದ ನಂತರ ಕಾಳನ್ನ ಉದುರಿಸಿ ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಬೇಕು. ಹಣ್ಣು ಕಾಳುಗಳನ್ನ ಪ್ರತ್ಯೇಕಿಸಿ ಹಾಕಿದ್ದಂತ ಅದು ಕೊಳೆಯಲಿಕ್ಕೆ ಬಿಡಬೇಕು ಒಂದು 25-30 ದಿವಸ. ಅದು ಕಾಳು ಹೇಗೆ ಬಿಡುಗಡೆ ಆಗಿದೆ, ಸಿಪ್ಪೆಯನ್ನ ಕಳಚ್ಕೊಂಡಿದೆ ಅನ್ನೋದ್ರ ಮೇಲೆ ಅದು ಆಮೇಲೆ 20-30 ದಿವಸ ಬಿಟ್ಟು ಅದು ತೊಳೆದು ಒಣಗಿಸಿ ಅದು ಮಾರ್ಕೆಟ್ ಮಾಡುವಂತಹದ್ದು. ಇನ್ನು ಕಪ್ಪು ಕಾಳು ಮಾಡುವಂತಹ ಒಂದು ವಿಧಾನ, ಹಸಿ ಕಾಳನ್ನ ಕರೆಯನ್ನ ಕೊಯ್ದ ನಂತರ ಆ ಕಾಳನ್ನ ಉದುರಿಸಿ ಅದನ್ನ ಪ್ಲಾಸ್ಟಿಕ್ ಶೀಟ್ನಲ್ಲಿ ಹಾಕಿ 1-2 ದಿವಸ ತೆಳುವಾಗಿ ಹರಡಿ ಪ್ಲಾಸ್ಟಿಕ್ ಸೂರ್ಯಕಿರಣದಲ್ಲಿ ಮುಚ್ಚಿಟ್ಟು ಆಮೇಲೆ ಬಿಸಿಲಿಗೆ ತೆರೆದ ನಂತರ ಆ ಕಾಳು ಕಪ್ಪಾಗಿ ಬರ್ತದೆ. ಅದನ್ನ ಒಂದು 2-3 ಬಿಸಿಲು ಅದರಲ್ಲೂ ಸಹ 65% ತೇವಾಂಶ ಇರುವಂತೆ ನೋಡಿಕೊಂಡು ಆ ಕಾಳನ್ನ ರೆಡಿ ಮಾಡಬಹುದು, ಮುಂದೆ ಕ್ಲೀನ್ ಮೂಸ ಮಾಡಬೇಕು.
1: ಕಾಳು ಮೆಣಸು ಸೇರಿದ ಹಾಗೆ ಈ ಕೃಷಿ ಉತ್ಪನ್ನಗಳನ್ನ ಶೇಖರಿಸಿ ಇಡುವಂತಹ ಒಂದು ವಿಧಾನದಲ್ಲಿ ಯಾವ ರೀತಿ ಸುಧಾರಣೆ ಆಗಿದೆ?
0: ಶೇಖರಿಸಿ ಇಡುವಂತ ವಿಷಯದಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಕೊಟ್ಟೆ

0: ಇಂಥವೆಲ್ಲ ಮಾಧ್ಯಮಗಳು ಸಾಕಷ್ಟು ಬಂದಿದ್ದಾವೆ. ಇನ್ನು ಮಾರ್ಕೆಟ್ನಲ್ಲೂ ದೂವ ಇಂಥದ್ದೆಲ್ಲ ವ್ಯವಸ್ಥೆಗಳು, ಅಡಿಕೆ ಇಂಥದ್ದಕ್ಕೆಲ್ಲ ಬಂದಿದೆ. ಆ ವ್ಯವಸ್ಥೆಯನ್ನು ಬಳಕೆ ಮಾಡಿಕೊಳ್ಬಹುದು. ಅಡಿಕೆಗೆ 365 ದಿವಸ ಮಾರ್ಕೆಟ್ ಇದೆ. ಈಗ ಬಾಳೆ ತರಕಾರಿಯಂತೆ ಹಾಲಿನಂತೆ ಇವತ್ತೇ ಮಾರಾಟ ಮಾಡಬೇಕು ಅನ್ನುವಂಥ ಬೆಳೆ ಇದಲ್ಲ. ಈಗ ತಡೆದು ಮಾರಾಟ ಮಾಡಬಹುದು. ಈಗ ಚಾಲಿಯನ್ನು, ಕೆಂಪಡಿಕೆಯನ್ನು ಚಾಲಿಯಾಗಿ ಮಾಡಿದವಾಗ ಅವ ಏಪ್ರಿಲ್ ಮೇದಲ್ಲೂ ಸುಲಿಬಹುದು, ಅಕ್ಟೋಬರ್ದಲ್ಲೂ ಸುಲಿಬಹುದು, ಡಿಸೆಂಬರಿಗೂ ಸುಲಿದು ಅವು ಮಾರಾಟ ಮಾಡಬಹುದು. ಆವಾಗ ಶೇಖರಣೆ ಅಂತ ಕಷ್ಟ ಏನಾಗುವುದಿಲ್ಲ. ಮಳೆಯಿಂದ ರಕ್ಷಣೆ, ಬೆಚ್ಚಗಾಗಿಡುವಂತೆ ಅಷ್ಟೇ ನೋಡ್ಕೊಳ್ಳುವಂಥದ್ದು ಮಾತ್ರ ಉಳಿತದ. ಅವಾಗ
1: ಕೊನೆಯ ಹಾಗೂ ಪ್ರಮುಖವಾದಂತಹ ಒಂದು ಪ್ರಶ್ನೆ, ಯುವಕರನ್ನ ಮತ್ತೆ ಕೃಷಿಗೆ ಬರುವ ಹಾಗೆ ಮಾಡುವುದು ಹೇಗೆ ಅಂತ ಹೇಳಿ. ಯುವಕರ ದೃಷ್ಟಿ ಯಾವಾಗಲೂ ಪೇಟೆಯ ಕಡೆಗೆ ಇರ್ತದೆ ಅಥವಾ ತಿಂಗಳು ತಿಂಗಳು ಪಡೆಯುವಂತಹ ಒಂದು ಸಂಬಳದ ಮೇಲೆ ಇರ್ತದೆ ಅಂತ ಹೇಳಿ, ಇದರ ಬದಲಿಗೆ ಗ್ರಾಮೀಣ ಪ್ರದೇಶದ ಒಂದು ಕೃಷಿ ಕುಟುಂಬದಲ್ಲಿ ಇದ್ದುಕೊಂಡು ಯಾವ ರೀತಿಯ ಒಂದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಅಂತ.
0: ಈಗ ಗ್ರಾಮೀಣ ಪರಿಸರದಲ್ಲೇ ಇದ್ದುಕೊಂಡು ಶಿಕ್ಷಣವಂತರಾಗಿಯೂ ಗ್ರಾಮದಲ್ಲೇ ಇದ್ದುಕೊಂಡು ಬದುಕು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಮಕ್ಕಳದ್ದು ಮಾತ್ರ ಒಂದೇ ಮಾನಸಿಕ ಜವಾಬ್ದಾರಿ ಅಲ್ಲ, ಪಾಲಕರ ಜವಾಬ್ದಾರಿನೂ ಇದೆ. ಪಾಲಕರ ಜವಾಬ್ದಾರಿ ಅಂದೇನು ಕೇಳಿದರೆ, ನಾವು ನಮ್ಮ ಮಕ್ಕಳನ್ನ ಹೇಗೆ ಗೈಡ್ ಮಾಡ್ತೀವಿ ಅನ್ನೋದು ಒಂದು ಮುಖ್ಯ. ದಿನನಿತ್ಯ ನಮ್ಮ ಮಕ್ಕಳನ್ನ ನೀನು ಓದು ಓದು ಅಂತ ಬಿಟ್ಟರೆ, ನಮ್ಮ ತೋಟಕ್ಕೆ ಗದ್ದೆಗೆ ನಾವು ಕರ್ಕೊಂಡು ಹೋಗದೆ ಇದ್ರೆ ಅವರಿಗೆ ಆ ಒಂದು ಪರಿಸರದ ಜ್ಞಾನವೂ ಇರೋದಿಲ್ಲ. ಕೊಟ್ಟಿಗೆಗೆ ಹೋದ್ರೆ ದನವನ್ನು ನೋಡಿದ್ರೆ ಹೇಸ್ಕೊಳ್ತಾರೆ, ತೋಟಕ್ಕೆ ಹೋದ್ರೆ ಅರಳು ಬಡಿತದೆ ಅಂತಾರೆ. ಅದಕ್ಕಾಗಿ ಆ ಮನಸ್ಥಿತಿಯಿಂದ ಬೇರ್ಪಟ್ಟು ಅವರು ತಮ್ಮ ದಿನನಿತ್ಯದ ಒಂದು ವ್ಯವಹಾರದಲ್ಲಿ ಅವರು ನಮ್ಮ ಜೊತೆ ಕೃಷಿಯಲ್ಲೇ ಭಾಗಿಯಾಗುವಂತೆ ಬೆಳೆಸುವಂತ ಒಂದು ಪ್ರವೃತ್ತಿ ಬರಬೇಕು. ಆ ಬೆಳೆಸುವಂತ ಪ್ರವೃತ್ತಿ ಬಂದ ನಂತರ ಮುಂದು ಸಹ ಶಿಕ್ಷಣವಂತರ ಆದಮೇಲೂ ಅವರಿಗೆ ಆರ್ಥಿಕ ಒಂದು ವ್ಯವಸ್ಥೆ, ಭದ್ರತೆಯನ್ನು ಕಲ್ಪಿಸಿಕೊಡುವಂತ ಒಂದು ವ್ಯವಸ್ಥೆ ಆಗಬೇಕು. ಇವತ್ತಿನ ಏನಾಗಿದೆ ಕೇಳಿದ್ರೆ, ಆರ್ಥಿಕ ಭದ್ರತೆ ಇಲ್ಲ, ಸ್ವಾತಂತ್ರ್ಯ ಇದೆ ಎನ್ನುವ ಕಾರಣಕ್ಕಾಗಿ ಇವತ್ತು ಮಕ್ಕಳು ಹೊರಗೆ ಹೋಗ್ತಾ ಇದ್ದಿದ್ದು. ವ್ಯವಹಾರ ಮುಕ್ತವಾಗಿರ್ಬೇಕು, ವ್ಯವಹಾರ ಆ ಮಕ್ಕಳಿಗೆ ಗೊತ್ತಿರಬೇಕು. ಆದಾಯ ಎಷ್ಟು ಎಷ್ಟು ಬಂದಿದೆ, ಎಷ್ಟು ಖರ್ಚಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಪೂರ್ತಿ ಪರಿಜ್ಞಾನ ಅವ್ರಿಗೆ ಇದ್ದವಾಗ ಆ ಮಕ್ಕಳು ನೂರಕ್ಕೆ ನೂರು ಪೇಟೆಲ್ ಹೋಗಿದ್ದಿದ್ರು ಮನೆಗೆ ಬಂದು ಮನೆ ಕೃಷಿ ಜೊತೆಗೆ ತೊಡಕೊಂಡು ಕೃಷಿಯ ಜೊತೆಗೆ ಉದ್ಯೋಗವನ್ನು ಸಹ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಕೃಷಿಯೂ ಸಹ ದೂರ ಹೋಗುದಿಲ್ಲ, ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆಯೇ ಅನ್ನೋದು ನನ್ನ ಅಭಿಪ್ರಾಯ.
1: ಇದೇ ಪ್ರಶ್ನೆಗೆ ಇನ್ನೊಂದು ಪೂರಕವಾದಂತಹ ಒಂದು ಪ್ರಶ್ನೆಯನ್ನ ಕೇಳಬೇಕು. ಕೃಷಿ ಕುಟುಂಬದಲ್ಲಿ ಜವಾಬ್ದಾರಿ ಮತ್ತು ಆಡಳಿತವನ್ನು ಹಸ್ತಾಂತರಿಸುವುದು ಹೇಗೆ ಯುವಜನತೆಗೆ?
0: ಅದು ಹಿರಿಯರಾಗಿದ್ದುಕೊಂಡು ಆ ತರಬೇತಿಯನ್ನ ಕಂಪ್ಲೀಟ್ ಮಾಡ್ತಾನೆ ಹೋಗ್ಬೇಕು. ಒಮ್ಮೆಲೆ ಆಗುವಂತ ಕೆಲಸವಲ್ಲ, ದಿನನಿತ್ಯದ ವ್ಯವಹಾರಗಳಿರ್ತವೆ, ದೊಡ್ಡ ಮೊತ್ತದ ಕೆಲಸಗಳು ಒಮ್ಮೆಲೆ ಬಂದಿರ್ತವೆ. ಈ ಕೆಲಸವನ್ನ ಮಾಡಿದ್ರೆ ಹೇಗೆ, ಮಾಡದೆ ಇದ್ರೆ ಹೇಗೆ, ಒಮ್ಮೆಲೆ ಮಾಡಿದ್ರೆ ಕುಟುಂಬಕ್ಕಾಗುವಂತ ನಷ್ಟ ಏನು, ಅಥವಾ ಮುಂದೆ ದೀರ್ಘಾವಧಿ ಆಲೋಚನೆಯನ್ನು ಇಟ್ಟುಕೊಂಡು ಕೃಷಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ 10-20 ವರ್ಷದ ಕೆಲಸಗಳನ್ನು ಮುಂದಾಲೋಚನೆ ಇಟ್ಟು ಮಾಡಬೇಕಾಗ್ತದೆ. ಆ ಮಾಡುವಂತ ಸಂದರ್ಭದಲ್ಲಿ ಆ ಹಿರಿಯ ಅಥವಾ ಆ ಕುಟುಂಬದಲ್ಲಿ ತಿಳುವಳಿಕೆ ಇದ್ದಂಥ ಏನಿದ್ದಾನೆ ಆ ಮಕ್ಕಳಲ್ಲಿ ಇಟ್ಟು ಚರ್ಚೆ ಮಾಡಿ ಮಾಡಿದವಾಗ, ಸಾಧಕ ಬಾಧಕಗಳನ್ನೂ ವಿಚಾರ ಮಾಡಿದವಾಗ ಅದು ಅನುಕೂಲ ಆಗ್ತದೆ. ಕೃಷಿಯನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೂ ಅನುಕೂಲ ಆಗ್ತದೆ.
1: ಬಹಳ ಸಂತೋಷ ವಿಘ್ನೇಶ್ವರ ಭಟ್ ಭೈರುಂಬೆ ಅವರೇ, ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ತಾ ಇದ್ರಿ, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ವಾವಲಂಬನೆಯ ಜೊತೆ ಜೊತೆಗೆ ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂತ ಒಂದು ಮಾತನ್ನ, ಧೈರ್ಯದ ಮಾತನ್ನ ಸೇರಿಸಿದ್ರಿ. ತುಂಬಾ ಸಂತೋಷ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಸಮಗ್ರ ಕೃಷಿ ಕುರಿತು ಶಿರಸಿ ತಾಲೂಕು ಬೈರುಂಬೆಯ ವಿಘ್ನೇಶ್ವರ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಆಹಾರದಿಂದ ಆರೋಗ್ಯ.
3: ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
1: ಸಾಮಾನ್ಯವಾಗಿ ನೀರಿಳಿದ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿಯೂ ನೈಸರ್ಗಿಕವಾಗಿ ಬೆಳೆಯುವಂತಹ ಒಂದು ಗಿಡ ಅಂತ ಅಂದ್ರೆ ಕಾಡು ಬದನೆ ಗಿಡ. ಇದನ್ನ ಕಳೆ ಗಿಡ ಎಂದ್ರೂ ಕೂಡ ತಪ್ಪಲ್ಲ. ಆದರೆ ಚಿಕ್ಕ ಚಿಕ್ಕ ಬದನೆಕಾಯಿಯ ರೀತಿಯ ಕಾಳುಗಳು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡುತ್ತದೆ. ಇಂದು ಬಹುತೇಕ ಜನರಲ್ಲಿ ಹಲ್ಲುಗಳು ಬಹು ಬೇಗನೆ ಹುಳುಕಾಗ್ತಾ ಇವೆ. ಕಾಡು ಬದನೆ ಕಾಳುಗಳು ಮತ್ತು ಲವಂಗ ಕಷಾಯವನ್ನ ಪ್ರತಿದಿನ ಸೇವಿಸುವುದರಿಂದ ಹಲ್ಲುಗಳ ಆರೋಗ್ಯವನ್ನು ವರ್ಧಿಸುವುದಕ್ಕೆ ಸಾಧ್ಯವಾಗ್ತದೆ. ಈ ಕಾಳುಗಳನ್ನು ತೆಂಗಿನ ಹಾಲಿನಲ್ಲಿ ಪಲ್ಯ ಮಾಡಿಸಿ

0: ಸೇವಿಸುವುದರಿಂದ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಹತೋಟಿಗೆ ತರಬಹುದು. ಪದೇ ಪದೇ ಹೊಟ್ಟೆಯಲ್ಲಿ ಕ್ರಿಮಿ ಬಾಧೆ ಅನುಭವಿಸ್ತಾ ಇರುವವರು 15 ದಿವಸಗಳ ಕಾಲ ಕಾಡು ಬದನೆ ಕಾಳುಗಳ ಕಷಾಯವನ್ನ ಸೇವಿಸುವುದರಿಂದ ಉತ್ತಮವಾದಂತಹ ಪರಿಣಾಮವನ್ನ ಪಡ್ಕೊಳ್ಬಹುದು. ಮಹಿಳೆಯರಲ್ಲಿ ಮುಟ್ಟು ಜಾಸ್ತಿಯಾಗಿ ರಕ್ತಹೀನತೆ ಹೋಗ್ತಾ ಇದ್ದಲ್ಲಿ ಈ ಕಾಳುಗಳ ಪಲ್ಯ ಉಪಯುಕ್ತ. ಈ ಕಾಳುಗಳನ್ನು ಉಪಯೋಗಿಸಿ ಜೊತೆಗೆ ಶುಂಠಿ, ಕಪ್ಪು ಮೆಣಸು ಅಥವಾ ಕಾಳು ಮೆಣಸು, ಬೆಳ್ಳುಳ್ಳಿ, ಜೀರಿಗೆಯನ್ನ ಸೇರಿಸಿ ತಾಜಾ ಸೂಪನ್ನ ಮಾಡಿ ಆಹಾರದ ಮೊದಲು ದಿನಕ್ಕೆ 2 ಬಾರಿ ಸೇವಿಸುವುದರಿಂದ ಶೀತ, ನೆಗಡಿ, ಕೆಮ್ಮು, ದಮ್ಮು, ಉಸಿರಾಟದ ಸಮಸ್ಯೆ ಹತೋಟಿಗೆ ಬರುತ್ತದೆ. ಈ ಬೀಜಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಸಂಗ್ರಹಿಸಿ ಇಟ್ಕೊಂಡು ಪ್ರತಿ ದಿವಸ 1/2 ಚಮಚ ಪುಡಿಯನ್ನ ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ರಕ್ತನಾಳಗಳನ್ನು ಶುದ್ಧಿಗೊಳಿಸಿ ಹೃದಯದ ಆರೋಗ್ಯವನ್ನ ವರ್ಧಿಸಬಹುದು. ಗೌಟ್ ಮತ್ತು ಆರ್ಥರೈಟಿಸ್ ಸಮಸ್ಯೆ ಇರುವವರು ಇದನ್ನು ಸೇವಿಸಿದಲ್ಲಿ ಯೂರಿಕ್ ಆಸಿಡ್ ಅನ್ನು ದೇಹದಿಂದ ಹೊರಹಾಕುವಲ್ಲಿ ಇದು ಸಹಕರಿಸುತ್ತದೆ. ಹಸಿ ಬಟಾಟೆಯ ಜ್ಯೂಸ್. ಸಾಮಾನ್ಯವಾಗಿ ನಾವೆಲ್ಲರೂ ಬಟಾಟೆ ಅಥವಾ ಆಲೂಗಡ್ಡೆ ಸೇವನೆಯನ್ನ ಸಮಸ್ಯೆಯಾಗಿ ಕಾಣ್ತೇವೆ. ಕೆಲವರಲ್ಲಿ ಅತಿಯಾದ ಬೇಯಿಸಿದ ಬಟಾಟೆ ಸೇವನೆ ಗ್ಯಾಸ್ ಉತ್ಪತ್ತಿಗೆ ಕಾರಣವಾಗಬಹುದು. ಆದರೆ ಹಸಿ ಬಟಾಟೆಯ ತಾಜಾ ಜ್ಯೂಸ್ ಅನ್ನ ಒಂದು ಉತ್ತಮವಾದಂತಹ ಆಹಾರ ಔಷಧಿ ಅಂತಲೇ ಹೇಳಬೇಕು. ಒಂದು ಹಸಿ ಬಟಾಟೆಯ ಸಿಪ್ಪೆಯ ತೆಗೆದು ನೀರನ್ನ ಸೇವಿಸಿ ತಾಜಾ ಜ್ಯೂಸ್ ಅನ್ನ ತಯಾರಿಸಿಕೊಳ್ಳಬಹುದು. ಈ ಜ್ಯೂಸ್ ನಲ್ಲಿ ಉತ್ತಮ ಪ್ರಮಾಣದಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ ಕಾಂಪ್ಲೆಕ್ಸ್, ನಾರಿನ ಅಂಶ ಇರ್ತದೆ. ಒಂದು ಬಟಾಟೆಯಲ್ಲಿ ಸರಾಸರಿ 30-32 ಗ್ರಾಂನಷ್ಟು ಮಾತ್ರ ಕಾರ್ಬೋಹೈಡ್ರೇಟ್ ಇದೆ. ಹಸಿ ಬಟಾಟೆಯ ಜ್ಯೂಸ್ ಅನ್ನು ಪ್ರತಿದಿನ ಯಾವುದೇ ಅವಧಿಯಲ್ಲೂ ಕೂಡ ಸೇವಿಸಬಹುದು. 45 ದಿವಸಗಳ ಕಾಲ ಪ್ರತಿದಿನ ಸೇವಿಸಿದಾಗ ಲಿವರ್ ಶುದ್ಧಿಗೊಂಡು ಜೀರ್ಣಕ್ರಿಯೆ ಉತ್ತಮವಾಗಿರ್ತದೆ. ನರ ದೌರ್ಬಲ್ಯ ಸರಿಪಡಿಸುತ್ತದೆ. ಹೆಚ್ಚಾದ ತೂಕವನ್ನು ಕಡಿಮೆ ಮಾಡುತ್ತದೆ. ಕಿಡ್ನಿಯಲ್ಲಿ ಕ್ಯಾಲ್ಸಿಯಂ ಆಕ್ಸಿಡೇಟ್ ಕಲ್ಲುಗಳನ್ನು ನಿಯಂತ್ರಿಸುತ್ತದೆ. ಗಾಯಗಳು ಬೇಗನೆ ಗುಣವಾಗುವುದಕ್ಕೆ ಸಹಕರಿಸುತ್ತದೆ. ಹುಳಿ ತೇಗು, ಎದೆ ಉರಿ ಕಡಿಮೆ ಮಾಡುತ್ತದೆ. 1/2 ತಲೆನೋವು ಅಥವಾ ತಲೆಶೋಲೆ ನಿವಾರಣೆಗೆ ಹಸಿ ಬಟಾಟೆ ವೃತ್ತಾಕಾರದಲ್ಲಿ ಕತ್ತರಿಸಿ ಹಣೆಯ ಮೇಲಿಟ್ಟು 20 ನಿಮಿಷ ಶವಾಸನದಲ್ಲಿ ಮಲಗಿ ಯೋಗ ನಿದ್ರೆಯನ್ನು ಮಾಡಿಕೊಳ್ಬೇಕು. ಹಸಿ ಬಟಾಟೆಯ ಪೇಸ್ಟ್ ಅನ್ನು ಮಾಡಿ 30 ನಿಮಿಷ ಫ್ರಿಡ್ಜ್ನಲ್ಲಿಟ್ಟು ನಂತರ ಇದನ್ನು ಮುಖಕ್ಕೆ ಫೇಸ್ ಪ್ಯಾಕ್ ರೀತಿಯಲ್ಲಿ ಬಳಸುವುದರಿಂದ ಮೊಡವೆ, ಬಂಗು ಕಡಿಮೆ ಆಗ್ತದೆ. ಎಲ್ಲರ ಅಡುಗೆ ಮನೆಯಲ್ಲಿ ಯಾವಾಗಲೂ ಲಭ್ಯ ಇರುವ ಈ ಬಟಾಟೆಯನ್ನು ನಾವು ಯಥೇಚ್ಛವಾಗಿ ಬಳಕೆ ಮಾಡಬಹುದು. ಗಂಟು ನೋವಿದ್ದಾಗ ಹಸಿ ಬಟಾಟೆ ರಸ ಮತ್ತು ಕಲ್ಲುಪ್ಪನ್ನು ಸೇರಿಸಿ ನೋವಿರುವಲ್ಲಿ 20 ನಿಮಿಷ ಕಾಲ ಇಟ್ಟುಕೊಂಡಲ್ಲಿ ಉತ್ತಮ ಫಲಿತಾಂಶ ಕಂಡುಬರುತ್ತದೆ.
1: ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಟಿ ಎಸ್ ಪ್ರಸಾದ್.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕಮಲಾಕ್ಷಿ ಎಸ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು.

ಕಮಲಾಕ್ಷಿ ಎಸ್ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ. ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಈಗ ವಾರ್ತೆಗಳ ವಿವರ. ಭಾರತದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್ 1 ಇಂದು ಇಸ್ರೋದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಂಡಿದೆ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ಹಮ್ಮಿಕೊಂಡಿದ್ದ ಈ ಐತಿಹಾಸಿಕ ಪರೀಕ್ಷಾರ್ಥ ಉಡಾವಣೆಗೆ ಮಿಷನ್ ಆಗಮನ್ ಎಂದು ಹೆಸರಿಸಲಾಗಿತ್ತು. ಮಧ್ಯಾಹ್ನ 12:05 ಉಡಾವಣೆಗೊಂಡ ಈ ರಾಕೆಟ್ ದೇಶ ಹಾಗೂ ವಿದೇಶಗಳ ವಿವಿಧ ತಂತ್ರಜ್ಞಾನ ಪ್ರಾತ್ಯಕ್ಷಿಕ ಪೇಲೋಡ್ಗಳೊಂದಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂದೇಶ ಇರುವ ಪೋಸ್ಟ್ ಕಾರ್ಡ್ ಅನ್ನು ಹೊತ್ತೊಯ್ದಿದೆ. ತಾಂತ್ರಿಕ ಕಾರಣಗಳಿಂದಾಗಿ ನಿಗದಿತ ಸಮಯಕ್ಕಿಂತ 35 ನಿಮಿಷ ತಡವಾಗಿ ಉಡಾವಣೆಗೊಂಡಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯ್ ಅವರ ಸ್ಮರಣಾರ್ಥ ಹೆಸರಿಸಲಾದ ಈ ರಾಕೆಟ್ ಅನ್ನು ಸಂಪೂರ್ಣ ಕಾರ್ಬನ್ ಕಂಪೋಸಿಟ್ ರಚನೆಯಿಂದ ನಿರ್ಮಿಸಲಾಗಿದೆ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 3D ಪ್ರಿಂಟೆಡ್ ಇಂಜಿನ್ಗಳು ಮತ್ತು ಘನ ಇಂಧನ ರಾಕೆಟ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಈ ರಾಕೆಟ್ ಸ್ಪೇಸ್ ಕಾಸ್ಮೋಸರ್ವ್, ಡಿಕ್ಯೂಬ್ಡ್ ಮತ್ತು ಸ್ಕೈರೂಟ್ನ ಸ್ಕೋಪ್ ಸಂಸ್ಥೆಗಳ ಪೇಲೋಡ್ಗಳ ಜೊತೆಗೆ ಕಾಸ್ಮಿಕ್ ಬ್ಲೂಮ್ ಎಂಬ ಕಲಾಕೃತಿಯನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದೆ. ಈ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವಿಜ್ಞಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಗೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ದೇಶದಲ್ಲಿ ವಿಸ್ತರಿಸುತ್ತಿರುವ ಖಾಸಗಿ ಬಾಹ್ಯಾಕಾಶ ವಲಯಕ್ಕೆ ಈ ಮಿಷನ್ ಒಂದು ಪ್ರಮುಖ ಮೈಲಿಗಲ್ಲು ಎಂದು

0: ಅವರು ಹೇಳಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇಂದು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದು ನಿಮಗಾಗಿ, ನಾಡಿರುವುದೇ ನನಗಾಗಿ, ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ನಾನ್ ಫೀಚರ್ ಫಿಲಂ ವಿಭಾಗದಲ್ಲಿ ಶಿವಪಾಲ್ ಸಿಂಗ್ ಕಾಂಗ್ ಅವರು ಪರಾಟ್ 41 ಡಿಗ್ರಿ ಚಯ ಮಗವರ್ಗಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡೆದಿದ್ದಾರೆ. ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಕತಾಕಾ ಪ್ರತೀಕ್ಗಾಗಿ ಆನಂದ್ ಎಲ್ ರೈ ಅವರು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅತ್ಯುತ್ತಮ ಕಿರುಚಿತ್ರ ವಿಭಾಗದಲ್ಲಿ ಮರಾಠಿಯ ಹಮಾಸಾಫರ್ ಹಾಗೂ ಅತ್ಯುತ್ತಮ ನಾನ್ ಫೀಚರ್ ಚಿತ್ರ ವಿಭಾಗದಲ್ಲಿ ಸುಮೀರಾ ರಾಯ್ ನಿರ್ದೇಶನದ ಭಂಗಾ ಚಿತ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆಯಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿ ಅವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಅಲ್ಲದೆ ರೊಮೇನಿಯಾಗೆ 3 ದಶಕಗಳಲ್ಲಿ ಭಾರತದ ರಾಷ್ಟಪತಿ ಅವರ ಮೊದಲ ಭೇಟಿಯಾಗಲಿದೆ. ಸುಸ್ಥಿರ ಮತ್ತು ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಆಯೋಜಿಸಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಪರರು ಕೇವಲ ಆರೋಗ್ಯ ಸೇವೆಗಳನ್ನು ನೀಡುವುದಲ್ಲದೆ ದೇಶದ ಅಭಿವೃದ್ದಿಯ ಪಯಣವನ್ನು ಬಲಪಡಿಸುತ್ತಿದ್ದಾರೆ ಎಂದರು. ವೈದ್ಯರು ತಮ್ಮ ಸಮರ್ಪಣೆ ಮತ್ತು ಸೇವೆಯ ಮೂಲಕ ರಾಷ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ. ವೈದ್ಯರನ್ನು ಗೌರವಿಸುವುದು ಎಂದರೆ ರಾಷ್ಟ ಸೇವೆ ಹಾಗೂ ರಾಷ್ಟ ನಿರ್ಮಾಣದ ಮನೋಭಾವವನ್ನು ಗೌರವಿಸಿದಂತೆಯೇ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ವರ್ಚುವಲ್ ಮೂಲಕ ಉತ್ತರಾಖಂಡದ ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದರು. ಇದರೊಂದಿಗೆ ರಾಮನಗರ ಮತ್ತು ಡೆಹ್ರಾಡೂನ್ ನಡುವೆ ಮೊದಲ ಬಾರಿಗೆ ನೇರ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭವಾಗಿದೆ. ಈ ಹೊಸ ರೈಲು ಸೇವೆಯು ಈ ಭಾಗದ ಜನರ ಬಹುಕಾಲದ ಬೇಡಿಕೆಯನ್ನು ಈಡೇರಿಸಿದ್ದು, ಉತ್ತರಾಖಂಡದ ಕುಮಾವೋನ್ ಮತ್ತು ಗಡ್ವಾಲ್ ಪ್ರದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಶ್ವಿನಿ ವೈಷ್ಣವ್, ರಾಮನಗರ ಡೆಹ್ರಾಡೂನ್ ಎಕ್ಸ್ಪ್ರೆಸ್ ರೈಲು ರಾಜ್ಯದ ಜನರಿಗೆ ವೇಗವಾದ, ಸುಲಭ ಹಾಗೂ ವಿಶ್ವಾಸಾರ್ಹ ರೈಲು ಸಂಪರ್ಕ ಒದಗಿಸಲಿದೆ. ಎರಡೂ ನಗರಗಳ ನಡುವೆ ಸಂಚರಿಸುವ ಮೊದಲ ನೇರ ಎಕ್ಸ್ಪ್ರೆಸ್ ರೈಲು ಇದಾಗಿದೆ ಎಂದು ಹೇಳಿದರು. ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಸಿಲಿಗುರಿಯ ಜುಮಾಗಚ್ನಲ್ಲಿರುವ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಶಿಬಿರಕ್ಕೆ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು. ಗಡಿ ಪ್ರದೇಶಗಳ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದು, ಜನನ ಮತ್ತು ಮರಣ ನೋಂದಣಿ ವ್ಯವಸ್ಥೆ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿಯ ಪರಿಶೀಲನೆ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಪಿಂಚಣಿದಾರರ ಕುಂದುಕೊರತೆಗಳ ನಿವಾರಣೆ ಎಂದರೆ ಕೇವಲ ದೂರುಗಳನ್ನು ವಿಲೇವಾರಿ ಮಾಡುವುದಷ್ಟೇ ಅಲ್ಲ, ಅವರ ಸಮಸ್ಯೆಗಳು ಮತ್ತು ನಿರೀಕ್ಷೆಗಳಿಗೆ ಸಮರ್ಪಕ ಪರಿಹಾರ ಕಲ್ಪಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ 2ನೇ ರಾಷ್ಟೀಯ ಪಿಂಚಣಿ ವ್ಯಾಜ್ಯಗಳ ಕಾರ್ಯಾಗಾರವನ್ನುದ್ದೇಶಿಸಿ ಮಾತನಾಡಿದ ಅವರು, ಪಿಂಚಣಿಗೆ ಸಂಬಂಧಿಸಿದ ವಿವಾದಗಳನ್ನು ಆಡಳಿತಾತ್ಮಕ ಮಟ್ಟದಲ್ಲಿಯೇ ಇತ್ಯರ್ಥಪಡಿಸಬೇಕು. ಪಿಂಚಣಿದಾರರು ನ್ಯಾಯಾಲಯದ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಎಂದರು. ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆಯು ನಾಗರಿಕ ಕೇಂದ್ರಿತ ಹಲವು ಸುಧಾರಣೆಗಳನ್ನು ಜಾರಿಗೆ ತಂದಿದ್ದು, ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಿಂಚಣಿ ಸೇವೆಗಳನ್ನು ಆನ್ಲೈನ್ ವ್ಯವಸ್ಥೆಯ

0: ಮೂಲಕ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಪಿಂಚಣಿ ವ್ಯಾಜ್ಯಗಳ ಶೂನ್ಯೀಕರಣ ಗುರಿ ಸಾಧಿಸಲು ಎಲ್ಲ ಸಂಬಂಧಿತ ಸಂಸ್ಥೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಗುಜರಾತ್ನ ಅಹಮದಾಬಾದ್ನ ರಾಮೋಲ್ ಗತ್ರಾಡ್ ರಸ್ತೆಯಲ್ಲಿರುವ ಪಟಾಕಿ ತಯಾರಿಕೆ ಮತ್ತು ಸಂಸ್ಕರಣಾ ಘಟಕದಲ್ಲಿ ಇಂದು ಸಂಭವಿಸಿದ ಅಗ್ನಿ ಅವಘಡದಲ್ಲಿ 8 ಜನರು ಸಾವನ್ನಪ್ಪಿದ್ದು 10 ಜನರು ಗಾಯಗೊಂಡಿದ್ದಾರೆ. ಕ್ಷಿಪ್ರ ಕಾರ್ಯಪಡೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಗಾಯಗೊಂಡ ಕಾರ್ಮಿಕರನ್ನು ರಕ್ಷಿಸಿದರು. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ 7 ಜನರು ಸಾವನ್ನಪ್ಪಿದ್ದು 51 ಮಂದಿ ಗಾಯಗೊಂಡಿದ್ದಾರೆ. ಉಕ್ರೇನ್ ಡ್ರೋನ್ ದಾಳಿಯಿಂದಾಗಿ ರಷ್ಯಾದ ಪ್ರಮುಖ ಆನ್ಲೈನ್ ಚಿಲ್ಲರೆ ಮಾರುಕಟ್ಟೆಯ 2 ವಿಶಾಲವಾದ ಗೋದಾಮುಗಳಿಗೆ ಹಾನಿಯಾಗಿವೆ. ಟಾಂಬೋವ್ ಪ್ರದೇಶದ ಕೊಟೋವ್ಸ್ಕ್ ಪಟ್ಟಣದಲ್ಲಿ ಮತ್ತು ಮಾಸ್ಕೋ ಬಳಿಯ ಎಲೆಕ್ಟ್ರೋಸ್ಟ್ರೋಲ್ ದಾಳಿಗಳು ನಡೆದಿವೆ ಎಂದು ರಷ್ಯಾದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಡ್ರೋನ್ ಉತ್ಪಾದನೆಗೆ ಸೇರಿದ 2 ಮಹತ್ವದ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಂದಿನ ದಾಳಿಗಳು ನಡೆದಿವೆ. ತೈಲ ಸೌಲಭ್ಯವನ್ನೂ ಸಹ ಹೊಡೆದುರುಳಿಸಲಾಗಿದೆ ಎಂದು ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಅಂತಿಮ ಘಟ್ಟ ಸಮೀಪಿಸುತ್ತಿದ್ದು ಇಂದು ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆಯಲಿರುವ ಪ್ಲೇ ಆಫ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮಧ್ಯರಾತ್ರಿ 12:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಖಾಸಗಿ ನಿರ್ಮಿತ ರಾಕೆಟ್ ವಿಕ್ರಮ್-1 ಯಶಸ್ವಿ ಉಡಾವಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಅಭಿನಂದನೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ, ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಕನ್ನಡದ ರೂಪಶ್ರೀ ವರ್ಕಾಡಿ, ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನ. ಸುಸ್ಥಿರ ಆರೋಗ್ಯವಂತ ಸಮಾಜವೇ ಬಲಿಷ್ಠ ರಾಷ್ಟದ ಅಡಿಪಾಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಭಿಮತ. ಹಾಗೂ ರಷ್ಯಾ ಮೇಲೆ ಉಕ್ರೇನ್ ದಾಳಿ, 7 ಜನರು ಸಾವು, 51 ಮಂದಿಗೆ ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಅಮೃತ್ ಭಾರತ್ ಯೋಜನೆಯಡಿ ನವೀಕರಿಸಲಾದ ರಾಜ್ಯದ ಅಳ್ನಾವರ್, ಬಾದಾಮಿ, ಬಂಟ್ವಾಳ, ಕೊಪ್ಪಳ ರೈಲ್ವೆ ನಿಲ್ದಾಣ ಲೋಕಾರ್ಪಣೆಗೊಳಿಸಿದ ಪ್ರಧಾನಿ ನರೇಂದ್ರ ಮೋದಿ. ಡಿಸೆಂಬರ್ ಒಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚುನಾವಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನವೀಕರಿಸಲಾದ ರಾಜ್ಯದ 4 ಅಮೃತ್ ಭಾರತ್ ನಿಲ್ದಾಣ ಸೇರಿದಂತೆ ಪುನರ್ ಅಭಿವೃದ್ಧಿಗೊಳಿಸಲಾದಂತಹ ಒಟ್ಟು 75 ರೈಲ್ವೆ ನಿಲ್ದಾಣಗಳನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ರಾಜ್ಯದ ಅಳ್ನಾವರ್ ನಿಲ್ದಾಣವನ್ನು 17.20 ಕೋಟಿ, ಬಾದಾಮಿ 15.10 ಕೋಟಿ, ಬಂಟ್ವಾಳ 26.18 ಕೋಟಿ ಹಾಗೂ ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿಗಳಲ್ಲಿ ಆಧುನಿಕ ಸೌಲಭ್ಯಗಳ ಜೊತೆಗೆ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ದೇಶದ ನಿರಂತರ ಅಭಿವೃದ್ಧಿಯಲ್ಲಿ ಸುಗಮ ಮತ್ತು ಸಂಘಟಿತ ರೈಲು ಸಾರಿಗೆ ವ್ಯವಸ್ಥೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ರೈಲ್ವೆ ದೇಶದ ಪ್ರಮುಖ ಸಾರಿಗೆ ವಿಧಾನವಾಗಿರುವುದರ ಜೊತೆಗೆ ಆರ್ಥಿಕ ಮತ್ತು ಒಟ್ಟಾರೆ ಅಭಿವೃದ್ಧಿಯ ಬೆನ್ನೆಲುಬಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಿದ ಧಾರವಾಡದ ಅಳ್ನಾವರ ರೈಲು ನಿಲ್ದಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತೀಯ ರೈಲ್ವೆ ಸಮಗ್ರ ಪರಿವರ್ತನೆಯ ಅವಧಿಗೆ ಒಳಗಾಗುತ್ತಿದೆ. ಪ್ರಯಾಣಿಕರಿಗೆ ಉತ್ತಮ ಮತ್ತು ಆಧುನಿಕ ಸೌಲಭ್ಯಗಳನ್ನು ಒದಗಿಸಲು ರೈಲು ನಿಲ್ದಾಣಗಳನ್ನು ತ್ವರಿತಗತಿಯಲ್ಲಿ ಪುನರಾಭಿವೃದ್ಧಿ ಮತ್ತು ಆಧುನೀಕರಣಗೊಳಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಭಾರತ ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ರೈಲ್ವೆ ಜಾಲವನ್ನು ಹೊಂದಿದ್ದು ಸಂಪೂರ್ಣ ವಿದ್ಯುದೀಕರಣದತ್ತ ಸಾಗಿದೆ. ಮಧ್ಯಪ್ರಾಚ್ಯದ ಯುದ್ದದಿಂದಾಗಿ ಇಂಧನ ಬೆಲೆ ಏರಿಕೆಯಾಗಿದ್ದು ಡೀಸೆಲ್ ರೈಲುಗಳನ್ನು ವಿದ್ಯುತ್ ರೈಲುಗಳಾಗಿ ಪರಿವರ್ತಿಸಿದ್ದರಿಂದ ಇಂಧನ ಮೇಲಿನ ಅವಲಂಬನೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ.
2: ಸೂರ್ಯನ ಶಕ್ತಿಯನ್ನು ಗುರುತಿಸಲಿಕ್ಕೆ ಒಂದು ನೇತೃತ್ವ ಬೇಕಾಗಿತ್ತು. ಆ ನೇತೃತ್ವವನ್ನು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೊಟ್ಟರು.

0: ಪಾಯಿಂಟ್ ಸಿಕ್ಸ್ ಗಿಗಾವಾಟ್ ಇತ್ತು ನಮ್ದು 2014 ಟೂ ಪಾಯಿಂಟ್ ಸಿಕ್ಸ್ ಗಿಗಾವಾಟ್ ದಿಂದ 162 ಇವತ್ತು ನಮ್ದು ರಿನ್ಯೂವಬಲ್ ಎನರ್ಜಿ ಕೇವಲ ಸೋಲಾರ್ ದಿಂದ ಸರಿ ಸುಮಾರು 60 ಗಿಗಾವಾಟ್ ವಿಂಡ್ ದಿಂದ ಮತ್ತು ಪಂಪ್ ಸ್ಟೋರೇಜ್ ದಿಂದ ಬ್ಯಾಟರಿ ಸ್ಟೋರೇಜ್ ದಿಂದ ಬಾರಿ ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ವಿದ್ಯುತ್ ಅನ್ನು ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮತ್ತು ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉತ್ಪಾದನೆ ಆಗುವಂತಹ ಈ ವಿದ್ಯುತ್ ಅನ್ನ ನಾವು ಟ್ರೈನ್ಗಳಿಗೆ ವಾಹನಗಳಿಗೆ ಬಳಸಿದಾಗ ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಏನೊಂದು ಒತ್ತಡ ಇತ್ತು ಅದು ಒತ್ತಡ ಕಮ್ಮಿ ಆಗ್ತದೆ.
1: ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ 15 ಕೋಟಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನರಾಭಿವೃದ್ಧಿಗೊಂಡ ಬಾದಾಮಿ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ 75 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ್ದು, ರೈಲು ನಿಲ್ದಾಣಗಳ ಆಧುನೀಕರಣ, ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ 61 ರೈಲು ನಿಲ್ದಾಣಗಳ ಅಭಿವೃದ್ಧಿಗಾಗಿ ಪ್ರಧಾನಿಯವರು 2,110 ಕೋಟಿ ರೂಪಾಯಿ ಒದಗಿಸಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಸಚಿವ ಸೋಮಣ್ಣ ತಿಳಿಸಿದ್ದಾರೆ.
2: ಕೊಪ್ಪಳದಲ್ಲಿ 22 ಕೋಟಿ ಖರ್ಚು ಮಾಡಿದ್ದೇವೆ, ಬಂಟ್ವಾಳದಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇದೆಲ್ಲಕ್ಕಿಂತ 25,000 ಕೋಟಿ ರೂಪಾಯಿಗಳನ್ನ ಈ ಸಾರಿ ನಾವು ಖರ್ಚು ಮಾಡ್ತಾ ಇದ್ವಿ. ಒಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯಕ್ಕೆ 61 ಸ್ಟೇಷನ್ಗಳನ್ನ ಕೊಟ್ಟು ಆಧುನೀಕರಣಕ್ಕೆ 2,110 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರಿಂದ ಇವತ್ತು ಏನ್ ಅಮೃತ್ ಪಾರ್ಕ್ ನಿಲ್ದಾಣವನ್ನ ಮಾಡ್ತಕ್ಕಂಥದ್ರಲ್ಲಿ ಏನೇನು ಫೆಸಿಲಿಟೀಸ್ಬೇಕೋ ಎಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು.
1: ರಾಜ್ಯಸಭಾ ಸದಸ್ಯ ನಾರಾಯಣ ಸಾಭಾಂಡಗೆ ಹಾಗೂ ಸಂಸದ ಪಿಸಿ ಗದ್ದಿಗೌಡರ ಮಾತನಾಡಿ, ಐತಿಹಾಸಿಕ ಪ್ರವಾಸಿ ತಾಣವಾದ ಬಾದಾಮಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದು ರೈಲು ನಿಲ್ದಾಣದ ಅಭಿವೃದ್ಧಿಯಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಪ್ರವಾಸೋದ್ಯಮಕ್ಕೂ ಉತ್ತೇಜನ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಪ್ಪಳ ರೈಲು ನಿಲ್ದಾಣವನ್ನು ಮುನಿರಾಬಾದ್ನ ಕಾಡಾ ಅಧ್ಯಕ್ಷ ಹಾಸೇನಸಾಬ ದೋಟಿಹಾಡ ದೀಪ ಬೆಳಗಿಸುವ ಮೂಲಕ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭೀಮವ್ವ ಸಿಳ್ಳೆ ಖ್ಯಾತ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿ ಬರುವ ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮಯ ನೀಡಿದ್ದು, ಡಿಸೆಂಬರ್ ಒಳಗೆ ಚುನಾವಣೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮ ಪಂಚಾಯತಿಗಳಲ್ಲಿ ಅಧಿಕಾರಿಗಳ ಮೂಲಕ ಆಡಳಿತ ನಡೆಸುವುದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಗ್ರಾಮ ಪಂಚಾಯತಿಗಳಿಗೂ ಕೂಡ ಚುನಾವಣೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು, ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳಿದ್ದು, ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಎಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲಾಗುತ್ತಿರುವಂತಹ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇಗುಲಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಘಟಕದ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಸಿಬ್ಬಂದಿಗಳಿಗೆ ವಾರದಲ್ಲಿ ಒಂದು ದಿನ ಕಡ್ಡಾಯವಾಗಿ ರಜೆ ನೀಡುವಂತೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಆದೇಶ ನೀಡಿದೆ. ಪಾಳಿ ಆಧಾರದ ಮೇಲೆ ಪ್ರತಿಯೊಬ್ಬ ಸಿಬ್ಬಂದಿಗೂ ವಾರದಲ್ಲಿ ಒಂದು ದಿನ ರಜೆ ನೀಡಬೇಕು ಎಂದು ಸ್ಪಷ್ಟ ಸೂಚನೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಸುಧಾರಿತ

0: ಸಂಶೋಧನೆಗಳನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
1: First and the largest university, as I said, an ecosystem that will nurture the world-class riches and the next generation of the AI talent.
0: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತಿನ ಶೇಕಡಾ 40% ಕೊಡುಗೆಯನ್ನು ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅತ್ಯದ್ಭುತ ಪಾಲುದಾರನಾಗಿದ್ದು ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್, ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಾಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
2: ಪೀಪಲ್ ಸಿ ಕಾಂಟೆಂಟ್ ಆಸ್ ವೆನ್ ದೇರ್ ಟೈಮ್ ಅಂಡ್ ಯು ಡೋಂಟ್ ಹ್ಯಾವ್ ಎನಿ ಎಕ್ಸ್ಕ್ಯೂಸಸ್ ವೆನ್ ಯು ನೋ ರೀಚ್ ಔಟ್ ಟು ದೆಮ್. ಇಟ್ ಇಸ್ ಗುಡ್ ಫಾರ್ ದೆಮ್ ಆರ್ ಇಟ್ಸ್ ನಾಟ್ ಗುಡ್ ಫಾರ್ ದೆಮ್. ಸೋ ಐ ಥಿಂಕ್ ಹ್ಯಾವಿಂಗ್ ಸೆಡ್ ದಟ್ ಆಕಾಶವಾಣಿ ಆಲ್ರೆಡಿ ನೋಸ್ ದಟ್ ಅಂಡ್ ಆಲ್ವೇಸ್ ಹ್ಯಾಡ್ ಅ ಸೋಲ್. ಸೋಲ್ ಆಫ್ ಎನಿ ಆರ್ಗನೈಸೇಷನ್, ಎನಿ ಪರ್ಸನ್, ಎನಿ ಕಲೆಕ್ಟಿವ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ದಟ್ ಇಸ್ ಟು ಬಿ ಕೆಪ್ಟ್ ಇನ್ ಟೆಕ್ ಅಂಡ್ ಆಲ್ಸೋ ನಾಟ್ ಫುಗೆಟಿಂಗ್ ದಟ್ ವಿ ಆರ್ ಲಿವಿಂಗ್ ಇನ್ ನ್ಯೂ ಟೈಮ್ಸ್ ಅಂಡ್ ನ್ಯೂ ಚಾಲೆಂಜಸ್ ವಿಲ್ ಕಮ್. ಇಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಟು ಲೂಸ್ ಅವರ್ ಸೋಲ್. ಹೌ ಟು ಕೀಪ್ ಅವರ್ ಸೋಲ್ ಇನ್ ಟೆಕ್ ಅಂಡ್ ಯಟ್ ಬಿ ರೆಲೆವೆಂಟ್ ಅಂಡ್ ಕಾಂಟೆಕ್ಚುಯಲ್ ವುಡ್ ಬಿ ದ ಚಾಲೆಂಜ್ ಅಂಡ್ ಐ ಆಮ್ ಶೋರ್ ದಟ್ ಇನ್ನೋವೇಷನ್ ವಿಲ್ ಸಿ ಅಸ್ ಥ್ರೂ.
0: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99%ರಷ್ಟು ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಮತ್ತು ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
3: ದಿಸ್ ಇಸ್ ಗೋಯಿಂಗ್ ಟು ಬಿ ಎ ಗೇಮ್ ಚೇಂಜರ್ ಆಫ್ ಎ ಡೀಲ್. ದಿಸ್ ಇಸ್ ಆಲ್ರೆಡಿ ಹ್ಯಾಸ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ದ ಬೈಲಟರಲ್ ಟ್ರೇಡ್ ಅಂಡ್ ವಿ ಎಕ್ಸ್ಪೆಕ್ಟ್ ಮೋರ್ ಪ್ರಾಡಕ್ಟ್ಸ್ ಫ್ರಮ್ ಅಂಡ್ ಸರ್ವಿಸಸ್ ಫ್ರಮ್ ಬ್ಯಾಂಗ್ಳೂರ್ ಫ್ರಮ್ ಅದರ್ ಪಾರ್ಟ್ಸ್ ಆಫ್ ಕರ್ನಾಟಕ ಅಂಡ್ ದ ವೈಡರ್ ಸೌತ್ ಇಂಡಿಯಾ ಟು ಬಿ ನೌ ಅವೈಲೇಬಲ್ ಇನ್ ದ ಯುನೈಟೆಡ್ ಕಿಂಗ್ಡಮ್ ಅಂಡರ್ ರೆಡ್ಯೂಸ್ ಟ್ಯಾರಿಫ್ ರೇಟ್ಸ್. ದ ಫಸ್ಟ್ ಕನ್ಸೈನ್ಮೆಂಟ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಫ್ರಮ್ ಜಿಂದಲ್ ಅಲ್ಯೂಮಿನಿಯಂ ಈಸ್ ಲೀವಿಂಗ್ ಬ್ಯಾಂಗ್ಳೂರ್ ಅಂಡರ್ ದ ನ್ಯೂ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂಡ್ ಇಟ್ ವಿಲ್ ಬಿ ರೀಚಿಂಗ್ ದ ಯುನೈಟೆಡ್ ಕಿಂಗ್ಡಮ್ ವೆರಿ ಸೂನ್. ಇಟ್ಸ್ ಅ ವಿನ್ ವಿನ್ ಫಾರ್ ಬೋತ್ ಇಂಡಿಯಾ ಅಂಡ್ ಯುನೈಟೆಡ್ ಕಿಂಗ್ಡಮ್ ಅಂಡ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಪ್ಲೆಜರ್ ಅಂಡ್ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಸೆಲೆಬ್ರೇಷನ್.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೊನ್ನಾ ಘೋಷ್, ಈ ಒಪ್ಪಂದದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
4: ದಿಸ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಯುಕೆ ಮಾರ್ಕ್ಸ್ ದ ಸಿಗ್ನಲಿಂಗ್ ಆಫ್ ದ ಪೀರಿಯಡ್ ಆಫ್ ಗ್ರೋತ್ ವಿಚ್ ಇಸ್ ಅನ್ಪ್ರೆಸಿಡೆಂಟೆಡ್ ಫಾರ್ ದ ಕಂಟ್ರಿ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಮೇಜರ್ ಶೇರ್ ಆಲ್ಮೋಸ್ಟ್ ಟ್ಯಾರಿಫ್ ಲೈನ್ ರಿಡಕ್ಷನ್ ಟು 0% ಅಕ್ರಾಸ್ 99 ಎಚ್ಎಸ್ ಟ್ಯಾರಿಫ್ ಲೈನ್ಸ್. ದಿಸ್ ಇಸ್ ಅ ಹಿಸ್ಟಾರಿಕ್ ಈವೆಂಟ್ ಫಾರ್ ದಟ್.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೇ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು

0: ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರಬಹುದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡಬಹುದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.
0: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡುವಂತೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು CWRC ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ CWRC ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲ ಸಂಚಾರ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದ ಟ್ರಾಫಿಕ್ ಡಿಸಿಪಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬೆಂಗಳೂರು ಇಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಸ್ಥಾನವನ್ನು ಗಳಿಸಿದ್ದು ವಿಶ್ವದ ಪ್ರಮುಖ ಐಟಿ ಕಂಪನಿಗಳು, ಬಹುರಾಷ್ಟೀಯ ಸಂಸ್ಥೆಗಳು ಹಾಗೂ ಹೂಡಿಕೆದಾರರು ಬೆಂಗಳೂರನ್ನು ತಮ್ಮ ವ್ಯವಹಾರ ಮತ್ತು ಹೂಡಿಕೆಯ ಕೇಂದ್ರವಾಗಿ ಆಯ್ಕೆ ಮಾಡುತ್ತಿದ್ದಾರೆ. ಇಂತಹ ಜಾಗತಿಕ ನಗರಕ್ಕೆ ತಕ್ಕಂತೆ ವಿಶ್ವಮಟ್ಟದ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಕೃತಕ ಬುದ್ದಿಮತ್ತೆ, ಸ್ಮಾರ್ಟ್ ಸಿಗ್ನಲ್ ವ್ಯವಸ್ಥೆ, ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಮತ್ತು ಡೇಟಾ ಆಧಾರಿತ ಸಂಚಾರ ನಿರ್ವಹಣಾ ಕ್ರಮಗಳನ್ನು ಇನ್ನಷ್ಟು ವ್ಯಾಪಕವಾಗಿ ಅಳವಡಿಸಿಕೊಳ್ಳುವ ಕುರಿತು ಅಧಿಕಾರಿಗಳು ಕಾರ್ಯಯೋಜನೆ ರೂಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಆಕಾಶವಾಣಿ ಕಾರವಾರ. ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ರೇಡಿಯೋ ಸ್ಪಂದನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತಾದ ಕೇಳುಗರ ಅಭಿಪ್ರಾಯವನ್ನು ಆಧರಿಸಿದ ಈ ಕಾರ್ಯಕ್ರಮದಲ್ಲಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9402497740 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಅಭಿಪ್ರಾಯಗಳನ್ನು, ನಮ್ಮ ಕಾರ್ಯಕ್ರಮಗಳ ಕುರಿತಾದ ಅಭಿಪ್ರಾಯಗಳನ್ನು ಕಳುಹಿಸಬಹುದು. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಗಜಾನನ್ ಭಟ್ ಬೋಳನ್ಮಕ್ಕಿಯವರದು ಹೊನ್ನಾವರದಿಂದ. ಗಜಾನನ್ ಅವರು ಹೇಳ್ತಾ ಇದ್ದಾರೆ, ಸುಮಾರು 17 ಹೆಚ್ಚು ಭಾಷೆಗಳಲ್ಲಿ 48,000 ಹೆಚ್ಚು ಗೀತೆಗಳನ್ನು ಹಾಡಿದ ಗಾನಕೋಗಿಲೆ ನಮ್ಮನ್ನು ಅಗಲಿದ್ದಾರೆ. ಅವರ ಕುರಿತಾದ ವಿಶೇಷ ಕಾರ್ಯಕ್ರಮ ರವಿವಾರ ಬೆಳಿಗ್ಗೆ 9:35 ಕೃಷ್ಣಾನಂದ ನಾಯ್ಕ ಅವರು ಪ್ರಸ್ತುತಪಡಿಸಿದ್ರು. ಜಾನಕಿಯವರ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ್ರು, ತುಂಬ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ದಿನಾಂಕ 16 ಕಿಸಾನವಾಣಿಯಲ್ಲಿ ಸುಶೀಲಾ ಹೆಗಡೆ ಅವರೊಂದಿಗೆ ನಡೆಸಿದ ಸಂದರ್ಶನ

ತುಂಬಾ ಚೆನ್ನಾಗಿತ್ತು. ಹೂವಿನ ಕೃಷಿ ಮತ್ತು ಕರಕುಶಲ ಕಲೆ ಕುರಿತು ಮೂಡಿಬಂದಂತಹ ಈ ಸಂದರ್ಶನ ತುಂಬಾ ಉತ್ತಮವಾಗಿತ್ತು, ಮಾಹಿತಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಪ್ರಸಾರವಾದಂತಹ ನೇರ ಫೋನ್ ಇನ್ ಕಾರ್ಯಕ್ರಮ ಗೀತೆಗೊಂದು ಪ್ರಶ್ನೆ, ಈ ಕಾರ್ಯಕ್ರಮದಲ್ಲಿ ನೀತಾ ಮತ್ತು ಗೀತಾ ಅವರು ಪ್ರಸ್ತುತಪಡಿಸಿದಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮಗೆ ಗೊತ್ತಿರದಂತಹ ಹಲವಾರು ಮಾಹಿತಿಗಳು ಸಿಗ್ತಾ ಇದೆ, ತುಂಬಾ ಧನ್ಯವಾದಗಳು, ಇದು ನನ್ನ ನೆಚ್ಚಿನ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಜಾನಪದ ಗೀತೆಗಳನ್ನು ಹೆಚ್ಚಾಗಿ ಪ್ರಸಾರ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಂಜುಳಾ ಗಾನದ ಸಮಯ ಬದಲಾವಣೆಯಾಗಿ ಎರಡು ಹಾಡುಗಳು ನಮಗೆ ಕಡಿಮೆ ಕೇಳಲಿಕ್ಕೆ ಸಿಗ್ತಾ ಇವೆ ಅಂತ ಕೂಡ ಹೇಳ್ತಿದ್ದಾರೆ. ಗಜಾನನವರೇ, ನಮ್ಮ ಈ ವಾರದಲ್ಲಿ ಮೂಡಿ ಬಂದಂತಹ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕೇಳಿ ತುಂಬ ಸಂತೋಷ ಆಯಿತು. ಇದೇ ರೀತಿ ಸಂದೇಶಗಳನ್ನು ಕಳಿಸ್ತಾ ಇರಿ.

ಕೇಳುಗರೆ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರ ಆಗ್ತಾ ಇದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಸಂದೇಶಗಳನ್ನು ಕಳುಹಿಸಲು ಬಳಸಬೇಕಾದಂತಹ ಮೊಬೈಲ್ ಸಂಖ್ಯೆ 9480249740.

0: ನಮ್ಮನು
1: ಸ್ಪರ್ಶಿಸಿ ಹೃದಯದಲ್ಲಿ ವಿಶೇಷ ಭಾವನೆಗಳನ್ನು ಮೂಡಿಸುತ್ತೆ.
2: ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನು ಆಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಇದುವರೆಗೆ ಕೇಳಿದಿರಿ.
1: ಇವು ಒತ್ತಡವನ್ನ ಕಡಿಮೆ ಮಾಡಿ ಪ್ರೀತಿಯ ಭಾವನೆಗಳನ್ನು ಹೆಚ್ಚಿಸಿ
2: ಇದುವರೆಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ ರೇಡಿಯೋ ಸ್ಪಂದನ ಪ್ರಸಾರವಾಯಿತು.

0: ಆಕಾಶವಾಣಿ ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 89ನೇ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್.
1: ತೇಜಪುರದ ಅರಸನಾಗಿ ಸಿಂಹಾಸನವನ್ನೇರಿದ ಸತ್ಯವಂತ ನಾಮಕನಾದ ರಾಜನು ತಾನು ಕೀರ್ತಿಯನ್ನು ಗೆಲುವನ್ನೂ ಪಡೆದು ವಿಜೃಂಭಿಸುತ್ತಿರುವುದನ್ನು ಇಲ್ಲಿ ಮಂತ್ರಿ ಶತ್ರುಘ್ನನಿಗೆ ವರ್ಣಿಸ್ತಾನೆ.
2: ಇಂತಿರೆ ಸತ್ಯವಂತನ್ ತನ್ನ ಪೆಸರಂ ಪೋಲ್ವಂತು ಸತ್ಯ

ಹೀಗೆ ಪರಾಕ್ರಮದೊಂದಿಗೆ ಕಂಗೊಳಿಸ್ತಾ ಇದ್ದಂತಹ ಸತ್ಯವಂತ ತನ್ನ ಹೆಸರಿಗೆ ತಕ್ಕ ಹಾಗೆಯೇ ಬೆಳೆದ. ಹೇಗೆಂತಂದರೆ ಕವಿ ಹೇಳ್ತಾನೆ, ಸತ್ಯ ಧರ್ಮದ ಆಂಕೆಯೊಳ್ ನಿಂದು, ಆಂಕೆಯೊಳ್ ಅಂದರೆ ಆಂಕೆಯೊಳ್, ಸತ್ಯ ಧರ್ಮವನ್ನು ಆಧರಿಸಿ ನಿಂತ ಸತ್ಯವಂತ. ಅದರ ಪರಿಣಾಮವಾಗಿ ಏನಾಯಿತು ಅಂದರೆ ಒಂದು ಚಮತ್ಕಾರವನ್ನು ಕವಿಯಲ್ಲಿ ತೋರಿಸ್ತಾನೆ. ಭೂಮಿಯನ್ನು ಹೊತ್ತುಕೊಂಡಿರುವವನು ಆದಿಶೇಷ ಅಂತ ಒಂದು ಕಲ್ಪನೆ ಇದೆ, ಕವಿ ಸಮಯ ಇದೆ. ಅಂತಹ ಆದಿಶೇಷನ ತಲೆಯ ಹೊರೆಯ ಭಾರದ ಭೂಮಿಯನ್ನು ಈ ಸತ್ಯವಂತನು ತಾನು ಒಂದೇ ಹೆಗಲಿನಲ್ಲಿ ಹೊತ್ತನಂತೆ. ಅರ್ಥಾತ್ ಭೂಮಿಯ ಪೂರ್ಣ

ಹೊಣೆಗಾರಿಕೆಯನ್ನು ತಾನು ಅರಸನಾಗಿ ಹೊತ್ತುಕೊಂಡ. ಮಾತ್ರವಲ್ಲ, ಗೆಲ್ಲವೆಣ್ಣಂ ಅಂದರೆ ಜಯಶ್ರೀ ಯಾವತ್ತೂ ಗೆಲ್ಲುವ ಆ ಯೋಗ್ಯತೆಯನ್ನು ತನ್ನ ಕತ್ತಿಯ ಮನೆಯಲ್ಲಿ ನಿಲ್ಲಿಸಿ ತನ್ನ ಏರುತ್ತಿರುವ ಯಶಸ್ಸಿನ ಅಥವಾ ಕೀರ್ತಿಯ ಹೆಚ್ಚುಗೆಯ ಬೆಳಗಿನಿಂದ ಅವನು ಆಕಾಶದಲ್ಲಿ ತುಂಬಿ ಶೋಭಿಸುತ್ತಿರುವ ಪೂರ್ಣ ಚಂದ್ರನನ್ನೇ ಕಾಂತಿಹೀನನನ್ನಾಗಿ ಮಾಡಿದ. ಅರ್ಥಾತ್ ಭೂಭಾರದ ಹೊಣೆಯನ್ನು ಯಶಸ್ವಿಯಾಗಿ ಹೊತ್ತ, ಗೆಲುವನ್ನು ಪಡೆದ, ಕೀರ್ತಿಯನ್ನು ಸಂಪಾದನೆ ಮಾಡಿದ. ಈ ಪ್ರಪಂಚದಲ್ಲಿ ಪೂರ್ಣ ಚಂದ್ರನ ತೇಜಸ್ಸು ಸುಳ್ಳು, ಇವನ ತೇಜಸ್ಸೇ ನಿಜ ಅನ್ನುವ ಹಾಗೆ ತಾನು ಬೆಳಗುವುದಕ್ಕೆ ತೊಡಗಿದ.

0: ಅರಸ ಶತ್ರುಘ್ನ ಈ ರೀತಿಯಾಗಿ ತಾನು ಕೀರ್ತಿ ಗೆಲುವುಗಳನ್ನು ಪಡೆದು ವಿಜೃಂಭಿಸುತ್ತಿರುವಂತಹ ತೇಜಪುರದ ಅರಸನಾದಂತಹ ಸತ್ಯವಂತನು ತಾನು ದೈವವೆಂದು ನಂಬಿರುವುದು ಮತ್ತು ಆರಾಧಿಸುತ್ತಿರುವುದು ಶ್ರೀರಾಮನನ್ನು ಮಾತ್ರ. ಶ್ರೀರಾಮನನ್ನು ಆದಿದೈವವೆಂದೇ ತಿಳಿದು ಸೀತಾನಾಯಕನಾದ ಅವನನ್ನು ಪರಮ ಭಕ್ತಿಯಿಂದ ಭಜಿಸುತ್ತ ರಘುವರ ನೆನೆಸಿಕೊಂಡ ರಾಮನ ಲೀಲೆಯನ್ನೇ ಕಥನವಾಗಿ ಕೇಳುತ್ತಾ ರಾವಣಾಂತಕನೆಂದು ಖ್ಯಾತಿವೆತ್ತ ಅವನನ್ನು ಕಣ್ಣಾರೆ ಕಾಣಬೇಕು ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಮನಸ್ಸಿನೊಳಗೆ ಇಟ್ಟುಕೊಂಡೇ ಇದ್ದನು. ಹೀಗೆ ಇದು ಗೋಪೂಜೆಯ ಮಹಾತ್ಮೆಯ ಪರಿಣಾಮದಿಂದ ಒದಗಿ ಬಂದ ಮಹಾಭಾಗ್ಯವಾಗಿದೆ.
1: ಕಾಂತೆ ಅಂತು ತಂತಮ್ಮಳ್ ನುಡಿಯು ತಿರ್ಪುದು ಮುಂದೆ ಸೆಯೊಳ್ಳ

0: அன்னவர் வெரசி சாவடியின் புறமட்டு எதிர்கொள்ளல் கெந்து அடைத்தந்தனு.
1: இல்லி கவி முத்தன மத்தொம்மெ மத்திய பிரவேசமடுத்தானே. ತನ್ನ ಪತ್ನಿಯಾದ ಮನೋರಮೆಯನ್ನು ಉದ್ದೇಶಿಸಿ ಕಾಂತೆ ಎಂಬ ಸಂಬೋಧನೆಯೊಂದಿಗೆ ಕಥೆಯನ್ನು ಮುಂದುವರಿಸ್ತಾ ಇದ್ದಾನೆ. ಹೀಗೆ ಮಂತ್ರಿ ಮತ್ತು ಶತ್ರುಘ್ನರು ಪರಸ್ಪರ ಮಾತನಾಡಿಕೊಳ್ಳುತ್ತಿರುವ ಹೊತ್ತಿಗೆ ಮುಂದೆ ಹೋಗುತ್ತಾ ಇದ್ದಂತಹ ಯಜ್ಞಾಶ್ವವು ಅಲ್ಲಿಯ ಕೇರಿಯ ಜನಗಳೆಲ್ಲ ಆಶ್ಚರ್ಯ ಪಡುವಂತೆ, ಅಂದರೆ ಅಲಂಕೃತವಾದಂತಹ ಈ ಕುದುರೆಯನ್ನು ಕಂಡು ಜನರೆಲ್ಲ ಆಶ್ಚರ್ಯದಿಂದ ನೋಡುತ್ತಾ ಇದ್ದಾರೆ. ಇದು ನೇರವಾಗಿ ಆ ತೇಜಪುರ ಎನ್ನುವಂತಹ ಪುರವನ್ನು ಪ್ರವೇಶ ಮಾಡಿತು. ಅಷ್ಟು ಹೊತ್ತಿಗೆ ಅಲ್ಲಿದ್ದಂತಹ ರಾಜಭಟರು, ಕಾವಲಿಗಿದ್ದವರು ಈ ಹೊರಗಿನಿಂದ ಬಂದಂತಹ ಅನ್ಯ ದೇಶದ ಈ ಕುದುರೆಯನ್ನು ಹಿಡಿದು ತಮ್ಮನ್ನಾಳುವಂತಹ ರಾಜನಿಗೆ, ಸತ್ಯವಂತನಿಗೆ ಈ ಕುದುರೆಯನ್ನು ಕೊಂಡೊಯ್ದು ಒಪ್ಪಿಸ್ತಾರೆ. ಆ ಕಾಲಕ್ಕೆ ಸತ್ಯವಂತನಾದವನು ಬಂದು ಹೀಗೆ ಬಂಧಿಸಲ್ಪಟ್ಟಂತಹ ಕುದುರೆಯ ಹಣೆಯಲ್ಲಿ ಬರೆದಂತಹ ಲೇಖನವನ್ನು ಓದುತ್ತಾನೆ. ಅಲ್ಲಿ ರಾಮ ಎಂಬ ಎರಡು ಅಕ್ಷರಗಳನ್ನು ಓದಿದ್ದೇ ತಡ, ಉಳಿದ ಯಾವ ವಿವರವನ್ನೂ ಅವನು ಅಪೇಕ್ಷಿಸಲಿಲ್ಲ. ಅವನಿಗೆ ರೋಮಾಂಚನವಾಗಿ ಹೋಗ್ತದೆ ಮೈಯಲ್ಲಿ. ತಾನು ಇಲ್ಲಿಯವರೆಗೆ ಕಾಣಬೇಕು ಅಂತ ಬಯಸಿದ ರಾಮನನ್ನು ಕಾಣುವ ಸಂದರ್ಭ ಈಗ ತನಗೆ ಬಂತು ಅನ್ನುವ ಸಂತೋಷದಿಂದ ಆ ಕುದುರೆಯ ರಕ್ಷಣಾರ್ಥವಾಗಿ ಬಂದಂತಹ ಶತ್ರುಘ್ನನನ್ನು ನೋಡುವ ಅಪೇಕ್ಷೆಯನ್ನು

0: ತನ್ನ ನಗರಕ್ಕೆ ಆಗಮಿಸಿದ ಶತ್ರುಘ್ನನನ್ನು ಸ್ವಾಗತಿಸುವುದಕ್ಕೆ ಬಂದ ಸತ್ಯವಂತನು ಕೇವಲ ತನ್ನವರನ್ನು ಕೂಡಿಕೊಂಡು ಮಾತ್ರ ಬಂದದ್ದಲ್ಲ. ಬಹು ಅಪೂರ್ವದ ಈ ದರ್ಶನವನ್ನು ಕಾಣಿಸುತ್ತಿರುವ ಶತ್ರುಘ್ನನಿಗೆ ತಾನು ಕೊಡಬಹುದಾದ ಪರಮ ಗೌರವವನ್ನು ತೋರಿಸುವುದಕ್ಕಾಗಿ ಅನೇಕ ಬಗೆಯ ಸನ್ನಾಹಗಳೊಂದಿಗೆ ಸಿದ್ಧನಾಗಿ ಬರ್ತಾನೆ. ಕವಿ ಹೇಳ್ತಾನೆ, ಇಂತೂ ಪಗಲ ಕೈದೀವಿಗೆಯ, ಮಕರ ತೋರಣದ, ಟೆಕ್ಕೆಯದ, ಬೆಳ್ಗೊಡೆಯ, ಪೊಂಗಟ್ಟಿಗೆಯ, ಪುಲಿಮೊಗದ, ಚೌರಿಯ ಬಿಜ್ಜಣಿಗೆಯ, ಹಡಪದ, ಜವಳಿಮದ್ದಳೆಯ, ಕಾಳೆಯ ಪಂಚವಾದ್ಯದ ಬಿರುದಿನ ಬಾವುಲಿಯ ಸಡಗರದಿಂ, ಅಂದರೆ ಹಗಲು ದೀವಿಗೆ, ಬೀಸಣಿಗೆ, ಕೊಡೆ, ಧ್ವಜ, ಹೊನ್ನ ಕಟ್ಟಿಗೆ, ಇದೆಲ್ಲವೂ ಗೌರವದ ಪ್ರತೀಕಗಳು. ಇದಷ್ಟನ್ನು ಸಿದ್ಧಗೊಳಿಸಿಕೊಂಡು ಬಂದು ಅತ್ಯಂತ ಸಡಗರದಿಂದ ಶತ್ರುಘ್ನನ ಎದುರಿಗೆ ಕಾಣಿಸಿಕೊಳ್ತಾನೆ. ಮಾತ್ರವಲ್ಲ, ಮೆಲ್ನುಡಿಯಿಂದ, ಅತ್ಯಂತ ಆದರದ ಮೃದುವಾದ ಮಾತುಗಳಿಂದ ಅವರನ್ನು ಉಪಚರಿಸ್ತಾನೆ. ಅವರನ್ನು ತನ್ನ ಅರಮನೆಗೆ ಕರೆದೊಯ್ದು ಅವರನ್ನು ಪೂರ್ಣ ಗೌರವದಿಂದ ಕಾಣ್ತಾನೆ ಮತ್ತು ಅಡಿಗಡಿಗೆ ಅವರೊಂದಿಗೆ ಶ್ರೀರಾಮನ ಕಥಾವಿನೋದಗಳನ್ನು ಕೇಳ್ತಾ ತನ್ನ ನಾಡನ್ನಿಡೀ ರಾಘವನಿಗೊಪ್ಪಿಸ್ತಾನೆ. ಈಗ ದೇಶವನ್ನು ರಾಮನಿಗೊಪ್ಪಿಸಿದ್ದಾನೆ. ತನ್ನ ದೇಹವನ್ನು ಇದಕ್ಕೆ ಮೊದಲೇ ಅವನು ರಾಮನಿಗೆ ಒಪ್ಪಿಸಿದವನು. ಹೀಗಾಗಿ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ತನ್ನ ಸೇನಾ ಸಮೇತನಾಗಿ ಕುದುರೆಯ ರಕ್ಷಣೆಗೆ ಶತ್ರುಘ್ನನಿಗೆ ಜತೆಯಾಗಿ ಸಹಾಯಕನಾಗಿ ಇವನು ಹೊರಡುತ್ತಾನೆ. ಹೀಗೆ ಲವಣಾಂತಕನಾದ, ಅರ್ಥಾತ್ ಲವಣಾಸುರನನ್ನು ಕೊಂದವನಾದ ಶತ್ರುಘ್ನನು ಸತ್ಯವಂತನ ಭಕ್ತಿಯು ಅವನ ಮನಸ್ಸಿಗೂ ಬಹುವಾಗಿ ಮೆಚ್ಚಿಕೊಂಡು ಆ ರಾಜ್ಯದ ಒಡೆತನವನ್ನು ಅವನ ಮಗನಾದ ರುಕ್ಮ ಎನ್ನುವವನಿಗೆ ಕೊಟ್ಟು ಕಾಣಿಕೆಯನ್ನು ಪಡೆದು ಸೈನ್ಯ ಸಮೇತನಾಗಿ ಮುಂದೆ ಮುಂದೆ ವೈಭವದಿಂದ ಸಾಗುತ್ತಾನೆ. ಇಲ್ಲಿಗೆ 12ನೆಯ ತೇಜಪುರ ವರ್ಣನವೆನ್ನುವ ಆಶ್ವಾಸ ಸಂಪೂರ್ಣವಾಗ್ತದೆ. ಅರ್ಥಾತ್ 13ನೆಯ ಆಶ್ವಾಸ ಪ್ರಾರಂಭ ಆಗ್ತದೆ.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ್, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಕಾರವಾರ ಭಾವಗೀತೆಗಳು ಕೆಸಿ ಶಿವಪ್ಪ ಅವರ ರಚನೆಯಲ್ಲಿ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಭಾವಗೀತೆಗಳು. ಆರಂಭದಲ್ಲಿ ಮನೆಯದಿರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ಪಿ ಶೈಲಜಾ ಅವರ ಸ್ವರದಲ್ಲಿ ಕೆಸಿ ಶಿವಪ್ಪ ಅವರ ರಚನೆಯನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಹರಿಯುವ ನೀರನ್ನು ಹಾಗೆ ಬಿಡಬೇಡಿ. ಸಣ್ಣ ಸಣ್ಣ ಅಡ್ಡಕಟ್ಟೆ ಬದುಗಳು ಮತ್ತು ಇಂಗು ಉಂಡಿಗಳನ್ನು ನಿರ್ಮಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆಯೊಡ್ಡಿದರೆ ಇದೇ ನೀರು ನೆಲದ ಗರ್ಭಕ್ಕೆ ಜೀವ ಜಲವ ನೀಡುತ್ತದೆ, ಒಣಗಿದ ಭೂಮಿಗೆ ತಂಪನ್ನು ತರುತ್ತದೆ.

0: ಹಾಗೆ
1: ಓಡುವ ನೀರನ್ನು ನಡೆಸೋಣ, ನಡೆಯುವ ನೀರನ್ನು ನಿಲ್ಲಿಸೋಣ. ನಿಂತ ಜಲವನ್ನು ನೆಲದೊಡಲಿಗೆ ಇಂಗಿಸಿ ನಾಳಿನ ಪೀಳಿಗೆಗೆ ಜೀವ ಜಲವ ಉಳಿಸೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ರಂಗೀಲಾ ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭೋಸ್ಲೆ. ಮೆಹಬೂಬ್ ಅವರ ಸಾಹಿತ್ಯಕ್ಕೆ ಸಂಗೀತ ಎ ಆರ್ ರೆಹಮಾನ್ ಅವರದು.

ಬಸಿಗರ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅನ್ನು ಮಲ್ಲಿಕ್ ಅವರು ಹಾಡಿರುವಂತಹ ಗೀತೆ. ಗೀತರಚನೆ ದೇವ್ ಕೊಹ್ಲಿ ಅವರದು, ಸಂಗೀತ ಅನ್ನು ಮಲ್ಲಿಕ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 9:30 ನಿಮಿಷವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

ദൃശ്യവാണി. യുവവാണി.

0: ಸ್ನೇಹಿತರೆ, ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಕೇಂದ್ರ ಲೋಕಸೇವಾ ಆಯೋಗದ ಭಾರತೀಯ ಅರಣ್ಯ ಸೇವಾ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂನ ಅಭಿಷೇಕ್ ನಾಯಕ್ ಜಿಎಸ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಕೇಳಿದರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು 2026ನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನ ಜಿಎಸ್ ಅಭಿಷೇಕ್ ನಾಯಕ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಅಭಿಷೇಕ್ ಅವರು ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
2: ನಮಸ್ಕಾರ ಸರ್.
1: ಮೊದಲನೇದಾಗಿ ತಮಗೆ ಅಭಿನಂದನೆಗಳು.
2: ಥ್ಯಾಂಕ್ ಯು.
1: ಬಹಳ ಸಂತೋಷದ ವಿಚಾರ, ಅಭಿಷೇಕ್ ಅವರು ಈ ಬಾರಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದ್ದಾರೆ, ಆದರೆ IFS ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಹೌದಾ?
2: ಹೌದು.
1: ಬಹಳ ಖುಷಿ ಆಗ್ತಿದೆ ಅಭಿಷೇಕ್, ಹೇಗ್ ಫೀಲ್ ಮಾಡ್ತೀರಿ ಮೊದಲನೇದಾಗಿ?
2: ಫಸ್ಟ್ ಇಂಪ್ರೆಷನ್ ಅಂತ ಅಂದ್ರೆ ರಿಲೀಫ್ ಇದೆ, ಹ್ಯಾಪಿನೆಸ್ ಇದೆ, ಎಲ್ಲ ಇದೆ.
1: ಎಷ್ಟು ವರ್ಷದ ಪ್ರಯತ್ನ?
2: 2021 ಅಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು, ಸೊ ಇಟ್ಸ್ ಅನ್ 5 ಇಯರ್ಸ್ ಆಫ್ ಜರ್ನಿ.
1: 5 ವರ್ಷದ ಜರ್ನಿ, 5 ವರ್ಷದ ಜರ್ನಿಗೆ ಒಂದು ಫಲ ಸಿಕ್ಕಿದೆ ಅಂತಂದಾಗ ಅದು ಬಹಳ ದೊಡ್ಡ ವಿಚಾರನೆ. ಯಾಕೆ ಅಂತಂದ್ರೆ 4 ವರ್ಷ ಇಂಜಿನಿಯರಿಂಗ್ ಓದ್ತೀವಿ, 5 ವರ್ಷ ಮೆಡಿಕಲ್ ಓದ್ತೀವಿ. ರಿಲೀಫ್ ಆದಾಗ ಅದಕ್ಕಿಂತ ಹೆಚ್ಚಿನ ತೃಪ್ತಿ ಸಿಗುತ್ತೆ ನಮ್ಗೆ. ಯಾಕೆ ಅಂತಂದ್ರೆ ಕಂಟಿನ್ಯೂಸ್ ಓದುವಂತದ್ದು ಇದೆಯಲ್ಲ, ಓದು ಓದು ಓದು ಓದು, ಅದಕ್ಕೆ ಬ್ರೇಕೇ ಇಲ್ಲ.
2: ಹೌದು.
1: ನಾವು ಒಂದು ದಿನದ ಎಡವು ಮೈ ಮರೆಯುವಿಕೆ ನಮ್ಮ ಇಡೀ ಕರಿಯರ್ ಅನ್ನ ಬದಲಾಯಿಸ್ಬಿಡುತ್ತೆ. ಹೌದಾ?
2: ಹೌದು.
1: ಆ ನಿಟ್ಟಿನಲ್ಲಿ ಯುಪಿಎಸ್ಸಿ ಪರೀಕ್ಷೆ ಒಂದು ಉದಾಹರಣೆ ಅಂತ ಕಾಣಿಸುತ್ತೆ.
2: ಖಂಡಿತ.
1: ಈಗ ನಮ್ಮ ಕೇಳುಗರಿಗೆ ಹೇಳೋದೇನಂತ ಹೇಳಿದ್ರೆ, 2026ನೇ ಸಾಲಿನಲ್ಲಿ ಯುಪಿಎಸ್ಸಿ ಕ್ಲಿಯರ್ ಮಾಡಿದಂತಹ ಇಬ್ರು ವಿದ್ಯಾರ್ಥಿಗಳು ಅದು ಮಂಡ್ಯ ಜಿಲ್ಲೆಯವರೇ.
2: ಹೌದು.
1: ನಾವು ಈಗಾಗಲೇ ಧನಂಜಯ ಅವರನ್ನ ನಾವು ಸಂದರ್ಶನ ಮಾಡಿದ್ವಿ, ಅದ ನಂತರ ಬಂದಂತಹವರು ಈಗ ನಮ್ಮ ಜಿಎಸ್ ಅಭಿಷೇಕ್ ಅವರು. ಏನಿದು ಗುಟ್ಟು ಅಂತ ಗೊತ್ತಿಲ್ಲ, ಯಾಕೆ ಮಂಡ್ಯದವರೇ ಸೆಲೆಕ್ಟ್ ಆಗಿದ್ದಾರೆ. ಈ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲಿ ಯಾರು ಇಲ್ಲ, ಮಂಡ್ಯದವರೇ ಇಬ್ರು. ಅಭಿಷೇಕ್, ಎಷ್ಟು ಖುಷಿ ಆಗುತ್ತೆ?
2: ಇಲ್ಲ, ಅದ್ ಕೇಳಿ ತುಂಬಾನೇ ಖುಷಿ ಆಯ್ತು. ಏನಕಂದ್ರೆ ಲೈಕ್ ತುಂಬಾ ಜನ ಹೇಳಿದ್ರು, ಏನ್ ಮಾಡ್ತಿದ್ರು ನೀವು ಮಂಡ್ಯದವರು, ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡ್ತಿದ್ರು ಎಲ್ಲ ಹೇಳ್ತಿದ್ರು. ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಏನ್ ಸ್ಪೆಷಲ್ ನಿಮ್ ಮಂಡ್ಯದವರು ಈ ತರ ಅಂತ. ಸೊ ಖುಷಿ ಆಗುತ್ತೆ ಕೇಳಿದಾಗ. ಅಷ್ಟೇ
1: ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಹಾರ್ಡ್ ವರ್ಕ್ ಅದ್ರ ಜೊತೆ ಒಂದ್ ಸ್ವಲ್ಪ ಅದೃಷ್ಟನೂ ಇರಬೇಕು ಅಂತ ಕಾಣ್ತಾ.
2: ಹೌದು, ಅದೃಷ್ಟ ಇರಬೇಕು.
1: ಯಾಕೆಂತಂದ್ರೆ ಕಷ್ಟವನ್ನು ಎಲ್ಲರೂ ಪಡ್ತೀವಿ.
2: ಹೌದು.
1: ಆದ್ರೆ ಕಷ್ಟಪಟ್ಟಾಗ ಒಂದು ಫಲ ಸಿಕ್ಕುತ್ತಲ್ಲ, ಆ ದಿನ ನಾವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಕ್ಲಿಯರ್ ಮಾಡ್ತೀವಿ, ಇಂಟರ್ವ್ಯೂ ಲೆವೆಲ್ ಹೋದಾಗ ನಾವು ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆ ಕ್ಷಣ

0: ನಮಗೆ ಸಿಗುವಂತಹ ಅರ್ಧ ಗಂಟೆ ಇರಬಹುದು, ಮುಕ್ಕಾಲು ಗಂಟೆ ಇರಬಹುದು, ಆ ಕ್ಷಣದಲ್ಲಿ ನಮ್ಮ ಜೊತೆ ಇರುವಂತಹ ಸಂದರ್ಶಕರು ನಮ್ಮನ್ನ ಯಾವ ರೀತಿ ಸಂದರ್ಶನ ಮಾಡ್ತಾರೆ, ಅದು ನಮ್ಮಿಂದ ಹೇಗೆ ಹೊರಬರುತ್ತೆ ಉತ್ತರಗಳು, ಅದರ ಮುಖಾಂತರನೇ ಈ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಆಗಿದ್ರೆ ಬಹಳ ಸಂತೋಷ ಆಗ್ತದೆ. ಅಭಿಷೇಕ್, ಸಣ್ಣ ಒಂದು ಪರಿಚಯ, ತಮ್ಮದು ಊರು ಯಾವ್ದು ಅಂತ ಹೇಳಿದೀನಿ, ತಮ್ಮ ಬಾಳಿಂದನೇ ಊರು ಯಾವುದು, ತಂದೆ ತಾಯಿ ಏನ್ ಮಾಡ್ತಾರೆ, ಏನು ನಿಮ್ಮ ಹಾಬೀಸ್, ಹಾಗೆ ಏನು ಎಜುಕೇಶನ್ ಮಾಡಿ ಅದ್ರ ಬಗ್ಗೆ ಹೇಳಿ.
1: ಸರ್, ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮ್ ಅಂತ ನನ್ನ ಊರು. ನಾನು ಅದರ ಸ್ಕೂಲಿಂಗು ಎಲ್ಲ ಮಾಡಿದ್ದು ಮೈಸೂರಲ್ಲೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ತನಕ

0: ಕೇರ್. ನನಗೆ ಮಂಡ್ಯನೇ ದೂರ ಆಗುತ್ತೆ, ಆಲ್ಮೋಸ್ಟ್ 25 kilometers ಆಗುತ್ತೆ ಮಂಡ್ಯ. ಬಟ್ ಮೈಸೂರು ಜಸ್ಟ್ 10 kilometers ಇರೋದ್ರಿಂದ ತುಂಬಾ ನಿಯರ್ ಇರೋದ್ರಿಂದ.
1: ಹಾಗಾದ್ರೆ ನೀವು ಮೊದಲಿನ ಅಪ್ ಡೌನ್ ಮಾಡ್ತಾ ಇದ್ರಾ?
0: ಹೌದು,
1: ಚಿಕ್ಕ ವಯಸ್ಸಿಂದನು.
0: ಹೌದು, ಅಂದ್ರೆ ಇನಿಷಿಯಲಿ ಲೈಕ್ ಅಪ್ ಟು 5th standard ಗಂಟ ವ್ಯಾನ್ ಇತ್ತು, ಬಟ್ ಅಬೌ 5th standard ಎಲ್ಲ ಬಸ್ ಅಲ್ಲೇ ಅಪ್ ಡೌನ್ ಮಾಡ್ತಿದ್ರು.
1: ಒಬ್ಬರೇ ಹೋಗೋದು ಬರೋದು?
0: ಅಂದ್ರೆ ನಮ್ಮ ಅಣ್ಣ ಇದ್ದ ನನ್ನ ಜೊತೆ, ನನ್ಕಿಂತ 1.5 years ದೊಡ್ಡವರು, ಸೊ ಇಬ್ರು ಜೊತೆ ಹೋಗ್ತಿದ್ವಿ.
1: ಅಂದ್ರೆ ನಿಮ್ಗೆ ಆಗ್ಲೇ ಕೂಡ ಒಂದು ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಆಪರ್ಚುನಿಟಿ ಅವಾಗಲೇ ಸಿಕ್ಕಿತ್ತು.
0: ಹೌದೌದು, ನಮ್ ಚಿಕ್ಕ ವಯಸ್ಸಿಂದನು ನಮ್ ಫ್ಯಾಮಿಲಿ ಆಗ್ಲಿ ಪೇರೆಂಟ್ಸ್ ಆಗ್ಲಿ ಅವ್ರು ಸ್ವತಂತ್ರವಾಗಿ ಡಿಸಿಷನ್ ಮಾಡಕ್ಕಾಗ್ಲಿ ಎಲ್ಲದಕ್ಕೂ ಫ್ರೀ ಹ್ಯಾಂಡ್ ಬಿಟ್ಟಿದ್ರು.
1: ತಂದೆ ತಾಯಿ ಏನ್ ಮಾಡ್ತಾರೆ?
0: ನಮ್ ತಂದೆ ಬೇಸಿಕಲಿ ಅವರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂಡ್ ಆಲ್ಸೋ ಪ್ರೆಸೆಂಟ್ಲಿ ಕೌನ್ಸಿಲರ್ ಶ್ರೀರಂಗಪಟ್ಟಣದಲ್ಲಿ. ಅಂಡ್ ತಾಯಿ ಗೃಹಿಣಿ.
1: ಹೆಸರು ಹೇಳಿಲ್ಲ.
0: ತಂದೆ ಗಂಜಾಮ್ ಶಿವು ಅಂಡ್ ತಾಯಿ ರಾಜೇಶ್ವರಿ.
1: ಅಣ್ಣ ಅಂದ್ರಿ?
0: ಅಣ್ಣ ದರ್ಶನ್ ನಾಯಕ್. ಅವನು ENC ಮಾಡಿದ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಈಗ ಬಿಸ್ನೆಸ್ ಮಾಡ್ತಿದ್ದಾನೆ.
1: ಅಣ್ಣನಿಗೆ ಆಸಕ್ತಿ ಬರೆಯೋ UPSC ಬರ್ಬೇಕು ಅಂತ
0: ಅವ್ನು ಮಾಡ್ದ, ಟ್ರೈ ಮಾಡ್ದ. ಆಕ್ಚುಲಿ ಅವನು 1 year ಬೆಂಗಳೂರಲ್ಲಿ ಆಫ್ಲೈನ್ ಅಟೆಂಡ್ ಮಾಡ್ದ, ಅಲ್ಲೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ದ. ಬಟ್ ಅವನಿಗೆ ಅನ್ಸ್ತು ನನ್ಗೆ ಇದಾಗಲ್ಲ, ನಾನು ಮಾಡಲ್ಲ ಅಂತ.
1: ಯಾಕೆ ಅಂತಂದ್ರೆ ಅಣ್ಣ ತಮ್ಮ ಇಬ್ರು ಕೂಡ ಒಟ್ಟಿಗೆ ಪ್ರಯತ್ನ ಪಟ್ಟಿದ್ರೆ ಮೋಸ್ಟ್ಲಿ ಗೊತ್ತಿಲ್ಲ ಇಬ್ರು ಅಧಿಕಾರಿಗಳಾಗ್ಬಿಡ್ತಿದ್ರು.
0: ಹೌದು, ಚಾನ್ಸಸ್ ಇತ್ತು, ಬಟ್ ಅವನು ಬೇಗ ಚೇಂಜ್ ಮಾಡ್ಬಿಟ್ಟ ಅವನ ರೂಟ್ ನ.
1: ಅಂದ್ರೆ ತುಂಬಾ ಒಳ್ಳೇದು ಅಂತ ಕಾಣುತ್ತೆ.
0: ಹೌದು, ಕೆಲವೊಂದ್ಸಲ ಒಳ್ಳೇದಾದ್ರೆ ಆಕ್ಚುಲಿ
1: ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಆದ್ಮೇಲೆ ಬಿಟ್ಬಿಡೋದು ಆಸೆ. ಇಲ್ಲ, ನಾನು ಪ್ರಯತ್ನ ಪಡ್ತೀನಿ ಅಂತ ಪಡೋದಾದ್ರೆ ಅಭಿಷೇಕ್ ರೀತಿ ಸಕ್ಸಸ್ ಆಗ್ತೀವಿ, ಧನಂಜಯ್ ರೀತಿ ಸಕ್ಸಸ್ ಆಗ್ತೀವಿ. ಇಲ್ಲ, ನನ್ನ ಕೈಲಿ ಆಗಲ್ಲ ಅಂತ ಬಿಟ್ರೆ ಇನ್ ಬೇರೆ ವಿಭಾಗದಲ್ಲೂ ಸಕ್ಸಸ್ ಆಗಿ ಸಾಧ್ಯ ಆಗುತ್ತೆ.
0: ಹೌದೌದು, ಡೆಫಿನೆಟ್ಲಿ.
1: ಯಾಕೆಂದ್ರೆ ಈಗ 5 ವರ್ಷದ ಜರ್ನಿ ಅಂತ ಹೇಳಿದ್ರಿ, 5 ವರ್ಷ ತುಂಬಾ ಚಿಕ್ಕದು ಅಂತೂ ಅಲ್ವೇ ಅಲ್ಲ. 5 ವರ್ಷ ಅಂತ ನಮ್ಮ ಜೀವನದ 5 ವರ್ಷ ಅಂತಂದಾಗ ಎಷ್ಟು ಪ್ರಯತ್ನ ಇರುತ್ತೆ.
0: ಹೌದು,
1: ಎಲ್ಲಾನು ಬಿಡ್ಬೇಕಾಗತ್ತೆ ನಾವು.
0: ಹೌದು,
1: ಎಂಟರ್ಟೈನ್ಮೆಂಟ್ ಬಿಡ್ಬೇಕು, ಫ್ಯಾಮಿಲಿ ಬಿಡ್ಬೇಕು, ಓದು ಓದು ಓದು, ಅಷ್ಟು ಕಾನ್ಸಂಟ್ರೇಷನ್ ಇಟ್ಟರೆ ಕೂಡ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
0: ಬಟ್ ನನ್ನ ವಿಚಾರದಲ್ಲಿ ಲೈಕ್ ನಾನು ಕಂಪ್ಲೀಟ್ ಎಲ್ಲಾನು ಡಿಟ್ಯಾಚ್ ಆಗಿ ಮಾಡ್ತಿರ್ಲಿಲ್ಲ, ಬಟ್ ನಾನು ಬ್ಯಾಲೆನ್ಸ್ ಮಾಡ್ತಿದ್ದೆ. ಸೊ ನನಗೆ ತುಂಬಾ ನಮ್ಮ ಮನೇಲಾಗ್ಲಿ ಎಲ್ಲಾಗ್ಲಿ ತುಂಬಾ ಪ್ರೆಷರ್ ಇರಲಿಲ್ಲ, ಓದ್ಲೇಬೇಕು ನೀನು, ಮಾಡ್ಲೇಬೇಕು ಅಂತ ಏನಿಲ್ಲ. ನಾನು ಬೇಸಿಕಲಿ ಆಮೇಲೆ ಸ್ಟೇಟ್ ಲೆವೆಲ್ ರೆಸ್ಲರ್ ಕೂಡ ನಾನು.
1: ಗುಡ್.
0: ಸೊ ನನ್ನ ಚಿಕ್ಕ ವಯಸ್ಸಿಂದನು ಅಷ್ಟೇ, ಲೈಕ್ ನನಗೆ ಕಾಲೇಜ್ ಆಗ್ಲಿ ಸ್ಕೂಲ್ ಡೇಸ್ ಆಗ್ಲಿ ತುಂಬಾ ಚೆನ್ನಾಗಿ ಹೋಗ್ತಿದೆ, ಕ್ಲಾಸಲ್ಲಿ ಕೂಡ ಟಾಪರ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ನಾನು ರಸ್ಲಿಂಗ್ ಕೂಡ ಮಾಡ್ತಿದ್ದೆ ಅಂಡ್ ಬೇರೆ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಎಲ್ಲದರಲ್ಲೂ ಸ್ಕೂಲ್ ರೆಪ್ರೆಸೆಂಟ್ ಮಾಡ್ತಿದ್ದೆ, ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಸ್ಟೇಟ್ ಲೆವೆಲ್ಸ್ ಆಗಲಿ. ಸೊ ನಾನು ಬ್ಯಾಲೆನ್ಸ್ ಮಾಡೋ ಎಬಿಲಿಟಿ ತುಂಬಾ ಚಿಕ್ಕ ವಯಸ್ಸಿಂದನೇ ಇತ್ತು. ಸೊ ಎಜುಕೇಷನ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಎರಡನ್ನೂ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಬರ್ತಿದೆ. ಸೊ ಈ ಜರ್ನಿಯಲ್ಲಿ ನನಗೆ ಕಂಪ್ಲೀಟ್ ಸ್ಟಡೀಸೇ ಮಾಡಬೇಕು ಅಂತ ಏನಿರಲಿಲ್ಲ, ಅದೇ ರೀತಿ ನಂಗೆ ತುಂಬಾ ಡ್ರೈನ್ ಔಟ್ ಕೂಡ ಆಗಲಿಲ್ಲ, ಬಿಕಾಸ್ ನಾನು ಕಂಟಿನ್ಯೂಸ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದೆ. ಈವನ್ ಡ್ಯೂರಿಂಗ್ ದಿ ಪ್ರಿಪರೇಷನ್ ಜರ್ನಿ ಆಲ್ಸೋ ನಾನು ರನ್ನಿಂಗ್ ಇರ್ಬೋದು, ಬೇರೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ. ಅಂಡ್ ರೀಸೆಂಟ್ಲಿ ಕೂಡ ಈ ಜರ್ನಿಯಲ್ಲಿ ನಾನು ಜಿಮ್ನಾಸ್ಟಿಕ್ಸ್ ಕೂಡ ಸ್ಟಾರ್ಟ್ ಮಾಡಿದೆ.
1: ಓಕೆ,
0: ಸೊ
1: ಜೊತೆಗೆ
0: ಸೊ ಇಲ್ಲೇ ಮೈಸೂರಲ್ಲಿ ಜೆಪಿ ನಗರದಲ್ಲಿ ಸ್ಪಾರ್ಕ್ಸ್ ಅಕಾಡೆಮಿ ಅಂತ ಇದ್ದಾರೆ, ರಾಘವ್ ಅರ್ಲಿಕಟ್ ಎಂದು ಸರ್ ಇದ್ದಾರೆ, ಅವ್ರು ಹೋಗಿ ಕೇಳಿದೆ. ನಾನು ಈಗ 25 years 26 years ಇದ್ದೀನಿ, ನಾನು ಇವಾಗ ಸ್ಟಾರ್ಟ್ ಮಾಡುವುದು ಜಿಮ್ನಾಸ್ಟಿಕ್ಸ್ ಅಂತ, ನಿಮ್ಗೆ ಯಾವುದೇ ಏಜ್ ಇಲ್ಲ, ಯಾವ ಬೇಕಾದ್ರೂ ಸ್ಟಾರ್ಟ್ ಮಾಡುವುದು ಅಂದ್ರು. ನನ್ನ ಪರ್ಸನಲಿ ಯಾವ್ದಾದ್ರು ನೀವು ಹಾಬೀಸ್ ಇದ್ರೆ, ಯಾವ್ದಾದ್ರು ಆಕ್ಟಿವಿಟೀಸ್ ಇದ್ರೆ, ನಿಮ್ ಸ್ಟಡೀಸ್ಗೆ ಅದು ಫ್ಯೂಯಲ್ ಮಾಡುತ್ತೆ, ಕಂಪ್ಲೀಟ್ ಡ್ರೈನ್ ಔಟ್ ಮಾಡಕ್ ಬಿಡಲ್ಲ, ಸೊ ದಟ್ ಯು ವಿಲ್ ಬಿ ಲೈವ್ಲಿ ಥ್ರೂಔಟ್ ದಿ ಪ್ರಿಪರೇಷನ್.
1: ಇನ್ನು ಬರೀ ಓದೋದು ಬಿಟ್ಟು ಬೇರೆ ಆಕ್ಟಿವಿಟೀಸ್ ಗಳು ಇರಬೇಕಾಗುತ್ತೆ.
0: ಡೆಫಿನೆಟ್ಲಿ
1: ಇಲ್ಲ ಅಂದ್ರೆ ನೀವು ಡ್ರೈನ್ ಔಟ್ ಆಡೋದು ಬಹಳ ಒಳ್ಳೆ ಪದವನ್ನು ಉಪಯೋಗಿಸಿದ್ರಿ, ಆ ಪದ ಚೆನ್ನಾಗಿದೆ. ಈಗ ಇನ್ನೊಂದು ವಿಚಾರ ನಾವು ಮಾತಾಡೋದಾದ್ರೆ, ಯಾವ ಶಾಲೆ ಅಂತ ಹೇಳಿಲ್ಲ ನೀವು, ಯಾವ ಕಾಲೇಜ್ ಅಂತ ಹೇಳಿಲ್ಲ, ಅದ್ರ ಬಗ್ಗೆ ಹೇಳಿ.
0: ನಾನು ಬೇಸಿಕಲಿ ಒಂದು 1st standard ಇಂದ 7th standard ವರೆಗೂ ನಾನು ಸೆಂಟ್ ಮತಾಯಿಸ್ ಅಂತ ಮಾಡಿದ್ದು, ಬನ್ನಿ ಮಂಟಪ ಇದೆ, ಬಟ್ ಅದನ್ನ ಈಗ ರೀಸೆಂಟ್ ನೇಮ್ ಚೇಂಜ್ ಮಾಡಿದ್ರೆ ಸೆಂಟ್ ಜೋಸೆಫ್ ಮಾಡಿದ್ದಾರೆ. ಅಂಡ್ 8th ಇಂದ 12th ತನಕ ಮರಿಮಲ್ಪ ಹೈಸ್ಕೂಲ್, ಮರಿಮಲ್ಪ ಪಿ ಯು ಕಾಲೇಜ್, ದೆನ್ 12th ಇಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JC ಮೈಸೂರು.
1: ಆಲ್ಮೋಸ್ಟ್ ನೀವು ಆಗ್ಲೇ ಕೂಡ ಹೇಳಿದ್ರೆ ಮೈಸೂರಿನಲ್ಲಿ ಮುಗಿಸಿದ್ರಿ ಅಂತ.
0: ಎಲ್ಲ ಕಂಪ್ಲೀಟ್ ಮೈಸೂರು.
1: ಈಗ ಮೈಸೂರಲ್ಲಿ ಓದ್ತಾ ಇದ್ರಿ, ಅಪ್ ಡೌನ್ ಮಾಡ್ತಾ ಇದ್ರಿ, BE ಕೂಡ ಮುಗಿಸಿದ್ರಿ.
0: ಹೌದು,
1: BE ಕೂಡ ಮುಗಿಸಿದ್ಮೇಲೆ ಅಪರ್ಚುನಿಟಿ ಬಹಳ ಜಾಸ್ತಿ ಇತ್ತು ಅಂತ ಕಾಣಿಸುತ್ತೆ, ಕಂಪ್ನೀಸ್ ಗಳು ಹೋಗುವಂತ ಅವಕಾಶಗಳಿತ್ತು, ಹೋಗಿ ಇವತ್ತ ಅದಕ್ಕೂ?
0: ಇಲ್ಲ, ನಾನು ಪ್ಲೇಸ್ಮೆಂಟ್ಸ್ ಅಟೆಂಡ್ ಮಾಡಿದೆ, ಬಿಕಾಸ್ JC ಕಾಲೇಜ್ ಅಲ್ಲಿ ಪ್ಲೇಸ್ಮೆಂಟ್ಸ್ ತುಂಬಾ ಇದೆ, ತೊಂದರೆ ಆಗಲ್ಲ, ಯಾವ್ದೇ ರೀತಿ ಪ್ಲೇಸ್ಮೆಂಟ್ಸ್ ಆಗಲಿ ತೊಂದರೆ ಆಗಲ್ಲ. ಸೊ ನಾನು ಕೂಡ 2 placements ಅಟೆಂಡ್ ಮಾಡಿದೆ, ಅಂಡ್ 2 ಕೂಡ ಕ್ಲಿಯರ್ ಆಗಿತ್ತು, ಒಂದು LNT ಅಲ್ಲಿ ಆಗಿತ್ತು ಅಂಡ್ ಆಕ್ಸೆಂಚರ್ ಅಲ್ಲಿ ಕೂಡ ಆಗಿತ್ತು. ಬಟ್ ನನ್ ಮೊದಲಿಂದನೂ ಪ್ಲಾನ್ ಇತ್ತು, ಲೈಕ್ UPSC ಮಾಡೋಣ ಅಂತ ಪ್ಲಾನ್ ಇತ್ತು. ಎಕ್ಸಾಮ್ 2020 ಎಲ್ಲ ನಂದು ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಡೈರೆಕ್ಟ್ 2021 ಕಂಪ್ನಿ ಹೋಗಲಿಲ್ಲ, ಡೈರೆಕ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ.
1: ಓಕೆ, ಇಂಜಿನಿಯರಿಂಗ್ ಮುಗಿಸಿದ್ರೆ ಪ್ರಿಪರೇಷನ್
0: ಪ್ರಿಪರೇಷನ್
1: ಎಲ್ಲೂ ಕೂಡ ಡೈವರ್ಟ್ ಆಗ್ಲಿಲ್ಲ ತಾವು?
0: ಇಲ್ಲ,
1: ಗೋಲ್ ನಿಮ್ಗೆ ಇದ್ದಿದ್ದು ನಾನು UPSC ಕ್ಲಿಯರ್ ಆಗ್ಲೇಬೇಕು ಅಂತ ಹೇಳಿ.
0: ಹೌದು ಹೌದು, ಅಂದ್ರೆ ಅದು ಚೈಲ್ಡ್ಹುಡ್ ಡ್ರೀಮ್ ಅಂತಾರಲ್ಲ, ಹಾಗೆ ಇತ್ತು.
1: ಓಕೆ, ಅಂದ್ರೆ ಈಗ ಮನೇಲಿ ಅಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ಅಮ್ಮ ಹೌಸ್ ವೈಫ್, ಅಣ್ಣ ಕೂಡ ಜೊತೆಗೆ ಓದ್ತಾ ಇದ್ದ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕೂಡ ಈ UPSC ಕ್ಲಿಯರ್ ಮಾಡ್ಕೊಂಡು ಅಧಿಕಾರಿಗಳು ಇಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು ಇದ್ರ ಅಂದ್ರೆ ನಿಮ್ಗೆ ಕನ್ಸು ಆರಂಭ ಆಗಿದ್ದೇನೆ? ಯಾಕೆಂತಂದ್ರೆ ಬಹಳಷ್ಟು ಜನಗಳಿಗೆ ಕನ್ಸು ಇರ್ತವೆ, ಅವ್ರಿಗೆ ಗೊತ್ತಿರಲ್ಲ. ಚೈಲ್ಡ್ಹುಡ್ ನೀವು ಆಗ್ಲೇ ಕೂಡ ಹೇಳಿದಾಗ ಚೈಲ್ಡ್ಹುಡ್ ಏನಾಗ್ಬೇಕು, DC ಆಗ್ಬೇಕು, ಇಲ್ಲಾಂದ್ರೆ ಕಮಿಷನರ್ ಆಗ್ಬೇಕು, ಪೊಲೀಸ್ ಇಲಾಖೆಗೆ ಹೋಗ್ಬೇಕು ಅನ್ನೋ ಕನ್ಸು ಅಂದ್ರೆ ಯೂಶಲಿ ಬಂದೇ ಬರುತ್ತೆ. ಅಂದ್ರೆ ಇನ್ ಕೆಲವರಿಗೆ ಇನ್ಸ್ಪೈರ್ ಮಾಡ್ತಾರೆ, ಯಾರು ಕುಟುಂಬದವ್ರು ಯಾರು ಇನ್ಸ್ಪೈರ್ ಮಾಡ್ತಾರೆ, ಇಲ್ಲ ಯಾರನ್ನ ನೋಡುವಾಗ ಇನ್ಸ್ಪೈರ್ ಆಗ್ತಾರೆ, ಆ ನಿಟ್ಟಿನಲ್ಲಿ ತಮಗೆ ಹೇಗೆ?
0: ನಂದು ಬೇಸಿಕಲಿ ಹೇಳ್ಬೇಕು

0: ನಾನು ಏನ್ ಆಗ್ತೀಯ ಅಂತ ಕೇಳ್ತಿದ್ರು ಚಿಕ್ಕ ವಯಸ್ಸಲ್ಲಿ. ನಾನು IPS ಆಫೀಸರ್ ಆಗ್ತೀನಿ ಅಂತ ಹೇಳ್ತಿದ್ದೆ. ಸೊ ಆ ಚಿಕ್ಕ ವಯಸ್ಸಿಂದ ಅದು ಮೈಂಡ್ ಅಲ್ಲಿತ್ತು, ನಾನು ಮುಂದೆ ಒಬ್ಬ IPS ಆಗಬೇಕು ಇಲ್ಲ AS ಆಗ IPS ಆಗಬೇಕು ಅಂತ ಮೈಂಡ್ ಅಲ್ಲಿತ್ತು, UPSC ಕ್ಲಿಯರ್ ಮಾಡಬೇಕು ಅಂತ. ಅಂಡ್ ನಮ್ಮ ಫ್ಯಾಮಿಲಿ ಯಾರು ಅತ್ರ ಗವರ್ಮೆಂಟ್ ಅಫೀಷಿಯಲ್ಸ್ ಆಗ್ಲಿ ಯಾರು ಇಲ್ಲ. ಅಂಡ್ ನಮ್ಮ ಪೇರೆಂಟ್ಸ್ ಕೂಡ ತುಂಬಾ ಓದೇನಿಲ್ಲ, ಬಟ್ ಅವ್ರದ್ದು ಮಕ್ಳಿಗೆ ಹೇಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂತ ತುಂಬಾ ಫೋಕಸ್ ಮಾಡಿ ಮಾಡಿಸಿದ್ರು. ಅಂದ್ರೆ ಏನಂದ್ರೆ ನಂದು ಏನ್ ಅಡ್ವಾಂಟೇಜ್ ಅಂದ್ರೆ ಲೈಕ್ ನನ್ನ ಪೇರೆಂಟ್ಸ್ ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ನನ್ಗೆ ಒಂದಿನ ಕೂತ್ಕೊಂಡು ಓದು ಅಂತ ಹೇಳಿಲ್ಲ. ಸೊ ಅಂಡ್ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರು ನನ್ಗೆ ಓನ್ಲಿ ಎಕ್ಸ್ಪೆಕ್ಟ್ ಮಾಡಿದ ಅಂದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದವರು. ನನ್ಗೆ ಗೊತ್ತಿತ್ತು ಲೈಕ್ ನನ್ನ ಮಾರ್ಕ್ಸ್ ಚೆನ್ನಾಗಿ ತಗೊಂಡ್ರೆ ನನಗೆ ಯಾವ್ದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಮನೇಲಿ ಅಂತ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಬಿಟ್ಟು ನನಗೆ ಏನ್ ಬೇಕು ನಾನು ಬೇರೆ ತುಂಬಾ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಆ ರೀತಿ ಜರ್ನಿ ಬಂತು ನನ್ನ ಚಿಕ್ಕ ವಯಸ್ಸು.
1: ಈಗ ನಮ್ಮ ಇಂಡಿಯನ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ IAS ಮಾಡು IPS ಮಾಡು ಅಂತ ನೀವು ಆಗ್ಲೇ ಕೂಡ ಹೇಳಿದ್ರಿ, ಅದು ಕೂಡ ಅವರೇ ಮಾಡುವಂತದ್ದು. ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಕ್ಲಿಯರ್ ಮಾಡ್ಕೊಂಡಿದ್ರಿ, ಎಲ್ಲರ ಕೈ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸಾಧ್ಯ ಇದ್ರೂ ಕೂಡ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆದ್ರೆ ನಮ್ಮ ಎಲ್ರಿಗೂ ಕೂಡ ಒಂದು ಎಬಿಲಿಟಿ ಖಂಡಿತ ಇದ್ದೇ ಇರುತ್ತೆ. ಈಗ ನೀವು ಇದನ್ನ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನು ಬೇರೆ ಯಾವ್ದೋ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗ್ತಿತ್ತು. ಯಾಕಂದ್ರೆ ನೀವು ಸ್ಪೋರ್ಟ್ಸ್ ಅಲ್ಲೂ ಕೂಡ ಇದ್ರಿ, ರಸ್ಲರ್ ಕೂಡ ಅಂತ ಹೇಳಿದ್ರಿ, ಇನ್ನು ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನ ಶುರು ಮಾಡ್ಕೊಂಡಿದ್ರಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ನಾವು ಹೇಳೋದೇನಂತ ಹೇಳಿದ್ರೆ ಒಂದು ಆಲ್ಟರ್ನೇಟಿವ್ ಏನಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ. ಈಗ ಬರೀ ಓದೋದೇ ಅಂತದಾದ್ರೆ ನಿಮಗೆ ಆ ಓದಿನಲ್ಲಿ ಸಕ್ಸಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜರ್ನಿಯ ಅಷ್ಟು ವರ್ಷಗಳು ವೇಸ್ಟ್ ಆಗುತ್ತೆ. ಅದ್ರ ಜೊತೆಗೆ ನೀವು ಆಲ್ಟರ್ನೇಟಿವ್ ಇಟ್ಕೊಂಡಿದ್ರೆ ಕೂಡ ಅನುಕೂಲ ಆಗುತ್ತೆ. ಇದಾಗಿಲ್ವಾ ಇಲ್ಲ ಅದು ಅಂತ ಹೇಳಿ ಅಂದ್ರೆ ಒಂದ್ ಅನ್ಸುತ್ತೆ ಎರಡು ದೋಣಿ ಮೇಲೆ ಕಾಲಿಡ್ಬಿಡಿ ಅಂತ. ಖಂಡಿತವಾಗ್ಲೂ ಇಡ್ಲೇಬೇಕಾಗುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ಈಗ ಎಲ್ರಿಗೂ ಸಾಧ್ಯ ಆಗುತ್ತಾ ಅಭಿಷೇಕ್ UPSC ಕ್ಲಿಯರ್ ಮಾಡ್ಲಿಕ್ಕೆ?
0: ಇಲ್ಲ, ಡೆಫಿನೆಟ್ಲಿ ಇಲ್ಲ. ಏನಂದ್ರೆ ಅದರಲ್ಲೂ ಪರ್ಟಿಕ್ಯುಲರ್ UPSC ಎಕ್ಸಾಮ್ ಬಂದಾಗ ಸಕ್ಸಸ್ ರೇಟ್ ಇಸ್ ವೆರಿ ಲೋ,
1: ತುಂಬಾ
0: ಲೆಸ್ ದನ್ 0.1% ಸಕ್ಸಸ್ ರೇಟ್ ಇದೆ. 99.9% ಕ್ಲಿಯರ್ ಆಗಲ್ಲ. ಶುಡ್ ಹ್ಯಾವ್ ದಟ್ ಬ್ಯಾಕಪ್ ಪ್ಲಾನ್, ಏನಾದ್ರು ಮಾಡ್ಲೇಬೇಕು, ಏನಾದ್ರು ಇರಲೇಬೇಕು. ನಾವು ಇದೊಂದೇ ನಾವು ನಂಬ್ಕೊಂಡು ಮಾಡಕ್ಕಾಗಲ್ಲ. ಅದೇ ರೀಸನ್ ಗೆ ನಾನು 2024 ಅಲ್ಲೂ ಕೂಡ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ UPSC ಎಕ್ಸಾಮ್ ಕ್ಲಿಯರ್ ಮಾಡಿದೆ, ಕಂಡಕ್ಟ್ ಮಾಡಿದ್ರು, ಅದು ಕೂಡ ಕ್ಲಿಯರ್ ಮಾಡಿದೆ. ಆಲ್ ಇಂಡಿಯಾ ರ್ಯಾಂಕ್ 424 ಬಂದಿತ್ತು ಅದರಲ್ಲಿ. ಸೊ ಇದು ನನ್ನ ಸೆಕೆಂಡ್ UPSC ಎಕ್ಸಾಮ್, IFS ಕ್ಲಿಯರ್ ಆಗಿದೆ. ಸೊ ವಾಟ್ ಐ ಫೀಲ್ ಪರ್ಸನಲಿ ಅಂದ್ರೆ ಯು ಶುಡ್ ಹ್ಯಾವ್ ಸಮ್ ಬ್ಯಾಕ್ಅಪ್ ಪ್ಲಾನ್. ಒಂದೇ ಸ್ಟಿಕ್ ಆನ್ ಆಗಬೇಡಿ, ಐದರ್ ಬೇರೆ ಎಕ್ಸಾಮ್ ಇರ್ಬೋದು, ಇಲ್ಲ ಬೇರೆ ಏನಾರ ಬಿಸ್ನೆಸ್ ಮಾಡ್ತೀನಿ ಅನ್ಬೋದು, ಇಲ್ಲ ಬೇರೆ ಯಾವ್ದಾರು ಮಾಡಕ್ಕಂತ ಒಂದು ಬ್ಯಾಕ್ಅಪ್ ಪ್ಲಾನ್ ರೆಡಿ ಇರಬೇಕು. ಸೊ ನಾವು ಒಂದೇ ಫೋಕಸ್ ಮಾಡಿ ಇದನ್ನೇ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ಸಕ್ಸಸ್ ರೇಟ್ ನಾವು ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕಾಗುತ್ತೆ. ನಿಮ್ ಸಕ್ಸಸ್ ರೇಟ್ ಇಸ್ ಲೆಸ್ ದನ್ 0.1% ಅಂತ ಕನ್ಸಿಡರ್ ಮಾಡಿದಾಗ ನೀವು ಬೇರೆ ಆಪರ್ಚುನಿಟೀಸ್ ಕೂಡ ಒಂದ್ ಮೈಂಡ್ ಅಲ್ಲಿ ಇದ್ರೆ ಬೆಟರ್ ಅದು.
1: ಈಗ ಅಭಿಷೇಕ್, ತಾವು ಇಂಜಿನಿಯರಿಂಗ್ ಅನ್ನ ಮುಗಿಸ್ತೀರಿ, ಮುಗಿಸಿದ ಮೇಲೆ ತಾವು ಈ ಒಂದು ಫೀಲ್ಡ್ ಬರಬೇಕು ಅಂತ ಅನ್ಕೋತೀರಿ, ಬರ್ತೀರಿ. ಈಗ ನೀವು ಕ್ಲಿಯರ್ ಮಾಡಿರುವಂತದ್ದು IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ವಾ, ಭಾರತೀಯ ಅರಣ್ಯ ಸೇವೆ. ಈಗ ನಮ್ಮ ಕೇಳುಗರಿಗೆ ಅವ್ರಿಗೆ ಗೊತ್ತಿರೋದು ಬರೀ ಒಂದೋ ಎರಡೋ, IAS ಗೊತ್ತಿರುತ್ತೆ, IPS ಗೊತ್ತಿರುತ್ತೆ. UPSC ಅಂತ ಹೇಳಿದ್ರೆ ಕಾಮನ್ ಎಕ್ಸಾಮ್ ಮಾಡುತ್ತೆ, ಅದ್ರ ಹೇಗೆ ಕಂಡಕ್ಟ್ ಮಾಡುತ್ತೆ ಅನ್ನೋದು ಗೊತ್ತಿದೆ. ಆದ್ರೆ IFS ಅನ್ನುವಂಥದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೊತ್ತಿದೆ, ಆದ್ರೆ ಅದು ಒಂದ್ ಸ್ವಲ್ಪ ವಿಭಿನ್ನವಾಗಿದೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಎಕ್ಸಾಮ್ಸ್ ಹೇಗಿರುತ್ತೆ, ಹೇಗೆ ಬರೆಯುವಂತದ್ದು, ಮತ್ತೆ ಅದನ್ನ UPSC ಇಂದ ಸ್ವಲ್ಪ ಇನ್ನೊಂದು ಎಕ್ಸಾಮ್ ಅನ್ನ ಮೀನ್ಸ್ ಬರೆದು ಬರೀಬೇಕಾಗತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ.
0: ಅದ್ ಬೇಸಿಕಲಿ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಪ್ರತಿ ಇಯರ್ 150 ಪೋಸ್ಟ್ IAS, 150 ಪೋಸ್ಟ್ IPS ಅಂಡ್ IFS ಬಂದು ಅಂದ್ರೆ 150-160 ಪೋಸ್ಟ್ IAS. ಆತರ ಎಲ್ಲ ಯೂಶಲಿ ಗವರ್ಮೆಂಟ್ ಸೆಂಡ್ ಮಾಡ್ತಾರೆ. ಸೊ ಅಲ್ಲ ಅಪ್ರಾಕ್ಸಿಮೇಟ್ಲಿ ಅದು ಟೋಟಲ್ ಆನ್ ಆಗಿ ಲೈಕ್ 1000 ಪೋಸ್ಟ್ ಆಗುತ್ತೆ. ಸೊ UPSC ಈ 1000 ಪೋಸ್ಟ್ ಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಸೊ UPSC ಅನ್ ಎಕ್ಸಾಮ್ ಕಂಡಕ್ಟಿಂಗ್ ಬಾಡಿ ಅಷ್ಟೇ ಅದು. ಸೊ ಅವ್ರೇನ್ ಮಾಡ್ತಾರೆ, ಪ್ರಿಲಿಮ್ಸ್ ಗೆ ಎಲ್ಲಾ ಪೋಸ್ಟ್ ಗೂ ಸೇರಿಸಿ ಒಂದ್ ಕಾಮನ್ ಎಕ್ಸಾಮ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆಲ್ಮೋಸ್ಟ್ 1:10 ರೇಷ್ಯದಲ್ಲಿ ಸೆಲೆಕ್ಟ್ ಆಗ್ತಾರೆ. ಈಗ ಒಂದ್ ಪೋಸ್ಟ್ ಇದ್ರೆ 10 ಜನ ಸೆಲೆಕ್ಟ್ ಆಗ್ತಾರೆ. ಸೊ 1000 ಪೋಸ್ಟ್ ಇದ್ರೆ 10,000 ಜನ ಸೆಲೆಕ್ಟ್ ಆಗ್ತಾರೆ ಪ್ರಿಲಿಮ್ಸ್. ದೆನ್ ಕಮ್ಸ್ ಮೇನ್ಸ್. ಈ ಮೇನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ IAS IPS IRS ಬೇರೆ ಪೋಸ್ಟ್ ಗಳಿದೆ, ಆಲ್ಮೋಸ್ಟ್ 21 ಪೋಸ್ಟ್ ಇದೆ. ಇವೆಲ್ಲ ಜನರಲಿಸ್ಟ್ ಪೋಸ್ಟ್. ಸೊ ಈ ಜನರಲಿಸ್ಟ್ ಪೋಸ್ಟ್ ಏನಂದ್ರೆ ಎನಿ ಡಿಗ್ರಿ, ಈಗ ಯಾವ್ದಾರ ಡಿಗ್ರಿ ಆಗಿರ್ಲಿ ಈ ಪೋಸ್ಟ್ ಗೆ ಅಟೆಂಡ್ ಮಾಡಬಹುದು. ಸೊ ಇಷ್ಟು ಎಕ್ಸಾಮ್ ಸೇರಿಸಿ ಸಿವಿಲ್ ಸರ್ವಿಸ್ ಮೇನ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ನಾವು ಫಾರೆಸ್ಟ್ ಸರ್ವಿಸ್ ಸೇಮ್ ಪ್ರಿಲಿಮ್ಸ್ ಬರ್ದಿರ್ತೀವಿ.
1: ಹೌದು.
0: ಸೊ ಈ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಟೆಕ್ನಿಕಲ್ ಸರ್ವಿಸ್. ಇದು ಒಂದೇ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಏನ್ ಮಾಡ್ತಾರೆ, ಇವರು UPSC ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇದೊಂದೇ ಪೋಸ್ಟ್ ಗೋಸ್ಕರ. ಏನಾದ್ರೆ ಜನರಲಿಸ್ಟ್ ಸರ್ವಿಸ್, ಇದು ಟೆಕ್ನಿಕಲ್ ಸರ್ವಿಸ್. ಈ ಟೆಕ್ನಿಕಲ್ ಸರ್ವಿಸ್ ಅಟೆಂಡ್ ಮಾಡಬೇಕಂದ್ರೆ ಒನ್ ಶುಡ್ ಹ್ಯಾವ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಎಲಿಜಿಬಲ್ ಇಲ್ಲ,
1: ಕಾಮರ್ಸ್ ಎಲಿಜಿಬಲ್ ಇಲ್ಲ,
0: ಕಾಮರ್ಸ್ ಎಲಿಜಿಬಲ್ ಇಲ್ಲ,
1: ಓನ್ಲಿ ಫಾರ್ ಸೈನ್ಸ್.
0: ಸೈನ್ಸ್ ಇಂಜಿನಿಯರಿಂಗ್, ಸೈನ್ಸ್ ಯಾವ ಎನಿ ಸೈನ್ಸ್,
1: BSc ಎನಿಥಿಂಗ್, ಸೈನ್ಸ್ ಬ್ಯಾಕ್ ಗ್ರೌಂಡ್,
0: ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು.
1: ಇದಕ್ಕೆ ಜನರಲ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಲೇಬೇಕಲ್ವಾ?
0: ಹೌದು. ಆಕ್ಚುಲಿ ಇನ್ನೇನಂದ್ರೆ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕಟ್ ಆಫ್ ಸಿವಿಲ್ ಸರ್ವಿಸ್ ಕಟ್ ಆಫ್ ಇಂದ ತುಂಬಾ ಹೈ ಇರುತ್ತೆ. ನಾವು ಒಂದೇ ಎಕ್ಸಾಮ್ ಬರೀತೀವಿ, ಯೂಶಲಿ IAS IPS ಎಲ್ಲ ನಮ್ಗೆ ಕಟ್ ಆಫ್ 100 ಇದ್ರೆ, ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ 115, ಜನರಲ್ 10-15 ಮಾರ್ಕ್ಸ್ ಜಾಸ್ತಿ ಇರುತ್ತೆ.
1: ಜಾಸ್ತಿ ಇರುತ್ತೆ. ಓಕೆ, ಈಗ ಪ್ರಿಲಿಮ್ಸ್ ಕ್ಲಿಯರ್ ಆಯ್ತು ಅಂತ ಹೇಳಿದಾಗ ಮೀನ್ಸ್ ಗೆ ನೀವು ಜನರಲ್ ಗೂ ಕಂಡಕ್ಟ್ ಮಾಡಬಹುದಲ್ವಾ?
0: ಹೌದು, ಡೆಫಿನೆಟ್ಲಿ. ನಾನು ಈ ಸಲನು ಕೂಡ ನಂದು ಸಿವಿಲ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಕೂಡ ಬರ್ದಿದೆ, ಎರಡೂ ಬರ್ದಿದೆ.
1: ಒಟ್ಟೊಟ್ಟಿಗೆ ಇರುತ್ತಾ?
0: ಇಲ್ಲ, ಗ್ಯಾಪ್ ಇರುತ್ತೆ, ಒಂದ್ 2 ಮಂತ್ಸ್ ಗ್ಯಾಪ್ ಇರುತ್ತೆ. ಫಾರೆಸ್ಟ್

0: ಸಿವಿಲ್ ಸರ್ವಿಸಸ್ ಅಲ್ಲಿ ಒಂದು ಆಪ್ಷನ್
1: ಇರುತ್ತೆ.
0: ಸೊ ಒಂದು ಆಪ್ಷನ್ ಅಂದ್ರೆ ಎರಡು ಪೇಪರ್ ಇರುತ್ತೆ, ಇಲ್ಲಿ ಎರಡು ಆಪ್ಷನ್ ಇರುತ್ತೆ. ಅಂಡ್ ಅಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಲೈಕ್ ಸೋಶಿಯಾಲಜಿ ಅಂದ್ರೆ ಆಪ್ಷನಲ್ 22 ಆಪ್ಷನ್ಸ್ ಎಷ್ಟು ಇರುತ್ತೆ. ಸೊ ಅವ್ರು ಯಾವ್ದು ತಗೊಳ್ಬಹುದು, ಬಟ್ ಇಲ್ಲಿ ಒಂದು ಸೈನ್ಸ್ ಆಬ್ಜೆಕ್ಟ್, ಸೈನ್ಸ್ ಸಬ್ಜೆಕ್ಟ್ಸ್ ಇರುತ್ತೆ ಅಷ್ಟೇ.
1: ಸೈನ್ಸ್ ಯಾವ್ದು ತಗೊಂಡಿದ್ರಿ?
0: ನಂದು ಬೇಸಿಕಲಿ ಎರಡು ಆಪ್ಷನ್ ಇರೋದ್ರಿಂದ ಫಾರೆಸ್ಟ್ರಿ ಮತ್ತೆ ಜಿಯಾಲಜಿ ತಗೊಂಡಿದೆ. ಸೊ ನಂದು ಸ್ವಲ್ಪ ಮೆಕಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಜಿಯಾಲಜಿ ಸ್ವಲ್ಪ ಕಂಪಾರೇಟಿವ್ಲಿ ಲಿಂಕ್ ಆಗುತ್ತೆ ಸಬ್ಜೆಕ್ಟ್ಗೆ.
1: ಓಕೆ,
0: ಸೊ ಜಿಯಾಲಜಿ ತಗೊಂಡಿದೆ ಅಂಡ್ ಫಾರೆಸ್ಟ್ರಿ ತಗೊಂಡಿದೆ. ಅಂಡ್ ಮಾಮೂಲಿ ಅನದರ್ ಜನರಲ್ ಇಂಗ್ಲಿಷ್ ಪೇಪರ್ ಅಂತ ಇರುತ್ತೆ. ಅಂಡ್ ದೀಸ್ ಆರ್ ಮೇಜರ್ ಪೇಪರ್ಸ್. ಅಂಡ್ ಒಂದು ಜನರಲ್ ಸ್ಟಡೀಸ್, ಜನರಲ್ ಇಂಗ್ಲಿಷ್ ಮತ್ತೆ ನಾಲ್ಕು ಪೇಪರ್ ಆಪ್ಷನಲ್ ಪೇಪರ್ಸ್, ಟೋಟಲ್ 6 ಪೇಪರ್ಸ್ ಅಂತ ಇರುತ್ತೆ. ಸಿವಿಲ್ ಸರ್ವಿಸ್ ಅಲ್ಲಿ 7 ಪೇಪರ್ಸ್, ಅಲ್ಲಿ 4 ನಾಲ್ಕು ಜನರಲ್ ಪೇಪರ್ಸ್ ಒಂದು ಆಪ್ಷನಲ್ ಆತರ ಅಷ್ಟೇ.
1: ಅಂದ್ರೆ ಈಗ ನೀವು ಇದನ್ನ ತಗೊಂಡ್ರಲ್ಲ ಏನು ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್, ಅದು ಸೇಮ್ ಅದೇ ರೀತಿ ಇರುತ್ತಲ್ವಾ?
0: ಹೌದು, ಎಕ್ಸಾಮ್ಸ್ ಎಲ್ಲ ಸೇಮ್ ಇರುತ್ತೆ. ಅಂಡ್ ಈ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಮೂರು ಕೂಡ ಪ್ರೀಮಿಯರ್ ಸರ್ವಿಸಸ್ ಇಂಡಿಯಾದಲ್ಲಿ. ಆಲ್ ಇಂಡಿಯಾ ಸರ್ವಿಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಂಡಿಯಾದಲ್ಲಿ ಇರೋ 3 ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಈ ಮೂರು, ಐಎಎಸ್, ಐಪಿಎಸ್ ಮತ್ತೆ ಫಾರೆಸ್ಟ್ ಸರ್ವಿಸ್. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಸೆಂಟ್ರಲ್ ಸರ್ವಿಸಸ್ ಅಂತ ಬರುತ್ತೆ. ದೆನ್ ಬರೋ ಸ್ಟೇಟ್ ಸರ್ವಿಸ್, ಸ್ಟೇಟ್ ಸರ್ವಿಸ್ ಎಕ್ಸಾಮ್ ನ ಕೆಪಿಸಿ ಕಂಡಕ್ಟ್ ಮಾಡ್ತಾರೆ. ಈ ಮೂರು ಆಲ್ ಇಂಡಿಯಾ ಸರ್ವಿಸಸ್ ಮತ್ತೆ ಅದರ್ ಸೆಂಟ್ರಲ್ ಸರ್ವಿಸಸ್ ಗೆ ಯುಪಿಸಿ ಕಂಡಕ್ಟ್ ಮಾಡ್ತಾರೆ.
1: ಮೇನ್ಸ್ ಕ್ಲಿಯರ್ ಆಗುತ್ತೆ, ಇಂಟರ್ವ್ಯೂ ಹೋಗ್ತೀರಿ.
0: ಹೌದು,
1: ಇಂಟರ್ವ್ಯೂ ಬಗ್ಗೆ ಹೇಳ್ಬೋದ? ಹೇಗಿತ್ತು, ಎಷ್ಟು ಚೆನ್ನಾಗಿದ್ರು, ಏನ್ ಪ್ರಶ್ನೆಗಳು ಬಂದ್ವು ನಿಮಗೆ ಅಂತ?
0: ಆಕ್ಚುಲಿ ನಂದು ಇದು ಸೆಕೆಂಡ್ ಯುಪಿಸಿ ಇಂಟರ್ವ್ಯೂ. ನನ್ನ ಫಸ್ಟ್ ಯುಪಿಸಿ ಇಂಟರ್ವ್ಯೂ 2024 ಅಲ್ಲೇ ಕೊಟ್ಟಿದೆ.
1: ಓಕೆ, ನೀವು ಆರ್ಮ್ ಫೋರ್ಸ್ ಹೇಳಿದ್ರೆ
0: ಆರ್ಮ್ ಫೋರ್ಸ್.
1: ಅಂದ್ರೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಒಂದು ಸರ್ವಿಸ್ ಅಂದ್ರೆ ಐಎಎಸ್, ಐಪಿಎಸ್, ಐಎಫ್ಎಸ್ ಏನಿದೆಯಲ್ಲ, ಇದನ್ನ ತಗೊಂಡ್ಮೇಲೆ ನೀವು ಐಎಫ್ಎಸ್ ಗೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದ?
0: ಹೌದು, ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್, ಫಸ್ಟ್ ಇಂಟರ್ವ್ಯೂ, ಫಸ್ಟ್ ಕ್ಲಿಯರ್,
1: ಫಸ್ಟ್ ಕ್ಲಿಯರ್. ಓಕೆ, ಇನ್ನು ಅವಕಾಶನೇ ಬೇಡ.
0: ಯೂಶಲಿ ಇಂಟರ್ವ್ಯೂ ನಾವು ತುಂಬಾ ಜನ ಯೂಟ್ಯೂಬ್ ಅಲ್ಲಿ ನೋಡ್ತಿರ್ತೀವಿ, ಫುಲ್ ಟಫ್ ಇರುತ್ತೆ, ಅದ್ರಲ್ಲ ಇರುತ್ತೆ. ಬಟ್ ಆಕ್ಚುಯಲ್ ಇಂಟರ್ವ್ಯೂ ಒಂದು 90% ಕಾರ್ಡಿಯಲ್ ಆಗಿರುತ್ತೆ. ಯಾರು ತುಂಬಾ ಇದು ಮಾಡಲ್ಲ, ಲೈಕ್ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನನ್ನ ಇಂಟರ್ವ್ಯೂಸ್ ಟಫ್ ಇತ್ತು. ನನ್ ಪರ್ಟಿಕ್ಯುಲರ್ಲಿ ನನ್ ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟ್ ಇಂಟರ್ವ್ಯೂ ಕೊಟ್ಟದಾಗ ಕೂಡ ನಾರ್ಮಲ್ ಇಂಟರ್ವ್ಯೂ ಇತ್ತು, ಲೈಕ್ ತುಂಬಾ ಕಾರ್ಡಿಯಲ್ ಆಗಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರೆ ಗುಡ್ ಸ್ಕೋರ್ ಕೂಡ ಬಂದಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಒಂದು ಇಂಟರ್ವ್ಯೂ ಬಗ್ಗೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಕ್ವಶನ್ಸ್ ಬರೋದೆ ಈ ಬ್ಯಾಕ್ಗ್ರೌಂಡ್ ಇಂದ. ಯೂಶಲಿ ನಾವು ಡ್ಯಾಫ್ ಅಂತ ಕೊಡ್ತೀವಿ, ಡ್ಯಾಫ್ ಅಲ್ಲಿ ನಮ್ದು ಎಲ್ಲ ಡೀಟೇಲ್ಸ್. ಸೊ ಆ ಡೀಟೇಲ್ಸ್ ಮೇಲೆ ಅವರು ಯೂಶಲಿ ಕ್ವಶನ್ಸ್ ಪಿಕ್ ಮಾಡಿ ಕೇಳ್ತಾರೆ. ಸೊ ನನ್ನ ಡ್ಯಾಫ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ನನ್ನ ಡ್ಯಾಫ್, ಯಾಕಂದ್ರೆ ನಂದು ರಸ್ಲಿಂಗ್ ಇತ್ತು, ಸ್ಟ್ರೆಂಗ್ ಫುಡ್ ಆಯ್ತು, ಸ್ವಿಮ್ಮಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಇತ್ತು, ಎಲ್ಲ ಇತ್ತು.
1: ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರಿ, ಸಿಗಾಕಂಡ್ರಿ?
0: ಇಲ್ಲ, ಆಕ್ಚುಲಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನ್ ಆಬ್ವಿಯಸ್ಲಿ ಬರ್ದೆ ಅಂದ್ರೆ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಇರುತ್ತೆ ಅದ ಮ್ಯಾಟರ್ ಮೇಲೆ. ಸೊ ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದೆ ಇಂಟರ್ವ್ಯೂಗೆ. ಸೊ ಅಲ್ಲಿ ಮೇಡಮ್ ಇದ್ರು, ಸುಮನ್ ಶರ್ಮಾ ಅಂತ ಅವ್ರು ಇಂಟರ್ವ್ಯೂ ಚೇರ್ಮನ್. ಸೊ ಕರೆದ್ರು, ಡ್ಯಾಫ್ ನೋಡಿದ್ರು, ಓ ಆರ್ ಯು ಎನ್ ಮೆಕಾನಿಕಲ್ ಇಂಜಿನಿಯರ್ ಅಂದ್ರು. ಎಸ್ ಮ್ಯಾಮ್ ಅಂತಂದ್ರೆ ಫಸ್ಟ್ ಕ್ವಶನ್ ಶೂಟ್ ಮಾಡಿದ್ರು, ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಲಿಂಕ್ ಮೆಕಾನಿಸಮ್ಸ್ ಆಫ್ ಮಿಷಿನ್ ಅಂತ. ಸೊ ಅದು ನಮ್ಮ ಮೆಕಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಕೈನಮೆಟಿಕ್ಸ್ ಆಫ್ ಮಿಷಿನ್ ಅಂತ ಇದೆ. ನಾವು ಆಲ್ಮೋಸ್ಟ್ ಅದು ತುಂಬಾ ಓದಿ ತುಂಬಾ ಇದಾಗ್ಬಿಟ್ಟಿದೆ. ಅದು ಟಫೆಸ್ಟ್ ಸಬ್ಜೆಕ್ಟ್ ಮೆಕಾನಿಕಲ್ ಅಲ್ಲಿ. ನಾನು ಮೈಂಡ್ ಅಲ್ಲಿ, ಓ ಯಾರು ನಾನು ಯಾವ ಸರ್ವಿಸ್ ಎಕ್ಸಾಮ್ ಬಂದಿದ್ದೀನಿ, ಟೆಕ್ನಿಕಲ್ ಕ್ವಶನ್ ಕೇಳ್ತಿದ್ದಾರೆ ಅಂತ ಮೈಂಡ್ ಅಲ್ಲಿ ಬಂತು. ಬಟ್ ಓಕೆ, ನಾನು ಇಂಜಿನಿಯರಿಂಗ್ ಕೂಡ ಚೆನ್ನಾಗಿ ಓದಿದೆ, ಲೈಕ್ ತುಂಬಾ ಏನು ಇದಂತಿಲ್ಲ. ಸೊ ಜನರಲ್ ಆಗಿ ಆನ್ಸರ್ ಮಾಡಿದೆ, ಲೈಕ್ ಎಷ್ಟು ನೆನಪಿತ್ತು ಅದ್ರ ಬಗ್ಗೆ ಜನರಲ್ ಆಗಿ ಆನ್ಸರ್ ಮಾಡಿದೆ. ಅವ್ರು ಅದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ರು. ನಾನು ಆಲ್ಮೋಸ್ಟ್ ಎಲ್ಲ, ನಂದು ಇಂಜಿನಿಯರಿಂಗ್ ಬಿಟ್ಟು 5 years ಆಗ್ಬಿಟ್ಟಿದೆ. ಸೊ ಎಲ್ಲಾನು ಜನರಲ್ ಆಗಿ ಆನ್ಸರ್ ಮಾಡ್ತಿದ್ದೀನಿ. ಸೊ ಮ್ಯಾಮ್ ಅಂದ್ರು, ಇವರ ಇಂಜಿನಿಯರ್ ಆನ್ಸರ್ ಲೈಕ್ ಇಂಜಿನಿಯರ್ ಅಂತ ಅಂದ್ರು. ನಾನು ನನ್ನ ಮಾಮೂಲಿ ಜನರಲ್ ಆಗಿ ಆನ್ಸರ್ ಮಾಡಿ ಟ್ರೈ ಮಾಡಿದ್ವಿ, ಬಿಕಾಸ್ ಆಬ್ವಿಯಸ್ಲಿ 5 years ಗ್ಯಾಪ್ ಇರೋದ್ರಿಂದ ನಾವು ತುಂಬಾ ಟೆಕ್ನಿಕಲ್ ಸೌಂಡ್ ಆಗೋಲ್ಲ. ಸೊ ನಾವು ಯೂಶಲಿ 5 years ಜನರಲ್ ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಎಲ್ಲ ಜನರಲ್ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ ಲಿಂಕ್ ಹೋಗ್ಬಿಟ್ಟಿರುತ್ತೆ.
1: ಹೌದು.
0: ಸೊ ಮ್ಯಾಮ್ ಎಲ್ಲ ಸ್ವಲ್ಪ ಆ ತರ ಕೇಳಿದ್ರು, ನಾನೇ ಅನ್ಕೊಂಡೆ ಓಕೆ 4 members ಇರ್ತಾರೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ. ಸೊ ನೆಕ್ಸ್ಟ್ ಮೆಂಬರ್ ಹೋದ್ರು. ಸೊ ನಾನೇನ್ ಅನ್ಕೊಂಡೆ, ನೆಕ್ಸ್ಟ್ ಅಟ್ಲೀಸ್ಟ್ ನೆಕ್ಸ್ಟ್ ಮೆಂಬರ್ ಆದ್ರೂ ನಾನು ಡ್ಯಾಫ್ ಇಂದ ಚೆನ್ನಾಗಿ ಕೇಳ್ತಾರೆ, ಎಲ್ಲ ಪ್ರಿಪೇರ್ ಆಗಿದ್ದೀನಿ ಮಾತಾಡೋದು ಅಂತ ಅನ್ಕೊಂಡೆ. ಅವ್ರು ಬಂದ್ರು, ಮ್ಯಾಮ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡ್ಬಿಟ್ಟು ಅಗೇನ್ ಟೆಕ್ನಿಕಲ್ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅವರು ಅಗೇನ್ ಬ್ಯಾಟ್ರೀಸ್ ಮೆಕಾನಿಸಮ್ ಹೇಳು, ಅಂದ್ರೆ ಹೆಂಗೆ ಸೋಲಾರ್ ಕಾರ್ ಮೆಕಾನಿಸಮ್ ಹೇಳು, ಎಲ್ಲ ಸ್ಟಾರ್ಟ್ ಮಾಡಿದ್ರು ಹಂಗೆ. ನಾನು ಹೋಯ್ತು, ಯಾಕೋ ಇಂಟರ್ವ್ಯೂ ಹೋಯ್ತು ಅಂತ ಮೈಂಡ್ ಅಲ್ಲಿ ಅನ್ಕೊಂಡು, ಹಾಗೆ ಇಂಟರ್ವ್ಯೂ ಇನ್ನು 2 members, ಒಬ್ರು ಮೆಂಬರ್ ಮಾತ್ರ ಜನರಲ್ ಕ್ವಶನ್ಸ್ ಕೇಳಿದ್ರು. ಲೈಕ್ ನಾನು ಫಾರೆಸ್ಟ್ರಿ ಜಿಯಾಲಜಿ ಆಪ್ಷನ್ ಅಲ್ಲಿ ಇದ್ರಿಂದ ಫಾರೆಸ್ಟ್ರಿ ಜನರಲ್ ಜಿಯಾಲಜಿ ಬಗ್ಗೆ ಕೇಳಿದ್ರು, ಅದನ್ನ ನಾವು ಪ್ರಿಪೇರ್ ಆಗಿರ್ತೀವಿ ಅದ್ರ ಬಗ್ಗೆ ಎಲ್ಲ. ಸೊ ಅದೆಲ್ಲ ಆನ್ಸರ್ ಮಾಡಿದೆ. ಬಟ್ ಆಲ್ಮೋಸ್ಟ್ 70-80% ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ, ಎಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬಂದಿತ್ತು. ಬಟ್ ನನ್ನ ಬೆಸ್ಟ್ ಆಫ್ ಎಬಿಲಿಟಿ ಆನ್ಸರ್ ಮಾಡಿದೆ. ಬಟ್ ಆಚೆ ಬಂದು ನಮ್ಮ ತಂದೆಗೆ ಹೇಳಿದೆ, ಏ ಇಂಟರ್ವ್ಯೂ ಮುಗೀತು, ಇದು ಆಗಲ್ಲ ಅಂತ ಅಂದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳಿದ ಏನಂದ್ರೆ, ಲೈಕ್ ಅದು ಪರ್ಸನಾಲಿಟಿ ಟೆಸ್ಟ್, ನಾಲೆಜ್ ಚೆಕ್ ಮಾಡಲ್ಲ ಅವರು. ಸೊ ಅವನು ನಿಮ್ಗೆ ಆನ್ಸರ್ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ನು ಕಾಮ್ ಆಗಿದಾನ, ಕಂಪೋಸ್ ಆಗಿದಾನ, ಅವ್ನು ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಿದ್ದಾನೆ ಅದನ್ನ ಅವ್ರು ಚೆಕ್ ಮಾಡ್ತಾರೆ. ಸೊ ನೀನು ಅವ್ರ ನಿಮ್ಗೆ ಪರ್ಸನಾಲಿಟಿ ಅವ್ರಿಗೆ ಇಷ್ಟ ಆಗಿದ್ರೆ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ತಲೆ ಕೆಡಿಸ್ಕೊಡು ಅಂತ ಹೇಳಿದ್ರು. ಸೊ ಅದೇ ರೀತಿ ನಿನ್ನೆ ಮಾರ್ಕ್ಸ್ ಬಂತು, 190 ಕೊಟ್ಟಿದ್ರೆ ವೆರಿ ಗುಡ್ ಸ್ಕೋರ್. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ
1: ಎದೆಗೊಂದದೆ ಸಾಧ್ಯ ಆದಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಕ್ಕೂ ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಖಂಡಿತ ಇರುತ್ತೆ. ಹೆದರ್ಕೊಳ್ಳೋ ಅವಕಾಶ ಇಲ್ಲ. ನಿಮಗೆ ಮಧ್ಯದಲ್ಲೇ ಕೂಡ ಹೆದರಿಕೆ ಶುರು ಆಯ್ತು, ಇದೇನೋ ಬಹಳ ಕಷ್ಟ ಇದೆ ಅಂತ ಅಂದಿತ್ತು, ಆದ್ರೂ ಕೂಡ ನೀವು ಎದೆಗೊಂದದೆ ನಿಮ್ಮ ಒಂದು ಪ್ರಾಮಾಣಿಕತೆಯನ್ನ ಬಿಟ್ಕೊಡ್ಲಿಲ್ಲ, ಆ ನಿಟ್ಟಿನಲ್ಲಿ ಕೂಡ ಒಳ್ಳೆಯ ಅಂಕವನ್ನ ಬಂತಲ್ವಾ.
0: ನಾನು ಬೇಸಿಕಲಿ ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ದಿದ್ದರಿಂದ

0: ಆಕ್ಚುಲಿ ಡೆಮಿನಿ ಅವರೇ ಕಾಮ್ ಇರ್ತೈತಿ ಅವಾಗ, ಅದ ಇಷ್ಟ ಆಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ.
1: ಈಗ ನಮ್ಮ ಕೇಳುಗರಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಜಿ ಎಸ್ ಅಭಿಷೇಕ್ ನಾಯಕ್ ಅವರು ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ರಿ, 122 ರ್ಯಾಂಕ್ ತಗೊಂಡಿದ್ರಿ, ಎಕ್ಸ್ಪೆಕ್ಟ್ ಕರ್ನಾಟಕ ಕೇಟರ್ ಸಿಗ್ಬೋದ?
0: ಚಾನ್ಸಸ್ ಹೈ ಇದೆ. ಏನಕಂದ್ರೆ ಲೈಕ್ ಅದು ವೇಕೆನ್ಸಿ ಅದು ಕ್ಯಾಟಗರೀಸ್ ಮೇಲೆ ಅಲಾಟ್ ಮಾಡ್ತಾ ಹೋಗ್ತಾರೆ. ಸೊ OBC-ಗಿಷ್ಟು, SC-ಗಿಷ್ಟು, ST-ಗಿಷ್ಟು, ಜನರಲ್ಗಿಷ್ಟು ಅಂತ ಅಲಾಟ್ ಮಾಡ್ತಾರೆ. ನನ್ನ ಕರ್ನಾಟಕದಲ್ಲಿ ನಂದು ಎಸ್ ಟಿ ಕ್ಯಾಟಗರಿ ಬರೋದ್ರಿಂದ ನನ್ನ ಕರ್ನಾಟಕದಿಂದ ಒಬ್ಬನೇ ಎಸ್ ಟಿ ಕ್ಲಿಯರ್ ಆಗಿರೋದು IFS ಎಕ್ಸಾಮಿನೇಷನ್.
1: ಓಕೆ,
0: ಸೊ ಪ್ರೆಟಿ ಫೇರ್ ಚಾನ್ಸಸ್ ಇದೆ. ಇನ್ ಕೇಸ್ ಅವರೇನಾದ್ರೂ ಅಲಾಟ್ ಆದ್ರೆ ವೇಕೆನ್ಸಿ ನಮ್ದು ಕರ್ನಾಟಕ ಅಲಾಟ್ ಆದ್ರೆ ದಿಸ್ ವೆರಿ ಹೈ ಚಾನ್ಸ್ ಅಲ್ಲಿ ಕರ್ನಾಟಕ.
2: ನಿಮ್ಮ ಕನಸು ಇದ್ದಿದ್ದು IPS,
0: ಹೌದು
2: ಸಿಕ್ಕಿದ್ದು IFS. ಈಗ ನೀವು ಏನೋ ಬೇರೆ ಬೇರೆ ಕನಸುಗಳನ್ನ ಇಟ್ಕೊಂಡಿದ್ರೆ IPS ಕ್ಲಿಯರ್ ಮಾಡಿ ಅಂತ ಹೇಳಿ, IFS ಸಡನ್ ಕ್ಲಿಯರ್ ಆಗೋಯ್ತು, ಏನ್ ಮಾಡ್ಬೇಕು ಅಂತ? ಯಾಕಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ನೀವು ಮಂಡ್ಯದವರು ಅಂತಂದಾಗ ಸುತ್ತಮುತ್ತ ಹಸಿರು ಕಾಡು, ಪಕ್ಕದಲ್ಲೇ ಮೈಸೂರು,
1: ಬಂಡೀಪುರ, ನಾಗರಹೊಳೆ, ಎಲ್ಲ ಸುತ್ತಮುತ್ತ ಇರುವಂತಹ ಬಹಳ ದೊಡ್ಡ ಒಂದು ಏರಿಯಾ ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ಬಹಳ ಅಗಾಧವಾಗಿ ಅರಣ್ಯ ಪ್ರದೇಶವನ್ನ ಇಟ್ಕೊಂಡಿದೀವಿ. ನೀವು ಕೂಡ ಮಂಡ್ಯದಲ್ಲೂ ಆದ್ರಿಂದ ಪ್ರಕೃತಿ ಪರಿಸರ ಹೆಚ್ಚು ನೋಡಿರ್ತೀರಿ ಅಲ್ವಾ? ಆ ನಿಟ್ಟಿನಲ್ಲಿ ಈಗ IFS ಆದ್ಮೇಲೆ ಏನ್ ಕನಸು
0: ಅಂದ್ರೆ, ಬೇಸಿಕಲಿ ಲೈಕ್ ನಂದು ನಮ್ಮ ಅಜ್ಜಿ ಮನೆ ಬಂದು ಚಾಮರಾಜನಗರ ಜಿಲ್ಲೆ, ನಮ್ಮ ರಾಮನ್ ಊರು.
1: ಓಕೆ, ಹತ್ರನೇ ಆದ್ರೆ ಬಂಡೀಪುರಕ್ಕೆ.
0: ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಪಾಳ್ಯ ಅಂತ. ಸೊ ಅದ್ ಹೇಗಿದೆ ಅಂದ್ರೆ, ಅವರು ಕಾಡ್ ಮಧ್ಯದಲ್ಲೇ ಇರೋದು ಊರು ಕೂಡ, ಜಸ್ಟ್ ಲೈಕ್ 1 ಕಿಲೋಮೀಟರ್ ಆಚೆ ಹೋದ್ರೆ ಕಾಡ್ ಇದೆ. ಸೊ ನಾನು ತುಂಬಾ ಚಿಕ್ಕ ವಯಸ್ಸಿಂದಾನು ಈ ಕಾಡ್ ಬೆಳೆದು ಸುತ್ತಮುತ್ತ ಓಡಾಡಿ ಮರಗಳು ಎಲ್ಲ ಅದ್ರ ಮಧ್ಯದಲ್ಲೇ ಬೆಳೆದಿರೋದ್ರಿಂದ ನಂಗೆ ಫಾರೆಸ್ಟ್ ಮೇಲೆ ತುಂಬಾ ಜಾಸ್ತಿ ಒಲವು ಇತ್ತು. ಸೊ ಅದೇ ರೀತಿ ನಂಗೆ ಫಾರೆಸ್ಟ್ ಸರ್ವಿಸ್ ಕೂಡ ಸಿಕ್ಕಿರೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನಂದು ಬೆಳೆದಿರೋ ಇದೆ ವಾತಾವರಣದಲ್ಲಿ ಎಲ್ಲ ಕಾಡ್ ಮಧ್ಯ ಬೆಳೆದಿದ್ದೀನಿ, ಎಲ್ಲ ಚೆನ್ನಾಗಿ ಗೊತ್ತು ಇದ್ರ ಬಗ್ಗೆ ಅಂತಂದಾಗ ಫಾರೆಸ್ಟ್ ಸರ್ವಿಸ್ ಒನ್ ಆಫ್ ವೆರಿ ಗುಡ್ ಸರ್ವಿಸ್ ಆಕ್ಚುಲಿ. ಅದು
1: ಖಂಡಿತವಾಗ್ಲೂ ವೆರಿ ಗುಡ್ ಸರ್ವಿಸ್,
0: ಅಂದ್ರೆ ನನ್ಗೆ ನನ್ನ ಪರ್ಸನಾಲಿಟಿ ಸೂಟ್ ಆಗೋದ್ರಿಂದ ಅದು ಬೆಟರ್ ಸರ್ವಿಸ್.
1: ಅಂದ್ರೆ ಮೋಸ್ಟ್ಲಿ ನಿಮಗೆ ನಿಮ್ಮ ಡೆಸ್ಟಿನಿ ಇದ್ದಿದ್ದಿಲ್ಲೇ
0: ಇರ್ಬಹುದು,
1: ಆಮೇಲೆ ಅವಕಾಶ ಇನ್ನೂ ಇದೆ ನಿಮ್ಗೆ UPSC ಬರ್ಲಿಕ್ಕೆ.
0: ಈಗ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ಬೇಕು
1: ಅಂತ. ಮೋಸ್ಟ್ಲಿ ಒಂದೇ ಅಟೆಂಪ್ಟ್
0: ಇಲ್ಲ, ಅಟೆಂಪ್ಟ್ಸ್ ಇದೆ, ಇನ್ನೂ ಅಟೆಂಪ್ಟ್ಸ್ ಇದೆ.
1: ಅಲ್ಲ, ಯಾಕೆ ಅಂತಂದ್ರೆ ಕ್ಲಿಯರ್ ಆದ್ಮೇಲೆ IAS IPS ಕ್ಲಿಯರ್ ಆದ್ಮೇಲೆ ಒಂದೇ ಅಟೆಂಪ್ಟ್ ಇರುತ್ತೆ ಬರ್ಲಿಕ್ಕೆ.
0: ಹೌದು, ಈ ಸಲ ಅದು ರೂಲ್ಸ್ ಮಾಡಿದಾರೆ ಆಕ್ಚುಲಿ.
1: ನಿಮ್ಗೂ ಅದು ಬರುತ್ತೆ, ಅಪ್ಲೈ ಆಗುತ್ತಾ?
0: IFS ಅದು ಅಪ್ಲೈ ಆಗಲ್ಲ.
1: ಈಗ ನಿಮ್ಮ ಸ್ಟಡಿ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ 5 ವರ್ಷದ ಪರಿಶ್ರಮ ಚಿಕ್ಕದಲ್ಲ.
0: ಹೌದು,
1: ಯಾಕೆಂದ್ರೆ ನಮ್ಮ ಯಂಗ್ಸ್ಟರ್ಸ್ ನಾವು ಹೇಳಲೇಬೇಕಾಗತ್ತೆ, ಅದನ್ನ ಆಸ್ಪಿರೆಂಟ್ಸ್ ಇರ್ತಾರೆ, ಆ ಕನಸನ್ನ ಕಟ್ಕೊಂಡಿರ್ತಾರೆ. ಈ ಚಿಕ್ಕ ವಯಸ್ಸಿಂದ ಕನಸು ಕಟ್ಕೊಂಡಿರ್ತಾರೆ, 10ನೇ ತರಗತಿ ಎಕ್ಸಾಮ್ ಬರೀತಿರೋರು ಇಲ್ಲ PUC ಎಕ್ಸಾಮ್ ಬರೀತಿರೋರು ಏನ್ ಕನಸು ಕಾಣ್ತಿದ್ಯಾ ಅಂತ ಹೇಳಿದ್ರೆ UPSC ಕ್ಲಿಯರ್ ಮಾಡಬೇಕು ಅಂತಾರೆ. ಯಾವ ಒಂದು ಸಬ್ಜೆಕ್ಟ್ ತಗೊಂಡು ಓದ್ತೀಯಾ, BE ಮಾಡ್ತೀನಿ ಅಂತಾರೆ, MBBS ಮಾಡ್ತೀನಿ ಅಂತಾರೆ. ಈಗ ಅದನ್ನ ಮಾಡ್ಕೊಂಡು ಅವ್ರ ಕನಸು ಕೂಡ ಇನ್ನೊಂದು 4 ವರ್ಷ 5 ವರ್ಷ ಗೊತ್ತಿಲ್ಲ, 1 ವರ್ಷಕ್ಕೆ ಕ್ಲಿಯರ್ ಆಗ್ಬೋದು.
0: ಹೌದು,
1: ಅಂತವ್ರಿಗೆ ನೀವು ಒಂದು ಮಾದರಿ ಆಗಿದ್ರಿ. 5 ವರ್ಷ ಸತತ ಪ್ರಯತ್ನ ಬಿಟ್ಬಿಟ್ಟಿದ್ರೆ, ನಿಮ್ಮ ಅಣ್ಣನ ರೀತಿಲಿ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ರೆ ಮೋಸ್ಟ್ಲಿ ಇವತ್ತು ನಾವು ನೀವು ಈ ವಿಚಾರ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ಏನ್ ಹೇಳಿ ಬಯಸ್ತೀರಿ
0: ಅಂದ್ರೆ, ಇದು ವಿಚಾರ ನನಗೆ ಲೈಕ್ ನನ್ನ PU ಆದ್ಮೇಲೆ ಬಂತು. ಲೈಕ್ ಈಗ ನನ್ನ IAS UPSC ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಯಾವ ಡಿಗ್ರಿ ಮಾಡಬೇಕು ಅಂತ. ಸೊ ಆ ವಿಚಾರ ಬಂದಾಗ ಕೆಲವರ ಹತ್ರ ಮಾತಾಡಿದೆ, ಯಾವ್ದು ಮಾಡಬೇಕು, ನಾನು ಏನಾರ BA ಮಾಡ್ಲಾ ಇಲ್ಲ ಇಂಜಿನಿಯರಿಂಗ್ ಮಾಡ್ಲಾ ಅಂದ್ರೆ. ಆಕ್ಚುಲಿ ಒಂದು PU ತುಂಬಾ ಸ್ಕೋರ್ ಚೆನ್ನಾಗಿತ್ತು. ಸೊ PU PCMBL ನಂದು ಆಲ್ಮೋಸ್ಟ್ 95.2% ಇತ್ತು, CT ರ್ಯಾಂಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ಫ್ರೀ ಮೆಡಿಕಲ್ ಸೀಟ್ ಸಿಕ್ತಿತ್ತು. ಸೊ ನನ್ ಮೂರು ಆಪ್ಷನ್ ಇತ್ತು, ಒಂದು ನಂದು JEE ಮೇನ್ಸ್ ಕೂಡ ಕ್ಲಿಯರ್ ಆಗಿತ್ತು, NIT ಸೂರತ್ ಕಾಲೇಜ್ ಸಿಕ್ಕಿತ್ತು. ಸೊ ಐದಾರ ಐ ಶುಡ್ ಗೋ ಫಾರ್ ಮೆಡಿಕಲ್, NIT ಸೂರತ್ ಕೊಳ್ಬೇಕು, ಇಲ್ಲ ಮಾಮೂಲಿ ಯಾರ ಡಿಗ್ರಿ ಮಾಡಬೇಕು. ಬಟ್ ಅಲ್ಟಿಮೇಟ್ ಗೋಲ್ ನಾನು UPSC ಮಾಡಕ್ಕಂತ ಫಿಕ್ಸ್ ಇತ್ತು ಮೈಂಡ್ ಅಲ್ಲಿ. ಸೊ ಯಾವ ಪಾತ್ ಈ ಮೂರು ಪಾತ್ರ ಚೂಸ್ ಮಾಡಬೇಕಿತ್ತು. ಸೊ ಕೆಲವ್ರ ಹತ್ರ ವಿಚಾರಿಸಿ ಮಾತಾಡಿದೆ, ಎಲ್ಲ ಮಾಡಿದೆ. ಅವಾಗ ಏನಂತ ಗೊತ್ತಾಯ್ತು ಅಂದ್ರೆ, ಲೈಕ್ ನಿನ್ನ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಬಿಕಾಸ್ ನಿನ್ನ UPSC ನೇ ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸೊ ನಿನ್ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇರ್ಲಿ, ಇಂಜಿನಿಯರಿಂಗ್ ಮಾಡು. ಇಂಜಿನಿಯರಿಂಗ್ ಮಾಡಿದ್ರು ತುಂಬಾ ಜನ ನಿಂದ UPSC ಕ್ಲಿಯರ್ ಮಾಡ್ತಾರೆ. ಸೊ ಅದರಿಂದ ಆತರ ಒಪಿನಿಯನ್ಸ್ ಬಂದಿದ್ದರಿಂದ ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ. ದೆನ್ ಆಪ್ಟ್ ಮಾಡೋದ್ರಲ್ಲಿ ಯಾವ ಬ್ರಾಂಚ್ ಆಪ್ಟ್ ಮಾಡಬೇಕಂತ, ಬಿಕಾಸ್ ನನ್ನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿತ್ತು, ನಾನು ಯಾವ್ದು ಕೊಟ್ಟರು ಸಿಕ್ತಿತ್ತು ಅದು. ಸೊ ನಮ್ಮ ತಂದೆ CS ಮಾಡೋದು, ಕಂಪ್ಯೂಟರ್ ಸೈನ್ಸ್ ಮಾಡು ಅಂತ ಅಂದ್ರು. ಬಟ್ ಇಲ್ಲ, ನಾನು ಮೆಕ್ಯಾನಿಕಲ್ ಮಾಡ್ತೀನಿ ಅಂತ ಅಂದೆ. ಬಟ್ ನಮ್ಮಲ್ಲಿ ನಂಗೆ ತುಂಬಾ ಫ್ರೀ ಹ್ಯಾಂಡ್ ಇತ್ತು. ಲೈಕ್
1: ಮೆಕ್ಯಾನಿಕಲ್,
0: ಮೆಕ್ಯಾನಿಕಲ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಒಲವು ಇರುತ್ತೆ ಹುಡುಗರಿಗೆಲ್ಲ, ಮೆಕ್ಯಾನಿಕಲ್
1: ಮಷಿನ್ಸ್ ಜೊತೆ ಕೆಲಸ ಇರಬೇಕು.
0: ಹೌದು, ಬೇರೆ ಬ್ರಾಂಚಸ್ ಹೋದ್ರೆ ನಮಗೆ ಫಿಸಿಕಲಿ ಅದನ್ನ ಎಕ್ಸ್ಪೀರಿಯನ್ಸ್ ಆಗಲ್ಲ.
1: ಓಕೆ,
0: ಫಿಸಿಕಲಿ ನೋಡೋದಾದ್ರೆ ಮಿಷಿನ್ಸ್ ನೋಡ್ತೀವಿ, ಚಿಕ್ಕ ವಯಸ್ಸಿಂದ ಕಾರ್ ವೆಹಿಕಲ್ಸ್ ಎಲ್ಲ
1: ನೋಡ್ತೀವಿ. ಹಾರ್ಡ್ವೇರ್ ಮುಖ್ಯ,
0: ಡೆಫಿನೆಟ್ಲಿ.
1: ಯಾಕೆ ನೀವು ಕೂಡ ಹಾರ್ಡ್ ಕೋರ್ ರೆಸ್ಲರ್ ಕೂಡ ಆಗಿದ್ದೀರಿ, ಸ್ವಲ್ಪ ಏನಿದ್ರು ಕೂಡ ಹೊಡೆದಾಡೋ ಅಂತದ್ದು, ಆಮೇಲೆ ಭಾರ ಎತ್ತುವಂತದ್ದು ಈ ವಿಚಾರದಲ್ಲಿ. ಓಕೆ,
0: ಸೊ ಮೆಕ್ಯಾನಿಕಲ್ ತಂದೆ. ಬಟ್ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ನಂಗೆ ರೀಸೆಂಟ್ಲಿ
1: ಇನ್ನೊಂದು ನೀವು ಹೇಳಿದ್ರೆ IIT ಕ್ಲಿಯರ್ ಆಗಿತ್ತು ಅಂತ ಹೇಳಿ,
0: NIT ಸೂರತ್ಕಲ್.
1: NIT ಸೂರತ್ಕಲ್ ಅವಕಾಶ ಇತ್ತಲ್ವಾ, ಒಳ್ಳೆಯ ಒಂದು ಆಪರ್ಚುನಿಟಿ.
0: ಯಾ, ಬಟ್ ಅಲ್ಟಿಮೇಟ್ಲಿ ವಿ ಶುಡ್ ಥಿಂಕ್ ಲೈಕ್ ನಾವು ಏನ್ ನಮ್ ಗೋಲ್ ಏನ್ ಅಲ್ಟಿಮೇಟ್ಲಿ,

0: ಎನ್ ಐ ಟಿ ಮಾಡೋದು, ಐ ಐ ಟಿ ಮಾಡೋದು, ಮೆಡಿಕಲ್ ಮಾಡೋದು, ಬಟ್ ನಾ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಕ್ಕೆ ಏನ್ ಕಷ್ಟ ರಿಸ್ಕ್ ತಗೊಂಡು ಅದು ಬೇರೆ ಕಡೆ ಹೋಗಿದ್ದು
1: ಕ್ಲಿಯರ್ ಆಗಿಬಿಡಿ. ನಾವು ಯು ಪಿ ಎಸ್ ಸಿ ಮಾಡಬೇಕು, ಅದಕ್ಕೆ ಒಂದು ಬೇಸಿಕ್ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಒಂದು ಡಿಗ್ರಿ ಬೇಕು,
0: ಎನಿ ಡಿಗ್ರಿ ಬೇಕು.
1: ಅದು ನಾನು ಇಲ್ಲೇ ಮಾಡಬಹುದಲ್ಲ, ಅಲ್ಲಿ
0: ಮನೇಲಿ ಇದು ಮಾಡಬಹುದಲ್ಲ, ಏನ್ ಕಷ್ಟದವರೆಗೆ ಮಾಡೋದು,
1: ಕ್ಲಿಯರ್ ಇತ್ತು ನಿಮ್ಗೆ,
0: ಕ್ಲಿಯರ್ ಇತ್ತು,
1: ಮುಂದುವರ್ಸಿ.
0: ಸೊ ಹಾಗೆ ನಾನು ಜೆ ಸಿ ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲ ಆಯ್ತು. ಸೊ ರೀಸೆಂಟ್ಲಿ ಕೂಡ ಕೇಳ್ತಿರ್ತಾರೆ ನಾ ಯಾವ ಡಿಗ್ರಿ ಮಾಡಬೇಕು ಅಂತ ಎಲ್ಲ ಕೇಳ್ತಿರ್ತಾರೆ. ನಾನು ಪರ್ಸನಲ್ ಏನ್ ಹೇಳ್ತೀನಿ ಅಂದ್ರೆ, ಲೈಕ್ ನೀವು ಎನಿ ಡಿಗ್ರಿ ಮಾಡಿ, ಬಟ್ ನಿಮ್ಗೆ ಯು ಪಿ ಎಸ್ ಸಿನೇ ಮಾಡಬೇಕು ಅಂತ ಇದ್ರೆ ಸ್ವಲ್ಪ ಓದಕ್ ಟ್ರೈ ಮಾಡಿ. ಯೂಶುವಲ್ ನಾನು ಕೂಡ ಚಿಕ್ಕ ವಯಸ್ಸಿಂದಾನೆ ಡಿಗ್ರಿಲೇ ಓದ್ಬಿಡ್ತೀನಿ ಎಲ್ಲಾನು ಅಂತ ಅನ್ಕೊಂಡಿದ್ದೆ, ಬಟ್ ಅದು ಆಗಲ್ಲ, ಅದು ಕಷ್ಟ ಆಗುತ್ತೆ. ಕಾಲೇಜ್ ಡೇಸ್ ಅಲ್ಲಿ ನಾವು ನಮ್ಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ತುಂಬಾ ಇರುತ್ತೆ, ಬಟ್ ನಾನಂತೂ
1: ನೀವು ಹೇಳೋ ಪ್ರಕಾರ ಈಗ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಓದಿದ್ರಿ, ಇಂಜಿನಿಯರಿಂಗ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನೀವು ಬಿ ಎ ಓದ್ತೀರಾ, ಬಿ ಎನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಏನ್ ಓದ್ತೀರಾ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಈಗ ಅದನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಅದು ಖಂಡಿತ ಬರುತ್ತೆ ಮುಂದಕ್ಕೆ.
0: ಹೌದು ಹೌದು,
1: ನೀವು ಹೇಳಿದ್ರಿ ಇಂಟರ್ವ್ಯೂ ಅಲ್ಲಿ ಅದೇ ಕೇಳ್ಬಿಟ್ರು. ಈಗ ನಾವೇನೋ ಕನ್ಸ್ ಇಟ್ಕೊಂಡು ಹೋಗ್ಬಿಟ್ಟು ನೀವು ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಓದಿ ಅದೇನು ಓದಿನ ಕೇಳ್ಬಿಟ್ರು, ಏನು ಹೇಳಿಲ್ಲ ಅಂತಂದಾಗ ನೀನ್ ಏನು ಓದಿಲ್ಲ ಅನ್ನಂಗಾಯ್ತು.
0: ಡೆಫಿನೆಟ್ಲಿ ಅದು ಆಕ್ಚುಲಿ ಇದು ನೀವು ಹೇಳೋದು ಕರೆಕ್ಟ್ ಆಕ್ಚುಲಿ. ಏನಂದ್ರೆ ನಾವು ಹೈಸ್ಕೂಲ್ ಎಲ್ಲ ಓದಿರ್ತೀವಿ, ಎಲ್ಲ ಓದಿರ್ತೀವಿ, ನಾವು ಏನ್ ಓದಿರ್ತೀವಿ ಅದು ಪರ್ಫೆಕ್ಟ್ ಆಗಿ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಯು ಪಿ ಸಿ ಜರ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ನಾವು ಪುನಃ ಹಿಸ್ಟ್ರಿ ಜಿಯೋಗ್ರಫಿ ವರ್ಲ್ಡ್ ಅಲ್ಲಿ ಓದಬೇಕು, ನಾವು ಇಲ್ಲ ಇದೆಲ್ಲ ಹೈಸ್ಕೂಲ್ ಅಲ್ಲಿ ಓದಿರ್ತೀವಿ. ಸೊ ನಾವು ಹೈಸ್ಕೂಲಲ್ಲೇ ತುಂಬಾ ಚೆನ್ನಾಗಿ ಓದಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ಗೆ ಹೈಸ್ಕೂಲ್ ಚೆನ್ನಾಗಿ ಓದೋದ್ರಿಂದ ಇವೆಲ್ಲ ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಪಿ ಯು ಕೂಡ ಬಯಾಲಜಿ ಓದಿದ್ರೆ ಅದು ತುಂಬಾ ಯೂಸ್ಫುಲ್ ಆಯ್ತು, ಅಂಡ್ ಇಂಜಿನಿಯರಿಂಗ್ ಕೂಡ ನಾನು ಚೆನ್ನಾಗಿ ಓದಿದ್ದೆ. ಸೊ ಅದು ಇಂಟರ್ವ್ಯೂ ಕೂಡ ಯೂಸ್ಫುಲ್ ಆಯ್ತು. ಸೊ ನಾವು ಏನು ಓದ್ತಿದೀವಿ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ, ತೊಂದರೆ ಇಲ್ಲ.
1: ಓಕೆ, ನಿಮ್ಮ ಸ್ಟಡಿ ಹೇಗಿತ್ತು? ಅದೇನು 24 ಗಂಟೆ ಓದ್ತಿದ್ರಾ?
0: ಡೆಫಿನೆಟ್ಲಿ ಇಲ್ಲ. ಯೂಶಲಿ ಮೋಸ್ಟ್ ಆಫ್ ದಿ ಟಾಪರ್ಸ್ ಹೇಳ್ತಾರೆ ಲೈಕ್ 10-12 ಅವರ್ಸ್ ಎಲ್ಲ ಓದ್ತಿದ್ವಿ ಅಂತ, ಬಟ್ ನನ್ನ ಕೇಸಲ್ಲ ನಾನು ಅನ್ಕನ್ವೆನ್ಷನಲ್ ವೇ ಆಫ್ ಪ್ರಿಪರೇಷನ್ ಇತ್ತು. ಸೊ ಲೈಕ್ ನಂದು ಯಾವ್ದೇ ರೀತಿಯ ಲೈಕ್ ಲಾಂಗ್ ಅವರ್ಸ್ ಜರ್ನಿ, ಲಾಂಗ್ ಅವರ್ಸ್ ಪ್ರಿಪರೇಷನ್ಸ್ ಇರಲಿಲ್ಲ, ನನಗೆ ಕೂರಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಚಿಕ್ಕ ವಯಸ್ಸಿಂದ ಸ್ಟಡಿ ಅವರ್ಸ್ ಕಡಿಮೆ ಇರ್ತಿತ್ತು, ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದ್ರಿಂದ, ಬಟ್ ನಂಗೆ ಸಿಕ್ಕಿದ ಸ್ಟಡಿ ಅವರ್ಸ್ ಯಾವಾಗಲೂ ಕ್ವಾಲಿಟಿ ಅವರ್ಸ್ ಇರ್ತಿತ್ತು. ಸೊ ನಾನು ಯಾವಾಗಲೂ ರಾದರ್ ದನ್ ಡ್ಯೂರೇಷನ್, ಲಾಂಗ್ ಡ್ಯೂರೇಷನ್, ಕ್ವಾಲಿಟಿ ಆಫ್ ಸ್ಟಡೀಸ್ ನ ಪ್ರಿಫರ್ ಮಾಡ್ತಿದ್ದೆ. ಬಟ್ 12 ಅವರ್ಸ್ ಓದ್ತಿದ್ಯಾ ಅಂತ ಕೇಳಿದ್ರೆ ಓದ್ತಿದ್ದೆ, ಡೆಫಿನೆಟ್ಲಿ ಓದ್ತಿದ್ದೆ. ಯಾವಾಗ ಓದ್ತಿದ್ದೆ ಅಂದ್ರೆ ಸ್ವಲ್ಪ ಎಕ್ಸಾಮ್ ಹತ್ರ ಇದ್ದಾಗ, ಸೊ ಆಬ್ವಿಯಸ್ಲಿ ಅವಾಗ ಓದ್ಲೇಬೇಕಾಗುತ್ತೆ 12 ಅವರ್ಸ್ ನಾವು ಸಿಲಬಸ್ ಕವರ್ ಮಾಡೋಕ್ಕಿರುತ್ತೆ. ಬಟ್ ಡೈಲಿ 12 ಅವರ್ಸ್ ಓದ್ತಿದ್ದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲ. ದೇರ್ ಆರ್ ಮೆನಿ ಮಂತ್ಸ್ ಲೈಕ್ ಬುಕ್ಸ್ ಮುಟ್ಟಿರೋ ಮಂತ್ಸ್ ಕೂಡ ಇದೆ.
1: ಓಕೆ, ಇಂದಿನ ಯಂಗ್ಸ್ಟರ್ಸ್ಗೆ, ಆಸ್ಪಿರೆಂಟ್ಸ್ಗೆ ಯಾವ ರೀತಿ ಅವರು ಇರಬೇಕಾಗುತ್ತೆ, ಮತ್ತೆ ಏನ್ ಗೋಲ್ ಇಟ್ಕೊಬೇಕಾಗುತ್ತೆ, ಯಾವ ರೀತಿ ತಮ್ಮ ಮನಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ಹೇಳಿ.
0: ನಾನು ಏನ್ ಯಂಗ್ಸ್ಟರ್ಸ್ ಕೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ ಲೈಕ್ ನೀವು ಏನಾದ್ರೂ ಮಾಡಿ, ನಿಮ್ ಜೀವನದಲ್ಲಿ ಏನಾದ್ರೂ ಮಾಡಿ, ಯಾವ ಫೀಲ್ಡ್ ಹೋಗ್ಲಿ, ಬಟ್ ನಿಮ್ ಬೆಸ್ಟ್ ಕೊಡಿ, ಆನೆಸ್ಟ್ ಆಗಿರಿ, ನೀವು ಆನೆಸ್ಟ್ ಎಫರ್ಟ್ಸ್ ಮಾಡಿ. ಬಿಕಾಸ್ ನಿಮ್ಗೆ ಲೈಫಲ್ಲಿ ರೆಗ್ರೆಟ್ ಇರಬಾರ್ದು, ಮುಂದೆ ಇಷ್ಟು ವರ್ಷ ಆದ್ಮೇಲೆ ಹೋದ್ಮೇಲೆ ನಾನು ಹಿಂದೆ ನಾನು ಸರಿಯಾಗಿ ಕೆಲಸ ಮಾಡಲಿಲ್ಲ, ಮಾಡಿದ್ರೆ ಏನ್ ಅಚೀವ್ ಮಾಡ್ತಿದ್ದೆ ಲೈಫ್ ಅಲ್ಲಿ, ಆತರ ರೆಗ್ರೆಟ್ ಇರಬಾರ್ದು. ನೀವು ಆನೆಸ್ಟ್ ಆಗಿ ಮಾಡಿ ಆಗ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಬಿಕಾಸ್ ಏನಂದ್ರೆ ನಿಮ್ಗೆ ಆನೆಸ್ಟ್ ಆಗಿ ಎಫರ್ಟ್ಸ್ ಹಾಕಿ ನಿಮ್ಗೆ ಏನಾರ ಆಗಲಿಲ್ಲ ಅಂದ್ರೆ ಅದು ನಿಮ್ ಡೆಸ್ಟಿನಿ ತುಂಬಾ ದೊಡ್ಡದಿದೆ ಮುಂದೆ ಅಂತ. ಸೊ ಡೋಂಟ್ ವರಿ ಅಬೌಟ್ ದಟ್. ನಿಮ್ ಆನೆಸ್ಟ್ ಎಫರ್ಟ್ಸ್ ಇರಲಿ, ನೀವು ಆನೆಸ್ಟ್ ಆಗಿ ನಿಮ್ ಬೆಸ್ಟ್ ನಿಮ್ ಪಾಸಿಬಲ್ ಕೂಡ ಟ್ರೈ ಮಾಡಿ, ಅಂಡ್ ಕ್ಲಿಯರ್ ಆಗುತ್ತೆ. ಆಗ್ಲಿ ಅಂದ್ರೆ ಡೋಂಟ್ ವರಿ, ಯು ಹ್ಯಾವ್ ಸಮಥಿಂಗ್ ಬಿಗ್ ಇನ್ ಯೋರ್ ಲೈಫ್.
1: ಬಹಳ ಚೆನ್ನಾಗಿ ಹೇಳಿದ್ರಿ ಅಭಿಷೇಕ್, ರಿಗ್ರೆಟ್ ಇಟ್ಕೋಬಿಡಿ.
0: ಹೌದು, ಡೆಫಿನೆಟ್ಲಿ.
1: ಈಗ ಹೆಂಗೆ ಅಂತಂದ್ರೆ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ, ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ನೇ ಕಟ್ಟಿರಲ್ಲ.
0: ಹೌದು,
1: ಓದೋ ಬರ್ದಲ್ಲ ಅದೇ ಮರ್ತು ಬಿಡಿರ್ತೀವಿ. ಅಂದ್ರೆ ಏನೇ ಆದ್ರೂ ಪ್ರಾಪರ್ ಪ್ಲಾನ್ ಮಾಡ್ಕೊಳ್ಳಿ, ಯಾವ್ದು ರಿಗ್ರೆಟ್ ಬೇಡ. ಈಗ ನಾನು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀನಿ, ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಅದ ಕಾಲಿಗೆ ಸ್ವಲ್ಪ ಸಮಯವನ್ನ ಎತ್ತಿಡಿ, ನಿಮ್ ಕೈಲಿ ಆಗುತ್ತಾ? ಒಂದ್ ವರ್ಷದಲ್ಲೇ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದು ನನ್ನ ಕಪ್ ಆಫ್ ಟೀನಾ, ಕಷ್ಟನಾ, ಇಲ್ಲ ಕಷ್ಟ ಆದ್ರೆ ನನ್ನ ಆಲ್ಟರ್ನೇಟಿವ್ ಏನ್ ಮಾಡ್ಕೊಬಹುದು, ಅದಕ್ಕಾಗಿ ಕ್ಲಾಸಸ್ ತಗೋಬೇಕಾ, ಏನ್ ಮಾಡ್ಬೇಕು, ಅದ್ರ ಬಗ್ಗೆನೂ ಕೂಡ ನಾವು ಪ್ಲಾನ್ ಮಾಡ್ಕೊಳಕಾಗುತ್ತೆ. ಒಂದ್ ವರ್ಷ ಇದಕ್ಕಾಗಿ ಸತತವಾಗಿ ಎತ್ತಿಟ್ಟೋದು ಬಹಳ ಮುಖ್ಯ ಆಗುತ್ತೆ. ಈಗ ನಾನೀಗ ಇವತ್ತು ನಾನು ಎಕ್ಸಾಮ್ಗೆ ಅಂದ್ರೆ ಈ ವರ್ಷ ನಾನು ಡಿಗ್ರಿ ಮುಗಿದಿದೆ, ಈ ಸಲ ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ರೆ ಆ ವರ್ಷನೇ ಆಗುದು ತುಂಬಾ ಕಷ್ಟ. ಎಲ್ರಿಗೂ ಆಗಲಾಗುತ್ತೆ, ಕೆಲವೇ ಅದು ಯಾರಪ್ಪ ಅಂತ ಅದೃಷ್ಟು ಗೊತ್ತಿಲ್ಲ. 21 ವರ್ಷ 22 ವರ್ಷ ಕ್ಲಿಯರ್ ಆದವರು ಇದಾರೆ,
0: ಮೊದಲಿಂದ ಪ್ರಿಪರೇಷನ್ ಮಾಡಿರ್ತಾರೆ ಸ್ಟಾರ್ಟಿಂಗ್.
1: ಸುಮ್ಮನೆ ಆಗಲ್ಲ ಅದು ಅಲ್ವಾ? ಓಕೆ ಅಭಿಷೇಕ್, ಬಹಳ ಸಂತೋಷ ಇಷ್ಟೊತ್ತು ಮೈಸೂರು ಆಕಾಶವಾಣಿಗೆ ಬಂದು ನಿಮ್ಮ ಜರ್ನಿಯ ಬಗ್ಗೆ ಹೇಳಿದ್ರಿ. ನಮ್ಮ ಕೇಳಿದ್ರಿಗೆ ನಾವು ಹೇಳ, 2026ನೇ ಸಾಲಿನ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆದಂತಹ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಮ್ನ ಜಿ ಎಸ್ ಅಭಿಷೇಕ್ ನಾಯಕ್ ಅವರ ಮಾತುಗಳನ್ನ ಕೇಳ್ತಾ ಇದ್ರಿ. ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 122 ತಗೊಂಡಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ತಮಗೆ ಕಂಗ್ರಾಚುಲೇಷನ್, ಅಭಿನಂದನೆಗಳು. ನಿಮ್ಮ ಸಕ್ಸಸ್ ಹೀಗೆ ಮುಂದುವರಿತಿರಲಿ, ಐ ಪಿ ಎಸ್ ಕನಸಿದೆ, ಇನ್ನು ಅವಕಾಶ ಇದೆ,
0: ಅವಕಾಶ
1: ಖಂಡಿತವಾಗ್ಲೂ ಮುಂದುವರಿಸಿ. ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಗೆ ಮತ್ತೊಂದು ಐ ಪಿ ಎಸ್ ಬಂದು ಮತ್ತೆ ನಾವು ನೀವು ಭೇಟಿಯಾಗಿ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿ ದೇಬ್ರೋತ್ ಮಿಶ್ರಾ ಅವರ ಸಿತಾರ್ವಾದನ ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.